ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 15 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 5 ತಾರೀಕು ಮಂಗಳವಾರ. ಈಗ ಸಮಯ 5:56:54. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ

நிறுவன ஸ்வாதி ரிஷித் ஹாரை சுவா சுபோதயா சுபனுடி. ದೀನರು ಹಾಗೂ ಬಡವರನ್ನು ಕರುಣೆಯಿಂದ ಕಾಣುವವನು ತನ್ನ ಕೆಲಸದಿಂದ ದೇವರು ತನಗೆ ಋಣಿಯಾಗುವಂತೆ ಮಾಡಬಲ್ಲ. ಹೀಗೆಂದಿದೆ ಬೈಬಲ್. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಡಾಕ್ಟರ್ ರಂಜಾನ್ ದರ್ಗಾ, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ, 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೆ ವಾಗೇಶ್ ಅವರ ಹಾಡುಗಾರಿಕೆ, 10:30 ಗಾನ ಭಜನ, 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0822 228 588 228 1219, ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಇದರ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ, ಹಾಗೂ 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು ಇದರ ಬಗ್ಗೆ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, 1:00 ಪ್ರಗತಿ ಪಥ ಇದರಲ್ಲಿ ಪಿಎಂ ಅಟಲ್ ಭುಜ್

ಚಲ್ ಯೋಜನೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಪಂಕಜ್ ಕುರ್ತಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಭಾವಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ವಿಶ್ವ ಅಸ್ತಮಾ ದಿನದ ಸಂದರ್ಭದಲ್ಲಿ ಮಡಿಕೇರಿಯ ಹಿರಿಯ ವೈದ್ಯರಾದ ಡಾ ಕೆವಿ ಸೂರ್ಯಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪದ್ಮಾವತಿ ಬಿಎಂ. 5:30 ಚಿತ್ರಕಾವೇರಿ, 6:30 ಅವಲೋಕನ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಬಾಧಿಸುವ ಕಾಲುಬಾಯಿ ಜ್ವರ ಮತ್ತು ಅದರ ನಿಯಂತ್ರಣ ಕುರಿತು ಡಾ ಲಿಂಗರಾಜು ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆ ಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕಿಚ್ಚನ ಉರಿ ಸಣ್ಣ ಕತೆ, ಕೂಡಕಂಡಿ ಓಂ ಶ್ರೀ ದಯಾನಂದ್ ಅವರಿಂದ. 8:00 ಸಿರಿಗಂಧ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನ. 10:30 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:10:25. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಅಕ್ಕಮಹಾದೇವಿ ಅವರ ವಚನ. ವನವೆಲ್ಲ ನೀವೇ, ವನದೊಡೆ ಕಣದೇವಾ.

ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕೇಳೋಣ ನಾಯಕಂಡ ಬೇಬಿ ಚಿನ್ನಪ್ಪ ಅವರ ರಚನೆ ನಂಬಿಯೇ ನಿನ್ನ ಜಗದಂಬಿಕೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಯು ಆರ್ ರುಕ್ಮಿಣಿ ಅವರ ರಚನೆ ಶ್ರೀ ವೆಂಕಟೇಶ್ವ ಪದ್ಮಾವತಿಯರ ಕಲ್ಯಾಣ ಉತ್ಸವವು. ಹಾಡಿದ್ದಾರೆ ಹರ್ಷ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು, ಭೂತ ಹಿತವಹ ವಚನವ ನುಡಿಯಬೇಕು, ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು ಮಾಡಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು, ಅಪಾತ್ರ ದಾನವ ಮಾಡಲಾಗದು, ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು. ಇದೇ ಮೊದಲಲ್ಲಿ ಬೇಹ ಶೌಚ ನೋಡ, ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ, ಎನಗಿದೇ ಸಾಧನ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರು ಈ ವಚನದಲ್ಲಿ ಭಕ್ತನ ವ್ಯಕ್ತಿತ್ವ ದರ್ಶನ ಮಾಡಿಸಿದ್ದಾರೆ. ಭಕ್ತ ನೆನೆಸಿಕೊಳ್ಳುವವನು ಶಾಂತ ಗುಣವನ್ನು ಹೊಂದಿರಬೇಕು. ಯಾರು ಶಾಂತ ಗುಣವನ್ನು ಹೊಂದಿರುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಜಾತಿವಾದ, ಕೋಮುವಾದ, ಉಗ್ರವಾದ ಮುಂತಾದ ಅವಗುಣಗಳು ಹುಟ್ಟಿಕೊಳ್ಳುತ್ತವೆ. ಧರ್ಮ ಗ್ರಂಥಗಳನ್ನು ಯಾಂತ್ರಿಕವಾಗಿ ಅರ್ಥ ಮಾಡಿಕೊಳ್ಳುವವರು ಧರ್ಮಗಳ ಹೆಸರಿನಲ್ಲಿ ಜನರು ಕೋಮು ಗಲಭೆಗಳಲ್ಲಿ ತೊಡಗುವಂತೆ ಮಾಡುತ್ತಾರೆ. ಧರ್ಮದ ಮೂಲ ಆಧಾರಗಳಾದ ಆತ್ಮ ಸಾಕ್ಷಾತ್ಕಾರ, ಅಹಿಂಸೆ ಮತ್ತು ವಿಶ್ವಶಾಂತಿಯ ಮಹತ್ವವನ್ನು ಕಡೆಗಣಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರವಾಗದೆ ಅಹಿಂಸೆಯ ಅರಿವು ಮೂಡದು, ಅಹಿಂಸೆಯ ಅರಿವು ಮೂಡದೆ ವಿಶ್ವಶಾಂತಿ ಲಭಿಸದು.

0: ನಾವೆಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುತ್ತ ದಾಸೋಹಂ ಭಾವದಿಂದ ಬದುಕಬೇಕಾಗಿದೆ. ಮಾನವರು ಶಾಂತ ಮನಸ್ಥಿತಿಯನ್ನು ಹೊಂದಿದಾಗ ಮಾತ್ರ ಪ್ರಚೋದನೆಗೆ ಒಳಗಾಗದೆ ನಿಜದ ನಿಲುವನ್ನು ಅರಿಯಲು ಸಾಧ್ಯವಾಗುತ್ತದೆ. ಇಂಥ ಶಾಂತ ಸ್ವಭಾವದ ಭಕ್ತ ಸತ್ಯವಂತನಾಗಿರಬೇಕು. ಸತ್ಯವಂತರಿಗೆ ಸ್ವವಿಮರ್ಶೆ ಮಾಡಿಕೊಳ್ಳುವ ಸಾಮರ್ಥ್ಯವಿರುತ್ತದೆ. ತಮ್ಮನ್ನು ತಾವು ತಿದ್ದಿಕೊಳ್ಳುವವರು ಸಮಾಜಕ್ಕೆ ತಮ್ಮಿಂದ ಯಾವುದೇ ರೀತಿಯಲ್ಲಿ ಹಾನಿಯಾಗಬಾರದು ಎಂಬ ಎಚ್ಚರಿಕೆ ವಹಿಸುವರು. ಇಂಥ ಸಂವೇದನಾಶೀಲ ಭಕ್ತರು ಜನಸಮುದಾಯಕ್ಕೆ ಒಳ್ಳೆಯದಾಗುವಂಥ ಮಾತುಗಳನ್ನಾಡಬೇಕು ಎಂದು ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಸನ್ಮಾರ್ಗವನ್ನು ತೋರಿಸುವ ಗುರುವಿಗೆ, ಸರ್ವ ಸಮತ್ವವನ್ನು ಸಾರುವ ಲಿಂಗತತ್ವಕ್ಕೆ, ಮತ್ತು ಲೋಕವೇ ತಾವಾಗಿ ಲಿಂಗತತ್ವವನ್ನು ಸಾರುವ ಜಂಗಮರಿಗೆ ನಿಂದಿಸಬಾರದು. ಯಾರು ಸಕಲ ಜೀವಾತ್ಮರಲ್ಲಿ ತಮ್ಮನ್ನೇ ಕಾಣುವರೋ ಅವರು ಸಹಜವಾಗಿಯೇ ವಿಶ್ವಮಾನವರಾಗುತ್ತಾರೆ. ಒಬ್ಬ ವ್ಯಕ್ತಿಯ ಜಾತಿ, ಧರ್ಮ, ದೇಶ ಮತ್ತು ಭಾಷೆಗಳು ಅವರಿಗೆ ಮುಖ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸಕಲ ಪಶು ಪಕ್ಷಿಗಳು ಮತ್ತು ಕ್ರಿಮಿ ಕೀಟಗಳು ಕೂಡ ಜೀವಾತ್ಮರೆಂದೇ ಭಾವಿಸಿ ಅವುಗಳಿಗೆ ಲೆಸನ್ನು ಬಯಸಬೇಕು. ಇಂಥ ಉದಾತ್ತ ಮಾನವರು ಯಾರಿಗೂ ತೊಂದರೆಯಾಗದಂತೆ ಬದುಕುತ್ತಾರೆ. ಜ್ಞಾನ, ನೈತಿಕತೆ ಮತ್ತು ಸಮತಾ ಸಮಾಜಕ್ಕಾಗಿ ಭಕ್ತನಾದವನು ಸದಾ ಪ್ರಯತ್ನಿಸುತ್ತಿರಬೇಕು. ಇಷ್ಟೆಲ್ಲ ಸಾಧನೆ ಮಾಡಬೇಕಾದರೆ ಭಕ್ತನು ಮೊದಲು ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂಥ ಆತ್ಮಶಕ್ತಿಯನ್ನು ಹೊಂದಬೇಕು. ತನ್ನ ಐಹಿಕ ಆಸೆಗಳ ಮೇಲೆ ವಿಜಯ ಸಾಧಿಸಿದ ಭಕ್ತ ಮಾತ್ರ ಚನ್ನಬಸವಣ್ಣನವರು ಬಯಸಿದಂಥ ಸಾಧನೆಗಳನ್ನು ಮಾಡಲು ಸಾಧ್ಯ. ಈ ಎಲ್ಲ ಸಾಧನೆಗಳ ಬಗ್ಗೆ ತಿಳಿಸುತ್ತಲೇ ಚನ್ನಬಸವಣ್ಣನವರು ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಅದೇನೆಂದರೆ, ಅಯೋಗ್ಯರಿಗೆ ದಾನವ ಮಾಡಬಾರದು ಎಂಬ ಕಟ್ಟುಪಾಡು ಹಾಕುತ್ತಾರೆ. ಏಕೆಂದರೆ ಅಯೋಗ್ಯರು ಆ ದಾನವನ್ನು ನೀಚ ಕೃತ್ಯಗಳಿಗೆ ಬಳಸುವುದರ ಮೂಲಕ ಮಾನವ ಕುಲಕ್ಕೆ ಕಂಟಕ ಪ್ರಾಯ ಆಗಬಹುದು. ಕಾಯಕದ ಮೂಲಕ ಪಡೆಯುವ ವಸ್ತು ಮುಂತಾದ ಸಂಪತ್ತೆಲ್ಲ ಗಳಿಕೆ ಅಲ್ಲ, ದೇವರು ಕರುಣಿಸಿದ ಪ್ರಸಾದ. ಸೂರ್ಯ, ಚಂದ್ರ, ತಾರೆ, ಸಮುದ್ರ, ನದಿ, ಸಸ್ಯಲೋಕ ಮತ್ತು ಪಶು ಪಕ್ಷಿ ಲೋಕ, ಹೀಗೆ ಎಲ್ಲವೂ ದೇವರ ಪ್ರಸಾದ. ನಮ್ಮ ಕಾಯ ಕೂಡ ದೇವರ ಪ್ರಸಾದವೇ ಆಗಿದೆ. ಚನ್ನಬಸವಣ್ಣನವರು ತಿಳಿಸಿದ 8 ಅಂಶಗಳನ್ನು ಮಾನವರು ಅಳವಡಿಸಿಕೊಂಡರೆ ಸುಂದರ ಸಮಾಜದ ನಿರ್ಮಾಣವಾಗುವುದು.
1: ಇದುವರೆಗೆ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35:33. ಈಗ ಕೇಳೋಣ ರೈತರಿಗೆ ಸಲಹೆ.
3: ಕೋಕೋ ಒಂದು ಮುಖ್ಯವಾದ ತೋಟದ ಬೆಳೆ. ಹೆಚ್ಚು ಸಾವಯವ ಅಂಶ ಇರುವಂಥ ಕಾಡು ಮಣ್ಣು ಕೋಕೋ ಬೆಳೆಗೆ ಬಹಳ ಒಳ್ಳೆಯದು. ಆಳವಾದಂಥ ನೀರು ಬಸಿದು ಹೋಗುವಂತಹ ಜೇಡಿ ಮಣ್ಣು, ಗೋಡು ಮಣ್ಣು ಮತ್ತು ಮರಳು ಗೋಡು ಮಣ್ಣುಗಳು ಕೋಕೋ ಬೆಳೆಯನ್ನು ಬೆಳೆಯೋದಕ್ಕೆ ಬಹಳ ಸೂಕ್ತ. ಕೋಕೋ ಬೆಳೆಯನ್ನು ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳಿರುವಂಥ ಪ್ರದೇಶದಲ್ಲಿ ಬೆಳಿತೀವಿ. ಅಂದರೆ ಈ ಅಂಶಗಳನ್ನು ಅದು ಬಯಸುತ್ತೆ. ಕೋಕೋ ಬೆಳೆ ಬಿರುಗಾಳಿ, ಕ್ಷಾಮ ಅಥವಾ ಉಷ್ಣಾಂಶದ ಏರುಪೇರನ್ನು ತಡ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಇದಕ್ಕೆ ನೆರಳಲ್ದಲೇ ವರ್ಷವೆಲ್ಲ ಸಮನಾಗಿ ಇರುವಂಥ ಒಂದು ಮಳೆ ಕೂಡ ಅಷ್ಟೇ ಅವಶ್ಯಕ. ಅಂದರೆ 1000 ಮಿಲಿಮೀಟ್ರಿಂದ 1600 ಮಿಲಿಮೀಟ್ರ್ನಷ್ಟು ಮಳೆ ಅವಶ್ಯಕತೆ ಇರುತ್ತೆ. ಉಷ್ಣಾಂಶ 10 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಬಹಳ ಒಳ್ಳೆಯದು. 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಉಷ್ಣತೆ ಕೋಕೋ ಬೆಳೆಗೆ ಅಷ್ಟು ಸೂಕ್ತ ಅಲ್ಲ. ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರದ ಪ್ರದೇಶಗಳು ಈ ಕೋಕೋ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತ. ಕೋಕೋ ಬೆಳೆಗೆ ಭಾಗಶಃ ನೆರಳು ಅವಶ್ಯಕ ಆಗಿರೋದ್ರಿಂದ ಕರಾವಳಿ ಪ್ರದೇಶ ಮತ್ತು ಘಟ್ಟ ಪ್ರದೇಶದ ತೆಂಗು ಮತ್ತು ಅಡಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಿನಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡ್ಕೋಬೋದು.

ಹೌದು, ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ ಫಾರೆಸ್ಟ್ರೋ ಎನ್ನುವಂಥದ್ದು ಒಂದು ತಳಿ. ಇದು ನಮ್ಮ ದಕ್ಷಿಣ ಭಾರತದ ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಅಧಿಕ ಇಳುವರಿಯನ್ನು ಕೊಡುತ್ತೆ. ಕಾಯಿಗಳು ನುಣುಪಾಗಿರ್ತವೆ, ಗಟ್ಟಿಯಾದ ಕವಚವನ್ನು ಹೊಂದಿರುತ್ತೆ, ಅಷ್ಟೊಂದು ಆಳವಿಲ್ಲದ ನಳ್ಳುಗಳನ್ನು ಇದು ಹೊಂದಿರುತ್ತೆ. ಎಳೆಯ ಕಾಯಿಗಳು ಹಸಿರಾಗಿರ್ತವೆ, ಹಣ್ಣಾದ ಮೇಲೆ ಹಳದಿ ಬಣ್ಣವನ್ನು ಪಡಿತವೆ. ಬೀಜಗಳು ಚಪ್ಪಟೆಯಾಗಿದ್ದು ನೇರಳೆ ಬಣ್ಣದ ತಾಜಾ ಬೀಜಗಳು 6 ದಿನಗಳ ಹುಳಿಯ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತವೆ. ಕ್ರಯಲ್ಲೋ ಎನ್ನುವಂಥದ್ದು ಮತ್ತೊಂದು ತಳಿ. ಈ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿರ್ತವೆ. ತೆಳ್ಳಗಿರುವಂಥ ಕವಚ ಇರುತ್ತೆ. ಆಳವಾದ ನಳ್ಳು ಮತ್ತು ಒರಟಾದ ಮೇಲ್ಮೈಯನ್ನು

0: ಇದ್ದು ನೇರಳೆ ಬಣ್ಣದ ತಾಜಾ ಬೀಜಗಳು 6 ದಿನಗಳ ಹುಳಿಯ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತವೆ. ಕ್ರಯಲ್ ಅನ್ನುವಂಥದ್ದು ಮತ್ತೊಂದು ತಳಿ. ಈ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿರ್ತವೆ. ತೆಳ್ಳಗಿರುವಂಥ ಕವಚ ಇರುತ್ತೆ. ಆಳವಾದ ನಳ್ಳು ಮತ್ತು ಒರಟಾದ ಮೇಲ್ಮೈಯನ್ನು ಇದು ಹೊಂದಿರುತ್ತೆ. ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳು ಇದರಲ್ಲಿರ್ತವೆ. 3 ದಿವಸದ ಹುಳಿಯ ನಂತರ ಬೀಜಗಳು ಕಂದು ಬಣ್ಣಕ್ಕೆ ತಿರುಗ್ತವೆ. ಇನ್ನು ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲಾದವರು ಕೂಡ ಕೆಲವೊಂದು ತಳಿಗಳನ್ನು ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ NC 23, NC 29, NC 39, NC 49, ಹಾಗೆಯೇ ಸಂಕರಣ ತಳಿಯಾದಂಥ VTLCH 1, VTLCH 3, VTLCH 4 ಮತ್ತು ಕ್ಲೋನ್ 45-53 ಬಹಳ ಮುಖ್ಯವಾದಂಥವು. ಇವುಗಳನ್ನು ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಕೃಷಿ ಮಾಡಬಹುದು. ಉತ್ತಮ ಪರಾಗಸ್ಪರ್ಶ ಮತ್ತು ಕಾಯಿ ಕಟ್ಟುವಿಕೆಗಾಗಿ ಈ ಸಂಕರಣ ತಳಿಗಳನ್ನು ಕೃಷಿ ಮಾಡುವಾಗ 2-3 ತಳಿಗಳನ್ನು ಮಿಶ್ರ ಮಾಡಿ ಬೆಳೆಯೋದು ಬಹಳ ಒಳ್ಳೆಯದು. ಇನ್ನು ಸಸಿಗಳ ನಡುವಿನ ಅಂತರಕ್ಕೆ ಬಂದರೆ, ನಾವು ಏಕ ಬೆಳೆಯಾಗಿ ಬೆಳೆಯುವಾಗ ನೆರಳಿರುವಾಗ 3 ಮೀಟ್ರ್ ಅಂತರವನ್ನು ಕೊಡಬೇಕಾಗತ್ತೆ. ಅಡಿಕೆ ತೋಟದಲ್ಲಿ ಬೆಳೆಯುವಾಗ ಸಾಲಿನಿಂದ ಸಾಲಿಗೆ 2.7 ಮೀಟ್ರು ಮತ್ತು ಸಾಲಿನಲ್ಲಿ 5.4 ಮೀಟ್ರ್ ಅಂತರ ಇರಬೇಕಾಗತ್ತೆ. ತೆಂಗಿನ ತೋಟದಲ್ಲಿ ಬೆಳೆಯುವಾಗ 2.7 ಮೀಟ್ರ್ ಅಂತರವನ್ನು ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಕೊಡಬೇಕಾಗತ್ತೆ. ಅದೇ ತೆಂಗಿನ ತೋಟದಲ್ಲಿ ಅಂತರ 8 ಮೀಟ್ರಿಗಿಂತ ಜಾಸ್ತಿ ಇದ್ದಾಗ ನಾವು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 2.5 ಮೀಟ್ರ್ ಅಂತರವನ್ನು ಕೊಡಬಹುದು. ಪ್ರತಿ ಗಿಡಕ್ಕೆ 25 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ, ನಾವು ಪ್ರತಿ ಗಿಡಕ್ಕೆ 25 ಗ್ರಾಮ್ನಷ್ಟು ಸಾರಜನಕ, 10 ಗ್ರಾಮ್ನಷ್ಟು ರಂಜಕ ಮತ್ತು 30 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. 2ನೇ ವರ್ಷ 50 ಗ್ರಾಮ್ನಷ್ಟು ಸಾರಜನಕ, 20 ಗ್ರಾಮ್ನಷ್ಟು ರಂಜಕ ಮತ್ತು 70 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. 3ನೇ ವರ್ಷ 75 ಗ್ರಾಮ್ನಷ್ಟು ಸಾರಜನಕ, 30 ಗ್ರಾಮ್ನಷ್ಟು ರಂಜಕ, 105 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. 4ನೇ ವರ್ಷದಲ್ಲಿ ಮತ್ತು ಆಮೇಲೆ ಪ್ರತಿ ವರ್ಷ 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ ಮತ್ತು 140 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಶಿಫಾರಸು ಮಾಡಿರುವಂಥ ಅಂತರದಲ್ಲಿ ನಾವು 90 ಸೆಂಟಿಮೀಟ್ರ್ ಉದ್ದ, 90 ಸೆಂಟಿಮೀಟ್ರ್ ಅಗಲ, 90 ಸೆಂಟಿಮೀಟ್ರ್ ಆಳ ಇರುವಂಥ ಗುಣಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು ಮತ್ತು 25 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರದಿಂದ ತುಂಬಬೇಕು. ಸುಮಾರು 6 ತಿಂಗಳ ಸಸಿಗಳನ್ನು ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಿ ಆಧಾರವನ್ನು ಒರಗಿಸಬೇಕು. ಗಿಡ ಹೊಸ ಬೇರು ಬಿಡೋವರೆಗೂ 2 ದಿನಕ್ಕೊಮ್ಮೆ ತಪ್ಪದಿ ನೀರನ್ನು ಕೊಡಬೇಕಾಗತ್ತೆ. ಬೇಸಿಗೆಯ ಸಮಯದಲ್ಲಿ ಕೋಕೋ ಗಿಡಗಳಿಗೆ ನೀರನ್ನು ಕೊಡಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಮೇ ಜೂನ್ ತಿಂಗಳು, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಸಮಯದಲ್ಲಿ 2 ಕಂತುಗಳಲ್ಲಿ ಒರಗಿಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಗಿಡಗಳಿಂದ 45 ಸೆಂಟಿಮೀಟರ್ ದೂರದಲ್ಲಿ ವೃತ್ತಾಕಾರದಲ್ಲಿ 15 ಸೆಂಟಿಮೀಟರ್ ಆಳದಲ್ಲಿ ಹಾಕಿ ಮುಚ್ಚಬೇಕಾಗತ್ತೆ ಮತ್ತು ನೀರನ್ನು ಹಾಯಿಸಬೇಕಾಗತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ

ಕಾಲೇಜುಗಳಲ್ಲಿನ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು ಇದೇ ತಿಂಗಳ ತಾರೀಕು 12 ಒಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ, ಮೌಲ್ಯಾನ ಆಜಾದ್ ಭವನ ಇಲ್ಲಿಗೆ ಸಲ್ಲಿಸಲು ಸೂಚಿಸಿದೆ.

ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜು ಕುಡ್ಲಿಪೇಟೆ ಹಾಗೂ ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರ, ಇಲ್ಲಿನ ಪದವಿ ಪೂರ್ವ

0: ಮನುಷ್ಯ ಜಾತಿ ತಾನುಂಡೆ ವಲಂ ಎಂದ ಕವಿ ಪಂಪ.
1: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
0: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
1: ಮೇಲು ಕೀಳು ಬಡವ ಬಲ್ಲಿದ ಎಂಬ ಭಾವವನ್ನ ದೂರವಿಡೋಣ.
0: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
1: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827225852288 ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಭಕ್ತಿಗೀತೆಯನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ರಾಬಿನ್ ಕ್ರಿಸ್ಟೋಫರ್ ಅವರು. ನಮಸ್ಕಾರ ಸರ್.
3: ನಮಸ್ತೆ ಸರ್.
2: ಈಗ ಈ ಕಾನೂನುಗಳಲ್ಲಿ ಅಥವಾ ಅಪರಾಧಗಳಲ್ಲಿ ಈ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ಲು ಸಿವಿಲ್ಲು ಅಂತ ಇದನ್ನೆಲ್ಲ ವಿಭಾಗ ಮಾಡ್ತೀವಿ ನಾವು. ಸಿವಿಲ್ ಮೊಕದ್ದಮೆನಲ್ಲಿ ನ್ಯಾಯಾಲಯ ಏನೋ ಒಂದು ಆದೇಶ ಹೊರಡಿಸುತ್ತೆ, ಒಂದು ಆರ್ಡರ್. ಆ ಆದೇಶ ಪಾಲಿಸಕ್ಕಾಗಲ್ಲ, ಯಾವುದೇ ಆಗ್ಬಹುದು ಅದು. ನೌಕರಿಗೆ ಸಂಬಂಧಪಟ್ಟಂತ ಆದೇಶ ಆಗಿರ್ಬೋದು, ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟದಾಗಿರ್ಬೋದು, ಸಂಸ್ಥೆಗೆ ಸಂಬಂಧಪಟ್ಟದಾಗಿರ್ಬೋದು, ಏನೋ ಒಂದು ಆದೇಶ ಕೊಟ್ಬಿಡ್ತಾರೆ. ಆದ್ರೆ ನಾವ್ಯಾಕೆ ಪಾಲನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸೋತರು ನಡೀತದೆ. ಆವಾಗ ಮುಂದಿನ ಹಂತ ಸಾಮಾನ್ಯವಾಗಿ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೆಲ್ಲ ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ಏನು ಸರ್ ಇದರ ಒಂದು ಬಗ್ಗೆ ಹೇಳಿ
3: ಸರ್. ಒಂದು ನಾವು ಸಿವಿಲ್ ಆರ್ಡರ್ ಅಥವಾ ಡಿಕ್ರಿ ಅಂತ ನಾವೇನ್ ಹೇಳ್ತೇವೋ ಅದು ಮಾನ್ಯ ನ್ಯಾಯಾಲಯಗಳು ಅದನ್ನ ಹೊರಡಿಸಿದಾಗ ಅದನ್ನ ಪಾಲನೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಆಗಿರೋದು. ಆದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲ ಪಾರ್ಟಿಗಳಾಗಿರ್ಬೋದು ಅವರು ಅದನ್ನ ಪಾಲನೆ ಮಾಡದೇ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಈ ಆರ್ಡರ್ ಅನ್ನ ಯಾರು ತಗೊಂಡಿದಾರೋ ಅವರ ಸ್ಥಿತಿ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ನೀವು ಆಲ್ರೆಡಿ ಹೇಳದಂಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಅಂತ ಏನಿದೆಯೋ ಅದೊಂದು ಕಾಯ್ದೆ ಇದೆ. ಸೊ 1921 ಇಸ್ವಿಯಲ್ಲಿ ನಾವು ಕಾಯ್ದೆಯನ್ನು ಮಾಡ್ಕೊಂಡಿದ್ದೇವೆ. ಸೊ ಅದರ ಪ್ರಕಾರ ಯಾವ್ದಾದ್ರೂ ಒಂದು ನ್ಯಾಯಾಲಯದ ಅಥವಾ ಒಂದು ನ್ಯಾಯಾಧೀಶರ ಒಂದು ಆದೇಶ ಏನಿದೆಯೋ ಆ ಆದೇಶವನ್ನ ಅವರು ಆದೇಶದ ಪ್ರಕಾರ ಅವರು ಪಾಲನೆ ಮಾಡಲಿಲ್ಲ ಅಥವಾ ಆ ಆದೇಶದ ವಿರುದ್ಧ ನಡ್ಕೊಂಡಿದ್ದಾರೆ ಅಥವಾ ಆ ಆದೇಶಕ್ಕೆ ಯಾವುದೇ ರೀತಿ ಅಂತ ಒಂದು ಇದೇ ಕೊಟ್ಟಿಲ್ಲ, ಮನ್ನಣೆ ಕೊಟ್ಟಿಲ್ಲ ಅಂತ ಒಂದು ಸನ್ನಿವೇಶಗಳಿದಾವೆ ಅಂತ ಹೇಳಿದಾಗ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ನ ನಾವು ಮೂವ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಮತ್ತೆ ಕೆಲವೊಂದು ಸಲ ಎರಡು ಪ್ರೈವೇಟ್ ಪಾರ್ಟೀಸ್ಗಳ ಮಧ್ಯೆ ಒಂದು ಆರ್ಡರ್ ಆಗಿದೆ, ಆ ಆರ್ಡರ್ ಅನ್ನ ಅವ್ರು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಕಾನೂನಿನ ಅಡಿಯಲ್ಲಿ ನಮಗೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಳ್ಳಕ್ಕೆ ಕೂಡ ಅದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಈಗ ನಾವು ಒಂದು ಸೋಫಾವನ್ನ ತಗೊಂಡಿದ್ದೇವೆ, ಆ ಸೋಫಾದ ಕಾಲು ಸರಿ ಇಲ್ಲ, ತಗೊಂಡಾದ್ರಿಂದ ಸರಿ ಇಲ್ಲ. ಈಗ ನಾನು ಒಂದು ಗ್ರಾಹಕರ ನ್ಯಾಯಾಲಯಕ್ಕೆ ಹೋದಾಗ ಗ್ರಾಹಕರ ನ್ಯಾಯಾಲಯ ಹೇಳುತ್ತೆ ಹೌದು ಇದು ಸರಿ ಇಲ್ಲ, ನಿಮಗೆ ಇಷ್ಟು ಪರಿಹಾರ ಸಿಕ್ಕಲೇಬೇಕು ಅಂತ ಹೇಳುತ್ತೆ. ಈಗ ಪರಿಹಾರ ಹಣವನ್ನು ನಿಮಗೆ ಸಿಕ್ಬೇಕು

0: ಒಪ್ಪಂದ ಗ್ರಾಹಕರ ನ್ಯಾಯಾಲಯ ಹೇಳದ್ಮೇಲೂ ಕೂಡ ಹಣ ನನಗೆ ಬರೋದಿಲ್ಲ, ಸ್ವಂತ ಸನ್ನಿವೇಶದಲ್ಲಿ ಹಾಗಾದ್ರೆ ನಂಗೆ ಹಣ ಬರೋದೇ ಇಲ್ವಾ ಅನ್ನೋ ಪ್ರಶ್ನೆಗೆ, ಇಲ್ಲ ನಾವು ಮತ್ತೆ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗಿ ನಾವು ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಂಡಾಗ ಆಗಿರತಕ್ಕಂತ ಒಂದು ಆರ್ಡರ್ ಅನ್ನ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಪೂರಕವಾಗಿ ಕೋರ್ಟಿನ ಒಂದು ಅವರಿಗೆ ನೋಟಿಸ್ ಜಾರಿ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಇರತಕ್ಕಂತ ಏನು ಆಸ್ತಿ ಇದೆಯೋ ಆ ಆಸ್ತಿಯನ್ನು ಅಟ್ಯಾಚ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ತಗೊಳ್ಳೋದು ಕೂಡ ಅವಕಾಶ ಕೋರ್ಟ್ ಅಲ್ಲಿ ಇದೆ. ಮತ್ತೆ ಕೆಲವೊಂದ್ಸಲ ಸಿವಿಲ್ ಇಂಪ್ರಿಸನ್ಮೆಂಟ್ ಅನ್ನ ಕೂಡ ನಾವು ಕರಿತೇವೆ. ಅಂದ್ರೆ ಈಗ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ನೀವು ಒಂದು ಕೃತ್ಯವನ್ನು ಎಸಗಿದ್ದೀರಾ ಅಥವಾ ನಿಮ್ಮ ಮೇಲೊಂದು ಆರೋಪ ಇದೆ, ಆ ಕಾರಣಕ್ಕೆ ನಿಮ್ಮನ್ನ ಜೈಲಲ್ಲಿ ಹಾಕ್ತಾರೆ. ಆದ್ರೆ ಒಂದು ವೇಳೆ ನೀವು ಸಿವಿಲ್ ಲಾ ಅಲ್ಲಿ ಗಮನಿಸಿದಾಗ ಅಲ್ಲೂ ಕೂಡ ಸಿವಿಲ್ ಇಂಪ್ರಿಸನ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಒಂದು ವೇಳೆ ಉದಾಹರಣೆಗೆ ನೀವು ಯಾರು ಇನ್ನೊಬ್ಬರಿಗೆ ಹಣವನ್ನು ಕೊಡಬೇಕಾಗುತ್ತೆ, ಬಟ್ ನೀವು ಹಣವನ್ನು ಕೊಡೋದಕ್ಕೆ ರೆಡಿ ಇಲ್ಲ, ಅಥವಾ ಹಣನೇ ಇಲ್ಲ ಅಂತ ನೀವು ಹೇಳ್ತೀರಾ, ಅಂತ ಸಮಯದಲ್ಲಿ ಕೋರ್ಟ್ಗಳು ನ್ಯಾಯಾಲಯಗಳು ಅವರನ್ನ ಸಿವಿಲ್ ಇಂಪ್ರಿಸನ್ಮೆಂಟ್ ಕೂಡ ನಿಮ್ಮನ್ನ ಒಳಗಡೆ ಹಾಕೋದಕ್ಕೆ ಕೂಡ ಅವಕಾಶ.
1: ಅದೇ ಅದೇ ಈ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಜೈಲಿಗೂ ಕೂಡ ಹೋಗಬೇಕಾಗತ್ತೆ ಅಂತ ಹೇಳಿ ಆ ಒಂದು ಭಯ ಇದೆಯಲ್ಲ.
0: ಮತ್ತೆ ಈ ಫ್ಯಾಮಿಲಿ ಕೇಸಸ್ ಅಲ್ಲಿ ಕೂಡ ಮೇಂಟೆನೆನ್ಸ್ ಕೊಡೋದು ಅಂತ ಸನ್ನಿವೇಶಗಳಾಗಿರ್ಬೋದು, ಅಂತವ್ದು ಕೂಡ ನಾವು ಗಮನಿಸಲಿಕ್ಕೆ ಕಾಣಿಸ್ತೀವಿ.
1: ಆ ಪೊಲೀಸರ ನೆರವಿನಿಂದ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಆದೇಶವನ್ನ ಪಾಲಿಸಲೇಬೇಕು, ಇಲ್ಲಾಂದ್ರೆ ಜೈಲಿಗಟ್ಟಬೇಕಾಗತ್ತೆ ಅಥವಾ ಇನ್ನಿತರ ಹೆಚ್ಚಿನ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅದು ಆಗಬಾರದು ಅಂತಂದ್ರೆ ಕಾನೂನು ಎಲ್ರಿಗೂ ಕೂಡ ಒಂದೇ, ಮತ್ತು ಇಲ್ಲಿ ದೊಡ್ಡವರು ಸಣ್ಣವರು ಶ್ರೀಮಂತರು ಬಡವರು ಅಂತ ಏನೂ ಇರಲ್ಲ, ಕಾನೂನು ಎಲ್ರಿಗೂ ಒಂದೇ ರೀತಿ ಇರೋದ್ರಿಂದ ದೇಶದಾದ್ಯಂತ ಏನಿದೆ ಆ ಕಾನೂನು ಒಂದೇ ಇರುತ್ತೆ. ಹಾಗಾಗಿ ನನಗೆ ನೀವು ಬಿಡಿ ಅಥವಾ ನಾನು ದೊಡ್ಡ ವ್ಯಕ್ತಿ ಇದ್ದೀನಿ ಅಂತ ಹೇಳಿ ಹೇಳಕ್ ಬರಲ್ಲ. ಹೀಗೆ ಒಂದು ಸಿವಿಲ್ ಮೊಕದ್ದಮೆನಲ್ಲಿ ಯಾವುದೋ ಒಂದು ವ್ಯಾಜ್ಯ ಇರಬಹುದು, ಅದನ್ನು ಇತ್ಯರ್ಥಗೊಳಿಸಬೇಕಂತಂದಾಗ ಯಾವ ರೀತಿ ಆದೇಶ ಇರುತ್ತೆ ಆ ಆದೇಶವನ್ನ ಪಾಲನೆ ಮಾಡಲೇಬೇಕು. ಕಾನೂನಿನಡಿಯಲ್ಲಿ ಈ ಎಲ್ಲ ಕ್ರಮದ ಬಗ್ಗೆ ತಿಳಿಸಿದಿರಿ, ಮತ್ತೆ ಇಲ್ಲ ಅಂತಂದ್ರೆ ಅವರು ಮುಂದೆ ಕಠಿಣ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ, ದಂಡ ಆಗಿರ್ಬೋದು ಜೈಲ್ ಆಗಿರ್ಬೋದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ರಾಬಿನ್ ಕ್ರಿಸ್ಟೋಫರ್ ಅವರೇ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಭಾಗಮಂಡಲ ತಾವೂರು ಗ್ರಾಮ ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ದೇವರ ನೃತ್ಯ ಬಲಿ, ನೆರಪಿನ ಉತ್ಸವ, ಭಂಡಾರ ಕಾಣಿಕೆ, ದೇವರ ಹರಕೆ ಸೇವೆಗಳು, ಅಂಬುಕಾಯಿ, ಅಪರಾಹ್ನ 3 ಗಂಟೆಯಿಂದ ದೇವರ ನೃತ್ಯ ಬಲಿ, ಎತ್ತು ಆರಾಟ, ಬೇಡುಕೋಲ, ಹರಕೆ ಸೇವೆಗಳು, ರಾತ್ರಿ 7 ಗಂಟೆಗೆ ಶಯನೋತ್ಸವ, 6ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಕಟ್ಟು ಮುರಿಯುವುದು, ಅಪರಾಹ್ನ 3 ಗಂಟೆಗೆ ಔಭೃತ ಸ್ನಾನಕ್ಕೆ ಭಾಗಮಂಡಲ ತ್ರಿವೇಣಿ ಸಂಗಮಕ್ಕೆ ದೇವರು ಹೊರಡುವುದು, ರಾತ್ರಿ ತ್ರಿವೇಣಿ ಸಂಗಮದಲ್ಲಿ ಔಭೃತ ಸ್ನಾನ, ಶ್ರೀ ಭಗಂಡೇಶ್ವರ ದೇವಾಲಯದಲ್ಲಿ ದರ್ಶನ ನೃತ್ಯ ಬಲಿ, ತಾವೂರು ದೇವಸ್ಥಾನದಲ್ಲಿ ನೃತ್ಯ ಬಲಿ, 7ರಂದು ಗುರುವಾರ ಬೆಳಿಗ್ಗೆ 8 ಗಂಟೆಯಿಂದ ಶುದ್ಧ ಕಲಶ, ಕಲಶಾಭಿಷೇಕ, ಮಂತ್ರಾಕ್ಷತೆ, ದೈವಗಳಿಗೆ ತಂಬಿಲ ಸೇವೆ, 8ರಂದು ಶುಕ್ರವಾರ ಬೆಳಿಗ್ಗೆ 9 ಗಂಟೆಯಿಂದ ಚಾಮುಂಡಿ ಕಲಾಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್.

0: ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,990 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900092
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನದ ಕಾಟಿ ಹಬ್ಬ ಇಂದು ಮಂಗಳವಾರ ನಡೆಯಲಿದೆ.
4: ಮಧ್ಯಾಹ್ನ 12 ಗಂಟೆಗೆ ಕೋಲು ಹೊಡೆಯುವುದು, 1 ಗಂಟೆಗೆ ಕಳಶ ಹೊತ್ತು ಬರುವುದು, 2 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, 3:30 ಗಂಟೆಗೆ ಕಾಟಿ ಬರುವುದು, ಸಂಜೆ 5:15 ಗಂಟೆ ನಂತರ ದೇವರ ಹರಕೆ ಮುಂತಾದ ಕೈಂಕರ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋತೂರು ಶ್ರೀ ಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೇಳಿಕೊಂಡಿದ್ದಾರೆ.
5: ಯೋಧರ ನಾಡು ಕೊಡಗು, ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು, ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೇ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತೀಯ ಜನತಾ ಪಾರ್ಟೀತಿ ದಲೇನ ಪಶ್ಚಿಮ ಬಂಗಾಳ ರಾಜ್ಯೆ 94 ಸದಸ್ಯೀಯ ರಾಜ್ಯ ವಿಧಾನಸಭಾಯಾಂ ಪ್ರಚಂಡಂ ಜನಾದೇಶಂ ಪ್ರಾಪ್ಯ ಇತಿಹಾಸಃ ವಿನಿರ್ಮಿತಃ. ಅನೇನ ಸ್ವಾಧೀನತಾನಂತರಂ ಪ್ರಥಮವಾರಂ ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾದಲಂ ಬಹುಮತೇನ ಸತ್ತಾಯಾಂ ಆಗತಮಸ್ತಿ. ಅಸಂ ರಾಜ್ಯೆ ಸತ್ತಾಧಾರಿ ಭಾಜಪಾ ನೇತೃತ್ವಯುಕ್ತೇನ ಎನ್ಡಿಎ ದಲೇನ ಪುನರೇಕವಾರಂ ಜನಾದೇಶಂ ಪ್ರಾಪ್ಯ ತೃತೀಯವಾರಂ ಸತ್ತಾಯಾಂ ಆಗಮ್ಯತೆ. ಯತ್ರ ಹಿ ಭಾಜಪಾ ದಲೇನ 73 ಆಸನಾನಿ ವಿಜಿತಾನಿ. ಕೇರಳಂ ರಾಜ್ಯೆ ಕಾಂಗ್ರೆಸ್ ನೇತೃತ್ವೇನ ಯುಡಿಎಫ್ ಇತಿ ಸಂಯುಕ್ತ ಲೋಕತಾಂತ್ರಿಕ ಘಟಬಂಧನೇನ ಊನಶತಂ ಆಸನೇಷು ವಿಜಯಂ ಪ್ರಾಪ್ಯ ನಿರ್ಣಾಯಕರೂಪೇಣ ಸತ್ತಾಂ ಪ್ರತಿ ಪ್ರತ್ಯಾಗಮನಸ್ಯ ಸಂಕೇತಃ ಪ್ರದತ್ತಃ. ಯತ್ರ ಚ ಕಾಂಗ್ರೆಸ್ ದಲೇನ 63 ಆಸನಾನಿ ವಿಜಿತಾನಿ. ಪುದುಚೇರಿತ್ಯತ್ರ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನೇನ ಎನ್ಡಿಎ ಇತ್ಯನೇನ 30 ಆಸನೇಷು 18 ಆಸನಾನಿ ವಿಜಿತ್ಯ ಸರ್ವಕಾರಂ ರಚಯಿತುಂ ಸ್ಪಷ್ಟ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭವಾನಿಪುರ ವಿಧಾನಸಭಾ ಕ್ಷೇತ್ರೆ ಭಾಜಪಾ ಪ್ರತ್ಯಾಶಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರೀಂ ಟಿಎಂಸಿ ನೇತ್ರೀಂ ಮಮತಾ ಬ್ಯಾನರ್ಜೀಂ 15,000 ಮತೈ ಪರಾಜಿತವಾನ್. ನಿರ್ವಾಚನ ಸೂಚಿ ವಿಶೇಷ ಸಘನ ಪುನರೀಕ್ಷಣಸ್ಯ ಎಸ್ಐಆರ್ ಇತ್ಯಸ್ಯ ಅನಂತರಂ ಪ್ರಥಮ ನಿರ್ವಾಚನೆ ಮಮತಾ ಬ್ಯಾನರ್ಜಿ ನೇತೃತ್ವೇನ ತೃಣಮೂಲ ಕಾಂಗ್ರೆಸ್ ಇತ್ಯಸ್ಯ 15 ವರ್ಷೀಯಂ ಶಾಸನಂ ಸಮಾಪ್ತಂ ಕೃತ್ವಾ ಭಾಜಪಾ ದಲೇನ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾ ದಲೇನ 63, ತೃಣಮೂಲ ಕಾಂಗ್ರೆಸ್ ದಲೇನ 80 ಆಸನಾನಿ ಚ ವಿಜಿತಾನಿ. ಅಭಿನೇತಾ ಪರಿವರ್ತಿತ ರಾಜನೇತಾ ಚ ಚಂದ್ರಶೇಖರನ್ ಜೋಸೆಫ್ ವಿಜಯಸ್ಯ ನೇತೃತ್ವೇ ತಮಿಳಗ್ ವೇತ್ರಿ ಖಜಗಂ ಟಿವಿಕೆ ಇತಿ ದಲೇನ ತಮಿಳುನಾಡು ವಿಧಾನಸಭಾ ನಿರ್ವಾಚನೆ ಏಕೈಕ ಬೃಹತ್ತಮ ದಲರೂಪೇಣ ಉದ್ಭವನ್ ಇತಿಹಾಸ ವಿನಿರ್ಮಿತಃ. ರಾಜ್ಯೆ 34 ನಿರ್ವಾಚನ ಕ್ಷೇತ್ರು ಟಿವಿಕೆ ದಲೇನ 80 ಆಸನಾನಿ ಪ್ರಾಪ್ತಾನಿ. ಭಾಜಪಾದಲಸ್ಯ ವರಿಷ್ಠ ನೇತ್ರ ಅಥ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಐತಿಹಾಸಿಕ ಅಭೂತಪೂರ್ವ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕಷ್ಟದೊಳನ್ನವ ದುಡಿವ ನೆತ್ಯಾಗಿ ಸೃಷ್ಟಿ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ. ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದ

0: ಅಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟೀಯ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಅಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1 ಕೋಟಿ 50 ಲಕ್ಷ ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರಬಹುದು, ಸಾಕು ಪ್ರಾಣಿಗಳ ರೋಮಗಳಿರ್ಬೋದು, ಶೀತ ಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸುವಂತೆ ಕೋರಿದರು. ಕಲಬುರಗಿ ಹಾಗೂ ಹುಬ್ಬಳ್ಳಿಯಲ್ಲಿ ಹಜ್ ಭವನಗಳನ್ನು ಶೀಘ್ರ ನಿರ್ಮಿಸುವುದಾಗಿ ತಿಳಿಸಿದರು. ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ದತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿರುವ ಸಚಿವರು, ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಿಸಲು ಸೂಕ್ತ ಸಿದ್ದತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. 9ನೇ ರಾಷ್ಟೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ

0: ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
1: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋಪ್ಲಾನ್ ಅನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು 5 ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8-12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15 ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20 ತಾರೀಖಿನಿಂದ ರಾತ್ರಿ 11:40 ಹೊರಡಲಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:15:46.
3: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
9: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
8: ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2 ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
9: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
8: ಮಾಹಿತಿಗೆ ಸಂಪರ್ಕಿಸಿ 9900 9577.
10: 7753.

0: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಚೇರಂಬಾಣೆ ಬಿ ಬಾಡಗ ಗ್ರಾಮದ ಕುಟ್ಟನ ಕುಟುಂಬಸ್ಥರ ಐನ್ ಮನೆಯಲ್ಲಿ ನಾಳೆ 6 ತಾರೀಕು ಬುಧವಾರ ಬೆಳಿಗ್ಗೆ 10:30 ಗಂಟೆಗೆ ಕುಲದೇವರು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗುಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ್ತ ಕುಟ್ಟನ ಕುಟುಂಬಸ್ಥರು ಕೇಳಿಕೊಂಡಳು.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮತ್ರ ಶ್ರೀ ಮಾರಮ್ಮ ದೇವಸ್ಥಾನದ ಕಾಲ್ತರ ನಮ್ಮ ಇಂದು ನಡಪ. ಮಜ್ಜನ 12:30 ಗಂಟೆಗೆ ಕೋಲು ಪೊಯ್ಯೋ, 1 ಗಂಟೆಗೆ ಕಳಶ ಆಡ್ತವಪ್ಪೋ, ಮಜ್ಜನ 2 ಗಂಟೆಗೆ ತೆಂಗಿಕ್ಕೆ ಬುಡಿಬೆಪ್ಪೋ, 3:30 ಗಂಟೆಗೆ ಕಾಟಿ ಬಪ್ಪೋ, 5:30 ಗಂಟೆ ದೇವಡ ಪರಕ್ಕೆ ಇನ್ನತ ಕಾರ್ಯ ನಡಪ. ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು. ಕೋತೂರು ಶ್ರೀ ಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಿಂಗ ಸದಸ್ಯಂಗ ಕಟ್ಟಣಿತ.
10: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
11: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊಡಿಗೊಪ್ಪಲು.
12: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
13: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
10: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
15: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆಯ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಳಲ್ಲಿ ಹೆಲ್ತ್ ಇನ್ಸೂರೆನ್ಸ್, 2-wheel ಅಂಡ್ 4-wheel ಇನ್ಸೂರೆನ್ಸ್, ಪಿಂಗ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ್ಣ, ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9944508537.
16: ತಿರುಗೂರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನಿದೇವರ ದೇವಸ್ಥಾನದ ವಾರ್ಷಿಕ ಪೂಜೆಯನ್ನು

0: ಇದೇ 6ರಂದು ನಾಳೆ ಬುಧವಾರ ನಡೆಸಲಾಗುವುದು. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪೂನಚ್ಚ ಹಾಗೂ ಅರ್ಚಕ ವೃಂದದವರು ಕೇಳಿಕೊಂಡಿದ್ದಾರೆ.
1: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
2: ಏನ್ ರವಿ, ವಿರಾಜ್ಪೇಟೆಯ ಪೂತಾಜ ನಾಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. ಪೂತಾಜ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
3: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611155457.
4: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777. ಮೊಬೈಲ್ 9364881641.
5: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
0: ಮಡಿಕೇರಿ ತಾಲೂಕು ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ದೇವರ ಬಿಂಬ ಪುನಃ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಇಂದಿನಿಂದ 8ನೇ ತಾರೀಕಿನವರೆಗೆ ನಡೆದಿದೆ. ಇಂದು ಸಂಜೆ ತಂತ್ರಿಗಳ ಆಗಮನ, ಪ್ರಾರ್ಥನೆ, ವಾಸ್ತು ರಕ್ಷೋಗ್ನ ಹೋಮ, ವಾಸ್ತುಬಲಿ, ನಾಳೆ ಬುಧವಾರ ಬೆಳಿಗ್ಗೆ ಗಣಪತಿ ಹೋಮ, ಶುದ್ಧಿ ಕಲಶ ಪೂಜೆ, ವಿವಿಧ ಹೋಮಗಳು, ಸಂಜೆ 7 ಗಂಟೆಗೆ ಧಾನ್ಯಾದಿವಾಸ, ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ ನಡೆದಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೋರಿದ್ದಾರೆ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
9: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723141 ಅಥವಾ 9845866528. ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನಾ, ಹೋಂಡಾ, ಆಯಿಲೋಮೆಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
11: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
0: ಬಲ್ಲಮ್ಮವಟಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ

0: ದೇವಿಯ ಗರ್ಭಗುಡಿ ಹಾಗೂ ಮುಖಮಂಟಪದ ಕಾಮಗಾರಿ ಸಂಪೂರ್ಣಗೊಂಡಿದ್ದು, ದೇವಿಯ ಪುನಃಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮಕಲಶವು ಇದೇ 6ರಿಂದ 9ನೇ ತಾರೀಕಿನವರೆಗೆ ಶ್ರೀ ದಿವಾಕರ ಭಟ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 6ರಂದು ಬುಧವಾರ ಸಂಜೆ 5:20ರಿಂದ ವಿವಿಧ ಪೂಜಾ ಕಾರ್ಯಗಳಿಂದ ಆರಂಭಗೊಂಡು 8ರಂದು ಶುಕ್ರವಾರ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪಟ್ಟಣಿ ಹಬ್ಬ ನಡೆಯಲಿದೆ. 8ರಂದು ಮಧ್ಯಾಹ್ನ ಸರೋಜಮ್ಮ ಮತ್ತು ಮಕ್ಕಳಿಂದ ಅನ್ನದಾನವಿದೆ. 9ರಂದು ಶನಿವಾರ ದೇವಿಯ ಅವಭೃತ ಸ್ನಾನ, ನೃತ್ಯವಲಿ, ಮಹಾಪೂಜೆ, ರಾತ್ರಿ ಬೊಟ್ಟೋಳಣ್ಣ ದೇವಿ ದೇವಯ್ಯ ಮತ್ತು ಸಂಸಾರದವರಿಂದ ಅನ್ನದಾನವಿದೆ. 10ರಂದು ಭಾನುವಾರ ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಬಲ್ಲಮಾವಟಿ ಶ್ರೀ ಭಗವತಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೊಡಗು ಗೌಡ ಯುವ ವೇದಿಕೆ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಕೂಡು ಕೂಟಲಿ 15 ಮತ್ತು 16ಕ್ಕೆ 2 ದಿನ ಇದೇ ಸುರ್ಣಸಲ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವಕ್ಕೆ ಮಿಸ್ಟರ್ ಗೌಡ ಮಿಸ್ ಗೌಡತಿ ಪೈಪೋಟಿ ಏರ್ಪಾಡಾಟು. ಪೈಪೋಟಿಲಿ ಟೀನೇಜ್ ಕೆಟಗರಿ 12ರಿಂದ 19 ವಯಸ್ಸಿನೊಳಗೆ, ಮಿಸ್ ಕೆಟಗರಿ 20 ವಯಸ್ಸಿನ ಮೇಲೆ ಮದುವೆ ಆಗಿರಕಾದ, ಮಿಸ್ಸೆಸ್ ಕೆಟಗರಿ ವಿಭಾಗಲಿ 20 ವಯಸ್ಸಿನ ಮೇಲೆ ಇರೋಕು, ಮಿಸ್ಟರ್ ಕೆಟಗರಿ ವಿಭಾಗಲಿ 20 ವಯಸ್ಸಿನ ಮೇಲೆ ಇರೋಕು. ಭಾಗವಹಿಸಿಕೆ ಕುಸಿರವು ಹಂಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಸಂಪರ್ಕಿಸಿ ಪುದೇ ನೆರವನ ರೇವತಿ ರಮೇಶ್. ಮೊಬೈಲ್ 9633254829. ಮೂಟೆರ ಪುಷ್ಪವತಿ ರಮೇಶ್ 9844963858. ಸೋನಿ ಪರಿಚನ 7676452107.
0: ಭಾಗಮಂಡಲ ತಾವೂರು ಗ್ರಾಮ ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಮಂಗಳವಾರ ಬೆಳಿಗ್ಗೆ 9ಗಂಟೆಗೆ ದೇವರ ನೃತ್ಯಬಲಿ, ನೆರಪಿನ ಉತ್ಸವ, ಭಂಡಾರ ಕಾಣಿಕೆ, ದೇವರ ಹರಕೆ ಸೇವೆಗಳು, ಅಂಬುಕಾಯಿ, ಅಪರಾಹ್ನ 3ಗಂಟೆಯಿಂದ ದೇವರ ನೃತ್ಯಬಲಿ, ಎತ್ತು ಆರಾಟ, ಬೇಡುಕೋಲ, ಹರಕೆ ಸೇವೆಗಳು, ರಾತ್ರಿ 7ಗಂಟೆಗೆ ಶಯನೋತ್ಸವ, 6ರಂದು ಬುಧವಾರ ಬೆಳಿಗ್ಗೆ 10ಗಂಟೆಗೆ ಕಟ್ಟು ಮುರಿಯುವುದು, ಅಪರಾಹ್ನ 3ಗಂಟೆಗೆ ಅವಭೃತ ಸ್ನಾನಕ್ಕೆ ಭಾಗಮಂಡಲ ತ್ರಿವೇಣಿ ಸಂಗಮಕ್ಕೆ ದೇವರು ಹೊರಡುವುದು, ರಾತ್ರಿ ತ್ರಿವೇಣಿ ಸಂಗಮದಲ್ಲಿ ಅವಭೃತ ಸ್ನಾನ, ಶ್ರೀ ಭಗಂಡೇಶ್ವರ ದೇವಾಲಯದಲ್ಲಿ ದರ್ಶನ, ನೃತ್ಯಬಲಿ, ತಾವೂರು ದೇವಸ್ಥಾನದಲ್ಲಿ ನೃತ್ಯಬಲಿ, 7ರಂದು ಗುರುವಾರ ಬೆಳಿಗ್ಗೆ 8ಗಂಟೆಯಿಂದ ಶುದ್ಧ ಕಲಶ, ಕಲಶಾಭಿಷೇಕ, ಮಂತ್ರಾಕ್ಷತೆ, ದೈವಗಳಿಗೆ ತಂಬಿಲ ಸೇವೆ, 8ರಂದು ಶುಕ್ರವಾರ ಬೆಳಿಗ್ಗೆ 9ಗಂಟೆಯಿಂದ ಚಾಮುಂಡಿ ಕಲಾಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಕೊಡಗು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
2: ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
3: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟಕೋ ದರದಲ್ಲಿ ಎಲ್ಲಾ ತಪಾಸಣೆ, 20 ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ಸಂಜೆ 6 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
1: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
6: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6-8 ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್

ಆಕಾಶವಾಣಿಗೆ 90 ಸಂಭ್ರಮ ಮಾಹಿತಿ ಶಿಕ್ಷಣ ಮನರಂಜನೆ ಸ್ಥಳೀಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಕಾಶವಾಣಿಗೆ 90 ಸಂಭ್ರಮ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಶ್ರೋತೃಗಳೇ, ಈಗ ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು.
3: ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದುವಮ್ಮ.
4: ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು, ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳಂ, ತಮಿಳುನಾಡು ಹಾಗೂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಕಾರ್ಯಕ್ಷಮತೆಯ ರಾಜಕೀಯದ ಮೇಲೆ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದ ಅವರು, ಜನರ ವಿಶ್ವಾಸದಿಂದ ಮತ್ತೊಮ್ಮೆ ಕಮಲ ಅರಳಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನದ ಪ್ರಮಾಣ ದೇಶದ ಪ್ರಜಾಪ್ರಭುತ್ವದ ಉಜ್ವಲ ಚಿತ್ರಣವನ್ನು ನೀಡುತ್ತದೆ ಎಂದ ಅವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
1: ಪಾಂಚ್ ಪ್ರದೇಶೋ ಕಿ ಜನತಾ ನೇ ಪೂರೇ ವಿಶ್ವ ಕೋ ದಿಖಾಯಾ ಹೈ ಯೇ ಹಮಾರಾ ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೆ ಲಿಯೆ ಸಿರ್ಫ್ ಏ ತಂತ್ರ ನಹೀ ಹೈ ಯೆ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ್ ಕಾ ಲೋಕತಂತ್ರ ಹೀ ನಹೀ ಜೀತಾ ಹೈ ಆಜ್ ಭಾರತ್ ಕಾ ಸಂವಿಧಾನ ಭೀ ಜೀ

ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನಬೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರಿ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ

0: ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರಿ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ, ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ದ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ ಎರಡೂ ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದರೆ, ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ್ದು, ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು, ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18ರಲ್ಲಿ ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ, ಡಿಜಿಟಲ್ ಪ್ರವಾಸೋದ್ಯಮ, ಕ್ರೀಡೆ, ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಮಿಲಿಟರಿ ಸಂಘರ್ಷ.

0: ತೀವ್ರಗೊಂಡಿದ್ದು ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ದ ನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟಗಳ ಹಡಗುಗಳು ಸಿಲುಕಿಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ದ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು ಶೇಕಡ 0.6ರಷ್ಟು ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77ಗೆ ತಲುಪಿದೆ. ಅದೇ ರೀತಿ ಡಬ್ಲ್ಯೂಟಿಐ ಕಚ್ಚಾ ತೈಲ ಬೆಲೆ ಶೇಕಡ 1.35ರಷ್ಟು ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬಲಮುರಿ ಗ್ರಾಮದ ನಿವಾಸಿ, ಪ್ರಸ್ತುತ ಮೂನಾಡಿನಲ್ಲಿ ವಾಸವಿದ್ದ 74 ವರ್ಷ ಪ್ರಾಯದ ಕೊಟ್ಟಕೇರಿಯನ ವಸಂತ ವಾಸು ಅವರು ನಿನ್ನೆ ನಿಧನರಾಗಿದ್ದಾರೆ. ಕೊಟ್ಟಕೇರಿಯನ ವಸಂತ ವಾಸು ಅವರ ಅಂತಿಮ ದರ್ಶನ ಇಂದು ಬೆಳಗ್ಗೆ 11 ಗಂಟೆಯವರೆಗೆ ಮೂನಾಡಿನಲ್ಲಿರುವ ಮೃತರ ಮನೆಯಲ್ಲಿಟ್ಟು ಮಧ್ಯಾಹ್ನದ ನಂತರ ಬಲಮುರಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಕೊಡಗರಹಳ್ಳಿ ಸ್ಕೂಲ್ ಬಾಣಿ ನಿವಾಸಿ ದಿವಂಗತ ಕೋಟಿ ಪೂಜಾರಿ ಅವರ ಪುತ್ರ ಬಾಬು ಪೂಜಾರಿ ಅವರು ನಿನ್ನೆ ನಿಧನರಾಗಿದ್ದಾರೆ. 71 ವರ್ಷ ಪ್ರಾಯದ ಬಾಬು ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 3 ಗಂಟೆಗೆ ನಡೆಯಲಿದೆ. ವಿರಾಜಪೇಟೆ ಕುಕ್ಲೂರು ಗ್ರಾಮತ್ರ ಪೂಮಾಲೆ ಮಂದು ನಿವಾಸಿ ವಿರಾಜಪೇಟೆ ಇಲಾಖೆ ಇಂಜಿನಿಯರ್ ತಾತಂಡ ರೇಣಾ ಸುಬ್ಬಯ್ಯ ಅವು ನೀನಾಂದು ಮರಣಪಟ್ಟಿದ್ದು 56 ಬೈತರ ತಾತಂಡ ರೇಣಾ ಸುಬ್ಬಯ್ಯ ಅಂಗಡ ಅಕ್ಕಿರಿ ಕಾರ್ಯ ಇಂದು ಪೊಲಕ 11:30ಗೆ ಕುಕ್ಲೂರುಳ್ಳ ಒಕ್ಕತೊಟ್ಟುಂಗಲತ್ತು ನಡಪ. ಶುಂಟಿಕೊಪ್ಪ ಅಂದಗೊವೆ ಗ್ರಾಮತರ ಚಿಕ್ಕಂಡ ಉತ್ತಪ್ಪ ನಿನ್ನಾಂದು ಪೊಲಕ ಮರಣಪಟ್ಟಿದ್ದು 97 ಬೈತರ ಚಿಕ್ಕಂಡ ಉತ್ತಪ್ಪ ಅಂಗಡ ಅಕ್ಕಿರಿ ಕಾರ್ಯ ಇಂದು ಪೊಲಕ 11:30ಗೆ ಅಂದಗೊವೆಲುಳ್ಳ ಒಕ್ಕತೊಟ್ಟುಂಗಲತ್ತು ನಡಪ.
2: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ಜಂಕ್ಷನ್ ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ನ ಸುಂದರವಾದ ಫರ್ನಿಚರ್ಗಳೊಂದಿಗೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-670-1786.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್.

0: up to 40% cashback, 0% interest nalli EMI. Bharat Electronics, Hill Road, Madikeri.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
6: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
7: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
6: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900092
6: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
6: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
11: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
12: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
15: ಸುದ್ದಿ ಸಮಾಚಾರ ಓದಿ ಎನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯಳೆ ರಾಜಂಗ. ಈ ನಿಟ್ಟಲ್ಲಿ ಗ್ರಾಮ ಪಂಚಾಯತಿಗೆ ಸರ್ಕಾರ ಕೊಡ್ತ ಅಧಿಕಾರತ್ನ ನೇಮಕೊತ್ತನಿಗೆ ಬಳಸುವವನಿಕೆ ಆಂಡೂಂದು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿಂಜ ಅಭಿವೃದ್ಧಿ ಸಮಿತಿರ ಉಪಾಧ್ಯಕ್ಷಗಳನ್ನ ಡಿಆರ್ ಪಾಟೀಲ್ ಅರಿಚಿಟತ್. ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯತಿ ಸಭಾಬಾಡಲು ದಂಡಾರಿತ 26-27 ಸಾಲಕು ಒತ್ತನಕ್ಕೆ ಕಾಲತ್ರ ಕರಡು ಅಭಿವೃದ್ಧಿ ಯೋಜನೆ ತಯಾರಿಕೆ ಸಂಬಂಧಪಟ್ಟನಿಗೆ ಮಾಹಿತಿ ಪಡೆದನ್ನು ತಕ್ಕುಪರೆದ ಅವು ಗ್ರಾಮ ಪಂಚಾಯತಿಗೆ ಉಳ್ಳ ಅಧಿಕಾರತ್ನ ಪಿಂಜ ಗ್ರಾಮತ್ರ ಅಭಿವೃದ್ಧಿಗೆ ಗ್ರಾಮಸಭೆನ ಕಾನೂನು ಕೊತ್ತನಕ್ಕೆ ಎನ್ನೆ ಬಳಸಲು ಮಾಹಿತಿ ಕೊಡತತ್. ಸಭೆಯ ವಿಶೇಷ ಸಲಹೆಗಾರಳನ್ನ ಕೆಂಪೇಗೌಡ ಕೂಡನಕ್ಕೆ ಸಭೆಯಲ್ಲಿ ಹಾಜರಿಂದ ಮುಖ್ಯಪಟ್ಟವು ತಕ್ಕ ಬಂದಿತ್ತು ಅವಶ್ಯ ಮಾಹಿತಿ ಕೊಡ್ತತ್. ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ಎಸ್ ಬೋಸರಾಜು ಅಂಡ ಹಾಜರಿಲು ಪಿಂಜ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿಂಜ ಅಭಿವೃದ್ಧಿ ಸಮಿತಿರ ಉಪಾಧ್ಯಕ್ಷಗಳನ್ನ ಡಿಆರ್ ಪಾಟೀಲ್ ಅಂದ ಮುಂದಾಲ್ ತಂದತ್ತು ಸ್ಥಳೀಯ ಸಂಸ್ಥೆಗಳ ಬಲಪಡುತ್ತುವ ಪಿಂಜ ಅದತ್ತು ಜನ ಕೂಡಿಯಾಡುವಣ ಮಹತ್ವತ್ರ ಮೀದ ಅರಿವಿಕೆ ಮಾಡಿಕೊಡುವ ಸಭೆ ಜಿಲ್ಲಾ ಪಂಚಾಯತ್ ಸಭಾಬಾಡಿಲು ನಿನ್ನಂದು ನಡೆದತ್ತು. ಸಭೆಯಲ್ಲಿ ತಕ್ಕಪರಂದ ಉಸ್ತುವಾರಿ ಸಚಿವಂಗ ಸ್ಥಳೀಯ ಸಂಸ್ಥೆಗಳ ಬಲಪಡುತ್ತಿತ್ತು ಅಭಿವೃದ್ಧಿರ ಬಟ್ಟೆಲು ಕೊಂಡ ಪೂಪಕ್ ಜನಪ್ರತಿನಿಧಿಗಳ ಕೂಟಕ್ಕೆ ಜನರ ಸಹಕಾರವು ತುಂಬ ಮುಖ್ಯ ಆಯಿತುಂಡು ನರಿಚಿಟ್ಟಿತ್ತು. ಎಲ್ಲರೂ ಕೂಡ ಚರ್ಚೆ ಮಾಡಿದ್ದು ಸ್ಥಳೀಯ ಸಂಸ್ಥೆಯ ಅಭಿವೃದ್ಧಿ ಯೋಜನೆಯ ನೇರ ನಡಪನ್ನು ತಯಾರು ಮಾಡುವನಿಗೆ ಸಲಹೆ ಕೊಡತತ್ತು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿಂಜ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷಂಗ ತಕ್ಕ ಬಂದಿತ್ತು ಜನರ ಸಹಕಾರ ಉಂಡೆಗೆ ಮಾತ್ರ ಅಭಿವೃದ್ಧಿ ಯೋಜನೆ ಯಶಕಾಂಬಕ್ಕೆ ಕೈವು. ಈ ಸಂಬಂಧ ಅಧಿಕಾರಿಯ

0: Mumbai Indians defeated Lucknow Super Giants in Mumbai last night by 6 wickets. Chasing the target of 229 set by Lucknow Super Giants, Mumbai overhauled the score in 18.4 overs, losing 4 wickets. And now for a look at today's newspapers, it's over to Nina Arakal.
1: Thank you, Anuja. The dailies are full of interesting headlines on BJP tsunami breaching Trinamool bastions. The Times of India writes, BJP is Bengal Janata's party, Vijay Divas in Tamil Nadu, Kerala for Congress. The paper adds, 3 cheers in Assam and more. BJP majority on its own for the first time. The Pioneer, quoting the Prime Minister, calls the West Bengal win a new sunrise of Badlav and not Badla. Life without power, nationwide for the first time since 1977, cites the Statesman. The Indian Express notes the young voters asserting politically for change in each of the verdicts in the election results from all states. The headline says, first time, young voters, high turnout, Gen Z, restless, restive, and aspiring for opportunities ask for more. And finally, Srinagar resumes its role as JNK's summer capital after hiatus of 6 years, notes the Hindu. And with that, it's back to you, Anuja.
0: Thank you, Nina. And now before we end the bulletin, the headlines once again. BJP set to form government in West Bengal and Assam, NDA retains Puducherry. Congress-led UDF comes to power in Kerala, hung assembly in Tamil Nadu, TVK emerges as largest party with 108 seats. Prime Minister Narendra Modi says people have placed trust in politics of performance. West Bengal's industry bodies and trade associations hail BJP's victory. 3 Indians injured in UAE in drone attack by Iran. And in IPL cricket, Mumbai Indians beat Lucknow Super Giants by 6 wickets. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಆಕಾಶವಾಣಿಯಲ್ಲಿ ಶೈಕ್ಷಣಿಕ ಪ್ರಸಾರದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಶಾಲಾ ಶಿಕ್ಷಣದ ಜೊತೆಗೆ ವಯಸ್ಕರ ಶಿಕ್ಷಣ ಹಾಗೆಯೇ ವಿಶ್ವವಿದ್ಯಾಲಯದ ಪ್ರಸಾರ ಯೋಜನೆಗಳನ್ನು ಕೂಡ ಆಕಾಶವಾಣಿ ಹಮ್ಮಿಕೊಂಡಿತು. ಇದರ ಮೂಲಕ ವಿಶ್ವವಿದ್ಯಾಲಯಗಳ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾರ್ಗದರ್ಶನವನ್ನು ನೀಡುತ್ತಿತ್ತು. ಇದರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ದೂರ ಶಿಕ್ಷಣ ಕೇಂದ್ರ ಹಾಗೂ ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆಂಡ್ ಫಾರಿನ್ ಲ್ಯಾಂಗ್ವೇಜಸ್ ಪ್ರಸ್ತುತಪಡಿಸುತ್ತಿದ್ದ ಕಾರ್ಯಕ್ರಮಗಳು ಬಹು ಜನಪ್ರಿಯವಾಗಿದ್ದವು. ಇದಲ್ಲದೆ ಭಾಷಾ ಕಲಿಕಾ ಯೋಜನೆಯನ್ನು ಆಕಾಶವಾಣಿ ಹಮ್ಮಿಕೊಂಡಿತು. ಹಿಂದಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಶಾಲಾ ಮಕ್ಕಳಿಗೆ ಕಲಿಸಲು ಆಕಾಶವಾಣಿ ಹಾಗೂ ರಾಜಸ್ಥಾನ ಸರ್ಕಾರದ ಶಿಕ್ಷಣ ಇಲಾಖೆ 1979-80 ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅದರನ್ವಯ ಜೈಪುರ ಹಾಗೂ ಅಜ್ಮೇರ್ ಜಿಲ್ಲೆಗಳ 500 ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿ ಕಲಿಕೆಯನ್ನು ಪ್ರಾರಂಭಿಸಲಾಯಿತು. ಮಕ್ಕಳ ಭಾಷಾ ಸಾಮರ್ಥ್ಯ ಹೆಚ್ಚಿದ್ದನ್ನು ಗುರುತಿಸಿ ಅಂತಹ ಯೋಜನೆಯನ್ನು ಮಧ್ಯಪ್ರದೇಶದ ಹೊಶಂಗಾಬಾದಿನಲ್ಲೂ ಪ್ರಾರಂಭಿಸಲಾಯಿತು. ಇಂದಿಗೂ ಹಿಂದಿ ಪಾಠ ಎಲ್ಲ ಪ್ರಮುಖ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಇಗ್ನೋ, ಈ ಮೂಲಕವೂ ಆಕಾಶವಾಣಿ ಶೈಕ್ಷಣಿಕ ಪ್ರಸಾರವನ್ನು ಮಾಡುತ್ತಿತ್ತು. 1992 ಜನವರಿಯಿಂದ ಮುಂಬೈ, ಹೈದರಾಬಾದ್, ಶಿಲಾಂಗ್ ಕೇಂದ್ರಗಳು ಮುಕ್ತ ಹಾಗೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗಾಗಿ ಪ್ರಸಾರವನ್ನು ಆರಂಭಿಸಿದವು. ಆದರೆ ಶಿಲಾಂಗ್ ಕೇಂದ್ರ ಇದನ್ನು ನಂತರ ಸ್ಥಗಿತಗೊಳಿಸಿತು. ಮುಂದೆ ಮುಂಬೈ ಕೇಂದ್ರ ಗುರುವಾರ ಹಾಗೂ ಶನಿವಾರಗಳಂದು ಬೆಳಗ್ಗೆ 7:15-7:45 ಹಾಗೂ ಹೈದರಾಬಾದ್ ಕೇಂದ್ರ ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಬೆಳಗ್ಗೆ 6:00-6:30 ಈ ಪ್ರಸಾರವನ್ನು ಮಾಡುತ್ತಿತ್ತು. ಇಗ್ನೋ ಹಾಗೂ ಆಕಾಶವಾಣಿಯ ಸಲಹಾ ಪ್ರಸಾರ ಇಂಟರಾಕ್ಟಿವ್ ರೇಡಿಯೋ ಕೌನ್ಸೆಲಿಂಗ್ IRC ಇದು ಕೂಡ ಮುಕ್ತ ಹಾಗೂ ಸಾಂಪ್ರ

0: ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದರೊಂದಿಗೆ ಅವರ ಸಮಸ್ಯೆಗಳಿಗೆ ನೇರವಾಗಿ ಕೂಡಲೇ ಉತ್ತರಿಸುವ ಕಾರ್ಯಕ್ರಮವಾಗಿತ್ತು. ಒಂದು ವರ್ಷದ ಅವಧಿಗೆ ಪ್ರಾಯೋಗಿಕವಾಗಿ ಈ ಪ್ರಸಾರವನ್ನು 1998 ಮೇನಲ್ಲಿ ಭೋಪಾಲ್ ಕೇಂದ್ರದಿಂದ ಆರಂಭಿಸಲಾಯಿತು. ಅಲ್ಲಿನ ಯಶಸ್ಸಿನಿಂದ ಲಖನೌ, ಪಾಟ್ನಾ, ಜೈಪುರ್, ಶಿಮ್ಲಾ, ರೋಹ್ತಕ್, ಜಲಂಧರ್, ದೆಹಲಿ ಹಾಗೂ ಜಮ್ಮು ಈ 8 ಕೇಂದ್ರಗಳಲ್ಲಿ ಆರಂಭಿಸಲಾಯಿತು. ಭಾನುವಾರಗಳಂದು ಸಂಜೆ 4 ರಿಂದ 5 ರವರೆಗೆ ಪ್ರಸಾರವಾಗುತ್ತಿದ್ದ ಈ ಕಾರ್ಯಕ್ರಮ 186 ಕೇಂದ್ರಗಳಲ್ಲಿ ಸಹ ಪ್ರಸಾರವಾಗುತ್ತಿತ್ತು. ಮೊದಲ ಭಾನುವಾರ ದೆಹಲಿಯಿಂದ, 3ನೇ ಭಾನುವಾರ ಕೋಲ್ಕತ್ತಾದಿಂದ ಹಾಗೂ 2ನೇ ಮತ್ತು 4ನೇ ಭಾನುವಾರಗಳಂದು ಆಯಾ ಪ್ರಾದೇಶಿಕ ಇಗ್ನೋ ಕೇಂದ್ರಗಳು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿ ಪ್ರಸಾರ ಮಾಡುತ್ತಿದ್ದವು. 5ನೇ ಭಾನುವಾರ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳು ಈ ಕಾರ್ಯಕ್ರಮವನ್ನು ಮಾಡಿಕೊಡುತ್ತಿದ್ದವು. ಈ ವ್ಯವಸ್ಥೆ 2001 ಫೆಬ್ರವರಿಯಿಂದ ಜಾರಿಗೆ ಬಂದಿದ್ದರೂ ಈಗ ಈ ಕಾರ್ಯಕ್ರಮ ಪ್ರಸಾರವಾಗುತ್ತಿಲ್ಲ. ಇದರಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲು ಉಚಿತ ಕರೆಯ ವ್ಯವಸ್ಥೆಯೂ ಆಗ ಇತ್ತು. ನಾಳೆ ಶಿಕ್ಷಣ ವಾಹಿನಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ತಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ.
1: ನಡೆದವರು
2: ನಾನು ಆಕಾಶವಾಣಿ ಸೇರುವುದಕ್ಕೆ ಸಾಧ್ಯನಾ, ಅದು ಒಂದು ಕನಸು ಅಂದ್ಕೊಂಡಿದ್ರು ಇವರು.
3: ಆಕಾಶವಾಣಿಗೆ ಸೇರೋದು ಅನ್ನೋದು ನನ್ನ ಊಹೆಗೆ ನಿಲುಕದ ವಿಷಯ ಆಗಿತ್ತು. ಅಲ್ಲಿಗೆ ನನ್ನ ಪ್ರವೇಶದ ಸಾಧ್ಯತೆ ಬಗ್ಗೆ ನನಗೆ ಸ್ವಲ್ಪನೂ ಒಂದು ಕಲ್ಪನೆನೇ ಇರಲಿಲ್ಲ.
2: ಸಂಗೀತ ಗುರುಗಳ ಪತಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ತಾವೇ ಅಪ್ಲಿಕೇಶನ್ ತುಂಬಿ ಸೈನ್ ಮಾಡಿಸಿ ಪ್ರಯತ್ನ ಪಡು ಅಂದಾಗ ಪರೀಕ್ಷೆ ಸಂದರ್ಶನ ಎದುರಿಸಿ ಗೆದ್ದು ಬಂದವರು ಇವರು.
3: ಒಂದು ಕಾರ್ಯಕ್ರಮವನ್ನ ರೂಪಿಸಿ ಶ್ರೋತೃಗಳಿಗೆ ತಲುಪಿಸುವವರೆಗೆ ನಡೆಯುವ ಎಲ್ಲ ಪ್ರಕ್ರಿಯೆಗಳು ನನಗೆ ತುಂಬಾ ಖುಷಿ ಕೊಡ್ತಾ ಇತ್ತು.
2: ಯುಪಿಎಸ್ಸಿ ಸಂದರ್ಶನದಲ್ಲಿ ನಿಮಗೆ ಈ ಕೆಲಸ ಯಾಕೆ ಬೇಕು ಅಂದಾಗ ಧೈರ್ಯವಾಗಿ ನಾನು ಆತ್ಮನಿರ್ಭರ ಆಗಬೇಕು, ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಅಂತ ಉತ್ತರ ಕೊಟ್ಟವರು ಇವರು.
4: ನನ್ನ ವೃತ್ತಿ ಜೀವನದಲ್ಲಿ ಸಂಗೀತ, ಸಾಹಿತ್ಯ, ಗಮಕ, ಯುವಕರು, ಮಕ್ಕಳು, ಮಹಿಳೆಯರು, ಕಾರ್ಮಿಕರು, ಹಿರಿಯರು ಹೀಗೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತ ಅವಕಾಶ ಕೂಡಿ ಬಂದಿತ್ತು.
2: ಸಬಲೆ ಸರಣಿಯ ರೂವಾರಿ ವಿಕಾಸಿನಿಯನ್ನು ಸೃಷ್ಟಿ ಮಾಡಿದವರು.
4: ವಿಕಾಸಿನಿ ಇದ್ದಾರಾ ಅಂತ ಫೋನ್ ಕರೆ ಬರ್ತಾ ಇತ್ತು.
2: ಇಬ್ಬರು ಸಂಗೀತ ಸಾಮ್ರಾಜ್ಞಿಯರು, ಒಬ್ಬರು ಅಮೃತ ವರ್ಷಿಣಿಯ ಅಮೃತ ಕಲಶ ಹೊತ್ತು ನಿಂತರೆ ಇನ್ನೊಬ್ಬರು ದೇಶದ ಏಕೈಕ ಡಿಟಿಎಚ್ ಶಾಸ್ತ್ರೀಯ ಸಂಗೀತ ವಾಹಿನಿ ರಾಗಂ 24/7 ಜವಾಬ್ದಾರಿ ಹೊತ್ತವರು.
4: ದಿನದ 24 ಗಂಟೆಗಳ ಪ್ರಸಾರ, ಹೊಸ ಆಪ್ನ ಪ್ರಯೋಗ, ಎಲ್ಲಾ ಕೇಂದ್ರಗಳ ಜೊತೆಗಿನ ಸಮನ್ವಯತೆ ನಮಗೆ ಒಂದು ಸವಾಲೇ ಆಗಿತ್ತು ಅವಾಗ.
2: ಬಿವಿ ಪದ್ಮಾ, ಗೀತಾ ರಮಾನಂದ್. ಪದ್ಮಾ ಮಂಡ್ಯದವರು, ಗೀತಾ ಮೈಸೂರಿನವರು, ಆಕಾಶವಾಣಿಯ ಸಂಗೀತ ಕಾವೇರಿಯರು.
4: ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ ಅವರ ಸಂದರ್ಶನವನ್ನ ಬೆಂಗಳೂರಿನಲ್ಲಿ ಮಾಡಿದ್ದನ್ನ ಇವತ್ತಿಗೂ ಮರೆಯಕ್ಕೆ ಆಗಿಲ್ಲ.
2: ಬಿವಿ ಪದ್ಮಾ,
4: ಹ್ಯೂಮನ್ ಕಂಪ್ಯೂಟರ್ ಎಂದೇ ಹೆಸರಾಗಿದ್ದಂತಹ ಶಕುಂತಲಾ ದೇವಿಯವರು ತಾವು ಪ್ರದರ್ಶನದ ಬೊಂಬೆಯಾಗಿ ತಮ್ಮ ಬಾಲ್ಯ ಹಾಳಾದಂತೆ ಬೇರೆ ಮಕ್ಕಳ ಬಾಲ್ಯ ಹಾಳಾಗಬಾರದು ಅಂತ ಹೇಳಿದ್ರು. ಮಹಿಳಾ ಕಾರ್ಯಕ್ರಮದಲ್ಲಿ ಚೀನಾ ಮಂಗಳಾ, ಟಿ ಸುನಂದಮ್ಮ, ಸುಧಾಮೂರ್ತಿ, ಮಧುರ

0: ತಿರುಪತಿ, ಪದ್ಮಶೇಷಾದ್ರಿ, ಮಾಲತಿ ಹೊಳ್ಳ, ಹಾಗೆ ನಟಿಯರಾದಂತಹ ಬಿ ಜಯಶ್ರೀ, ಕೃಷ್ಣಕುಮಾರಿ, ಬಿ ಸರೋಜದೇವಿ, ಹೀಗೆ ಅನೇಕ ಯಶಸ್ವಿ ಮಹಿಳೆಯರ ಸಂದರ್ಶನಗಳು ಹೆಜ್ಜೆ ಗುರುತು ಮೂಡಿಸಿದ್ದವು. ಸಂದರ್ಶನಗಳು, ಚರ್ಚೆಗಳು, ಸಂವಾದಗಳು, ರೂಪಕಗಳು, ನಾಟಕಗಳು, ಫ್ಯಾಮಿಲಿ ಸೀರಿಯಲ್ಸ್, ಹೀಗೆ ಅನೇಕ ಪ್ರಕಾರಗಳಲ್ಲಿ ಕಾರ್ಯಕ್ರಮ ನಿರೂಪಿಸಿ ಎಫ್ಎಂ ರೈನ್ಬೋಗೆ ಹಲವು ಆರ್ಜೆಗಳಿಗೆ ತರಬೇತಿ ಕೊಟ್ಟು ಅವರೂ ಒಳ್ಳೆಯ ಆರ್ಜೆಗಳಾಗಿದ್ದಾರೆ ಅನ್ನೋದು ಸಂತೋಷದ ವಿಷಯ.
1: ಬಿವಿ ಪದ್ಮ, ತಂದೆ ವೆಂಕಟಸುಬ್ಬಯ್ಯ, ತಾಯಿ ಜಯಲಕ್ಷ್ಮಮ್ಮ ಹುಟ್ಟಿದ್ದು ಅಕ್ಟೋಬರ್ 12 1957. ಬಿಎ ಸಂಗೀತ, ಕನ್ನಡ ಸ್ನಾತಕೋತ್ತರ ಪದವಿ, ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ. ಆಕಾಶವಾಣಿ ಸೇರಿದ್ದು

0: ಪ್ರತಿ ಹಾಸನ ಕೇಂದ್ರಗಳಲ್ಲಿ ಸೇವೆ. ವಿವಿ ಪದ್ಮ ಇವತ್ತಿಗೂ ಮೊದಲು ನೆನಪಿಸಿಕೊಳ್ಳುವುದು ವಿಕಾಸಿನಿ ಸರಣಿ.
1: 500 ರೂಪಾಯಿಗಳ ಬಜೆಟ್ನಿಂದ 2 ಲಕ್ಷ ಬಜೆಟ್ವರೆಗೆ ಯಾವ್ಯಾವ ಉದ್ಯಮಗಳನ್ನು ಮಾಡಬಹುದು, ಮಾರ್ಕೆಟ್ ಸರ್ವೆ, ಪ್ರಾಜೆಕ್ಟ್ ರಿಪೋರ್ಟ್, ಸಾಲ ಸೌಲಭ್ಯಗಳು ಮತ್ತು ಇನ್ನೂ ಇತರ ವಿಚಾರಗಳಿಗೆ ಯಾವ್ಯಾವ ಸಂಘ ಸಂಸ್ಥೆ ಬ್ಯಾಂಕ್ಗಳನ್ನು ಸಂಪರ್ಕಿಸಬೇಕು, ಯಶಸ್ವಿ ಉದ್ಯಮಶೀಲರ ಸಂದರ್ಶನ, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ ಸರಣಿ ವಿಕಾಸಿನಿ. ಎಂದೋ ಬಸ್ಸಿನಲ್ಲಿ ಭೇಟಿಯಾದ ಮಹಿಳೆ ಪದ್ಮಕಲಾ ನಮ್ಮ ವಿಕಾಸಿನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪನ್ನು ಮೆಲುಕು ಹಾಕಿ ಈಗಲೂ ತಮ್ಮ ಉದ್ಯಮವನ್ನು ಮುಂದುವರಿಸುತ್ತಿರುವ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದಾಗ ನಮ್ಮ ಕಾರ್ಯಕ್ರಮದ ಸಾರ್ಥಕ್ಯವನ್ನು ಅವರಲ್ಲಿ ಗಮನಿಸಿದೆ. ಟೆಕ್ಸಾಕ್ ಮತ್ತು ಕೈಗಾರಿಕಾ ಹಾಗೂ ವಾಣಿಜ್ಯ ಇಲಾಖೆ ಜೊತೆ ಸೇರಿ ಮಾಡಿದ ಕಾರ್ಯಕ್ರಮ ಪುಸ್ತಕವಾಗಿಯೂ ಕೂಡ ಪ್ರಕಟಗೊಳ್ಳಿತು. ವಿಕಾಸಿನಿ ಕಾರ್ಯಕ್ರಮ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲೂ ನಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಶಸ್ವಿ ಮಹಿಳಾ ಉದ್ಯಮಿಗಳು ತಯಾರಿಸಿದಂತಹ ವಸ್ತುಗಳ ಪ್ರದರ್ಶನವೂ ಕೂಡ ಏರ್ಪಟ್ಟಿತ್ತು.
2: ನೆನಪು ನಿನಾದ.
0: ನೆನಪು ನಿನಾದ ಧ್ವನಿ ಭಂಡಾರದ ಸಂಗೀತ ಸುರುಳಿಗಳನ್ನು ಮಾತಿನಲ್ಲಿ ಅದ್ದಿ ತೆಗೆದ ದಿಗ್ಗಜರ ಧ್ವನಿ ಜೇನು.
2: ಪ್ರಸ್ತುತಪಡಿಸುವವರು ಕಲಾ ವಿಮರ್ಶಕ ER ಸೇತುರಾಮ್.
3: ಮೈಸೂರಿನಲ್ಲಿ ಬಿಡಾರದ ಕೃಷ್ಣಪ್ಪನವರು ರಾಮ ಮಂದಿರಕ್ಕೆ ಮತ್ತು ಎಲ್ಲ ಕಡೆ ಬರೋರನ್ನೆಲ್ಲ ನಂಜನಗೂಡಿಗೂ ಕರ್ಕೊಂಡು ಬಂದು ಅಲ್ಲಾದ್ಮೇಲೆ ಇಲ್ಲಿ ಹಾಡಿಸೋರು. ಆಗ ಮೊದಲು ನನಗೆ ಪ್ರಭಾವ ಮಾಡಿದ್ದು ಬಿಡಾರನ್ ಕೃಷ್ಣಪ್ಪನವರು.
0: ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಆರ್ಕೆ ಶ್ರೀಕಂಠನ್, ಡಾಕ್ಟರ್ BVK ಶಾಸ್ತ್ರಿ ಮುಂತಾದವರ ಮಾತಿನ ಸರಣಿ. ಸಂಜೆಗಣ್ಣಿನ ಹಿನ್ನೋಟ, 80 ತುಂಬಿದ ಹಿರಿಯರ ಅನುಭವಾಮೃತ ಸರಣಿ.
4: ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿಗೆ ನಮಸ್ಕಾರ.
5: ನಮಸ್ಕಾರ ಸರಿ. ನೀವು ಸಂಜೆಗಣ್ಣಿನ ಹಿನ್ನೋಟ ಅನ್ನೋದು ನಮ್ಮ ಮೂರ್ತಿರಾಯರ ಪುಸ್ತಕದ ಹೆಸರು.
4: ಅನುಮತಿ ಜೊತೆಗೆ ಮೊದಲ ಕಾರ್ಯಕ್ರಮ ಅವರದೇ ಪ್ರಸಾರ ಆಯ್ತು.
5: ಒಳ್ಳೆ ಕೆಲಸ ಮಾಡಿದ್ರಿ.
0: AN ಮೂರ್ತಿರಾವ್, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ, ನಿಟ್ಟೂರು ಶ್ರೀನಿವಾಸರಾವ್, HL ನಾಗೇಗೌಡ, ಗರ್ಗೇಶ್ವರಿ ಇವರೆಲ್ಲರ ಅಪೂರ್ವ ಸಂದರ್ಶನಗಳು. ಪದ್ಮ ವಿವಿಧ ಭಾರತಿ ನಿರ್ದೇಶಕರಾಗಿದ್ದಾಗ ಸುವರ್ಣ ಮಹೋತ್ಸವ ಸಂಭ್ರಮ, ಸುವರ್ಣ ಚಿತ್ರ ಭಾರತಿ, ಸ್ವರ್ಣ ರಿಂಗಣ, ವಿವಿಧ ಭಾರತೀಯ 50ರ ಪಯಣ, ಮೈಲಿಗಲ್ಲುಗಳು, ಈ ಎಲ್ಲ ಕಾರ್ಯಕ್ರಮಗಳು ಇಂದಿಗೂ ಸ್ಮರಿಸಿಕೊಳ್ಳುವಂಥದ್ದು. ಶಾಪಿಂಗ್ ಮಾಲ್,
1: ಆಗ ಶಾಪಿಂಗ್ ಮಾಲ್ ಅನ್ನೋ ಕಾರ್ಯಕ್ರಮವನ್ನ ಸೀರೆ ಚಿನ್ನ ಬೆಳ್ಳಿ ಅಂಗಡಿಗಳಿಂದ, ಹೋಟೆಲ್ ಮಾಲ್ಗಳಿಂದ ಮೊಬೈಲ್ ಮುಖಾಂತರ ನೇರ ಪ್ರಸಾರ ಮಾಡಿದ್ದು ಆ ಕಾಲಕ್ಕೆ ವಿಶೇಷ ಅನುಭವ.
0: ಆದಾಯವನ್ನು ಗಳಿಸಿಕೊಟ್ಟ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ.
1: ಶ್ರೋತೃಗಳ ಸಮ್ಮುಖದಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮಗಳು, ಮಕ್ಕಳ ಮಹಿಳೆಯರ ಹಾಗೂ ಆಕಾಶವಾಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಕಾರ್ಯಕ್ರಮ, ಭದ್ರಾವತಿಯಲ್ಲಿದ್ದಾಗ ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ದ MS ಶೀಲಾ ಅವರ ಸಂಗೀತ ಕಾರ್ಯಕ್ರಮ, ಬೆಂಗಳೂರಿನಲ್ಲಿ ನಡೆದಂತಹ ಆಕಾಶವಾಣಿ ಸಂಗೀತ ಸಮ್ಮೇಳನ, ಇವುಗಳನ್ನು ಆಯೋಜಿಸಿದ್ದು ಇಂದಿಗೂ ನನ್ನ ಮನಸ್ಸಿನಲ್ಲಿದೆ.
0: ಪದ್ಮ ತಮ್ಮ ತಂಡಕ್ಕೆ ಹುರಿದುಂಬಿಸಿ ತಾವು ಕಾರ್ಯತತ್ಪರರಾಗುತ್ತಿದ್ದರು.
1: ಒಂದು ಸಂಗೀತ ವಾಹಿನಿಯನ್ನು ಆರಂಭ ಮಾಡುವ ಸುಯೋಗ ನನಗೆ ಒದಗಿ ಬಂತು.
6: This is Ragam 24/7 DTH Indian Classical Music Channel.
1: ಆಗ ಮೊದಲು ದಕ್ಷಿಣ ಭಾರತದ ಕೇಂದ್ರಗಳಿಗೆ ಸೀಮಿತವಾದ ಬರೀ ಕರ್ನಾಟಕ ಸಂಗೀತ ಪ್ರಸಾರ ಮಾಡುವ ಕೇಂದ್ರಗಳನ್ನು ಒಟ್ಟುಗೂಡಿಸಿ ಚರ್ಚೆ ನಡೆಸ್ತಾ ಇದ್ವಿ. ಆಗ ಹಿಂದೂಸ್ತಾನಿ ಸಂಗೀತವು ಈ ವಾಹಿನಿಯಲ್ಲಿ ಪ್ರಸಾರ ಆಗಲೇಬೇಕು, ಅದು ಭಾರತದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯವಾಗಿಯೂ ಪ್ರಸಾರ ಆಗಬೇಕು ಅಂತ ಆದೇಶ ಬಂತು. ನಾನು ವೃತ್ತಿಯ ಸಮಯದಲ್ಲಿ ಖಾಸಗಿಯಾಗಿ ಒಮ್ಮೆ ಅಮೆರಿಕಾಗೆ ಹೋಗಿದ್ದಾಗ ಎಲ್ಲೋ ಆ ದೇಶದಲ್ಲಿ ಕಾರಿನಲ್ಲಿ ಸಂಚರಿಸ್ತಾ ಇದ್ದಾಗ ನಮ್ಮ ರಾಗಂ ವಾಹಿನಿಯ ಆ್ಯಪ್ನಲ್ಲಿ ಸಂಗೀತವನ್ನು ಕೇಳಿದಾಗ ಮೈ ರೋಮಾಂಚನಗೊಂಡಿತ್ತು.
0: ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಆಯೋಜಿಸಿದ ತರಬೇತಿಯಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ಜರ್ಮನಿ ಪ್ರತಿನಿಧಿ ಸಹೋದ್ಯೋಗಿಗಳ ಜೊತೆ ಭಾವನಾತ್ಮಕ ಸಂಬಂಧ ಸಲ್ಲದು ಅಂದಾಗ ಅದನ್ನು ಅಲ್ಲಗಳೆದು ಚರ್ಚೆ ಮಾಡಿದ ಪದ್ಮ ಎಲ್ಲ ಸಹೋದ್ಯೋಗಿಗಳ ಜೊತೆ ಸೊಗಸಾದ ಬಾಂಧವ್ಯವನ್ನೇ ಹೊಂದಿದ್ದರು. ಅಮೆರಿಕಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ರೇಡಿಯೋ ಜಿಂದಗಿ ಕೇಂದ್ರಕ್ಕೆ ಅತಿಥಿಯಾಗಿ ಸಂದರ್ಶನ ನೀಡಿದರು.
1: ಬೆಂಗಳೂರು ಆಕಾಶವಾಣಿಯ ನಿರ್ದೇಶಕಳಾಗಿದ್ದಾಗ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಪ್ರಸಾರಿಸುವ ಹೊಣೆಗಾರಿಕೆ ಹಾಗೆ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಅಂದಿನ ಕೇಂದ್ರ ಮಂತ್ರಿಗಳಾಗಿದ್ದ ಶ್ರೀ ವೆಂಕಯ್ಯನಾಯ್ಡು ಅವರು ಬೆಂಗಳೂರು ಆಕಾಶವಾಣಿ ಕರ್ನಾಟಕದ ಇತರ ಕೇಂದ್ರಗಳ ಜೊತೆ ಮಾಡಿದಂತಹ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇಂದಿಗೂ ಸವಿನೆನಪು.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸ್ಟೇಷನ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಿದಾಗ ತಿಟ್ಟತ್ತಿ ತಿರುಗಿ ನೋಡ್ಯಾಳು ಎನ್ನುವ ಜನಪದ ಉಕ್ತಿಯಂತೆ ಅನೇಕ ನೆನಪುಗಳು ಆಕಾಶವಾಣಿಯ ಎತ್ತರಕ್ಕೂ ದೃಷ್ಟಿ ಹಾಯಿಸುತ್ತೆ.
1: ಹೊಸ ಹಾದಿಯ ವಿಕಾಸಿನಿ ಸ್ವರತರಂಗವೇರಿದ ಸಬಲ ರಾಗಂ ಬಿವಿ ಪದ್ಮಾ.

0: गीता रमानंद निनाद सदाशिव वाग्गेय संपद मौनदाचेय बेळकु संगीत रूपिणी श्री चामुंडेश्वरी संस्कृत काव्य संगीत हरिभक्त गानामृत उगा भोग दर्शन अपरूप रागदर्शन समुदाय कृति रत्नावली रागरस चिंतन दशविध गमक पंचदश गमक तान वैविध्य स्वर सिंधु प्राचीन पल्लवी गान रसोत्तुंग श्री श्यामकृष्ण आनंद परमानंद इदु गीता रमानंद ಗೀತಾ ರಮಾನಂದ್ ಅವರ ಸಂಗೀತ ಸರಣಿಯ ಶೀರ್ಷಿಕೆಗಳ ಮಂತ್ರೋಚ್ಚಾರ ರೂಪ ಸ್ಮರಣೆ ಇದು.
1: ಯಾವುದೇ ಸೆಕ್ಷನ್ ಕೊಟ್ಟರು ನನಗೆ ಖಂಡಿತ ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಂಸ್ಕಾರವನ್ನು ನನಗೆ ಮೈಸೂರು ಆಕಾಶವಾಣಿ ಕೊಟ್ಬಿಟ್ಟಿತ್ತು. ಹಾಗಾಗಿ ಎಲ್ಲದರಲ್ಲೂ ನನಗೆ ಉತ್ಸಾಹದಿಂದನೇ ನಾನು ಕೆಲಸ ಮಾಡಿದೆ.
0: ಬೆಂಗಳೂರು ಮೈಸೂರು ಭದ್ರಾವತಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗೀತಾ ರಮಾನಂದ್ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕಾರ್ಯಕ್ರಮಗಳಿಗೆ ನೀಡಿರುವ ಕೊಡುಗೆ ಅಪಾರ.
2: ಇಂದಿನ ಸಂಪಥ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯ ಸರೋಡ್ವಾದಕರು ಸಂಶೋಧಕರೂ ಆದ ಪಂಡಿತ್ ರಾಜೀವ್ ತಾರಾನಾಥ್ ಅವರ ಸಂದರ್ಶನ.
1: ವೈವಿಧ್ಯವನ್ನು ತರಬೇಕು ಅಂತ ಒಂದು ದಿನ ಸಂಪಥ ಅಂದರೆ ಹಿರಿಯ ಸಂಗೀತಗಾರರೊಡನೆ ಹಿರಿಯ ಕಲಾವಿದರೊಡನೆ ಒಂದು ಸಂದರ್ಶನ, ಅರ್ಧ ಗಂಟೆ ಸಂದರ್ಶನ. ಆಮೇಲೆ ಸಂಗೀತದ ವಿವಿಧ ವಿಷಯಗಳ ಕುರಿತಾದ ಅಂದರೆ ಲಕ್ಷ್ಯ ಲಕ್ಷಣಕ್ಕೆ ಸಂಬಂಧಪಟ್ಟ ಸೋದಾಹರಣ ಕಾರ್ಯಕ್ರಮಗಳು, ಸಂಗೀತ ರೂಪಕಗಳು, ಇದಲ್ಲದೆ ವಿಶೇಷವಾಗಿ ವಾಗ್ಗೇಯಕಾರರ ರಚನೆಗಳನ್ನು ಒಳಗೊಂಡ ಸಂಗೀತ ಕಾರ್ಯಕ್ರಮದ ಸರಣಿಗಳನ್ನು ಪ್ರಾರಂಭ ಮಾಡಿದೆ.
3: ಸಂಸ್ಕೃತ ಕಾವ್ಯ ಸಂಗೀತ ನಿರ್ಮಾಣ ಗೀತಾ ರಮಾನಂದ.
4: ನಿನಾದ ನಿನಾದ ನಿನಾದ ವೈಣಿಕ ವಾಗ್ಗೇಯ ವಾಹಿನಿ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿ.
1: ಈ ಅಮೃತ ಕಳಶದಲ್ಲಿ ಏಳುವರೆಗೆ ಏನು ಪ್ರಸಾರ ಆಗ್ತಾ ಇತ್ತು ಅದಕ್ಕೆ ಸಾಕಷ್ಟು ಶ್ರೋತೃಗಳು ಸ್ಪಂದನೆಯನ್ನ ತಿಳಿಸ್ತಾ ಇದ್ರು.
0: ತಂದೆ ಡಿ ವಿ ಸುಬ್ಬರಾವ್ ಮೈಸೂರು ಅರಮನೆಯಲ್ಲಿ ಉದ್ಯೋಗ, ತಾಯಿ ವಿಶಾಲಾಕ್ಷಮ್ಮ. ರೇಡಿಯೋ ಸಂಗೀತ ಕೇಳ್ತಾನೆ ಬೆಳೆದವರು ಗೀತಾ ರಮಾನಂದ್. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ. ವೀಣಾ ವಿದುಷಿ ಗೀತಾ ರಮಾನಂದ್. ಹುಟ್ಟಿದ್ದು 1951 ಆಗಸ್ಟ್ 14. ಆಕಾಶವಾಣಿ ಸೇರಿದ್ದು 1976. ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಎಚ್ ಕೆ ನಾರಾಯಣ, ಎಚ್ ಆರ್ ಲೀಲಾವತಿ, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಎಸ್ ಕೃಷ್ಣಮೂರ್ತಿ ಮುಂತಾದ ಸಂಗೀತ ದಿಗ್ಗಜರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದವರು. ಆಗ ತಂತ್ರಜ್ಞಾನ ಇಷ್ಟು ಮುಂದುವರೆದಿರಲಿಲ್ಲ, ಟ್ರ್ಯಾಕ್ ರೆಕಾರ್ಡಿಂಗ್ ಅಂತೂ ಇರಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಕಿವಿ ತೆರೆದು ಹೃದಯ ಹೊಕ್ಕವರು ಗೀತಾ. ಬ್ಯಾಲೆನ್ಸಿಂಗ್ ಎಕ್ಸ್ಪರ್ಟ್ ಅಂತಾನೆ ಕರೀತಾ ಇದ್ರು ಸಹೋದ್ಯೋಗಿಗಳು. ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ವಿಜಯಭಾಸ್ಕರ್, ಎಂ ರಂಗರಾವ್ ಅವರು ಒಮ್ಮೆ ಧ್ವನಿ ಮುದ್ರಣಕ್ಕೆ ಆಕಾಶವಾಣಿಗೆ ಬಂದಾಗ ಇವರ ಕೈಚಳಕಕ್ಕೆ ಮಾರು ಹೋಗಿದ್ದರು. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ವೃಂದಗಾನ ಧ್ವನಿ ಮುದ್ರಣವೊಂದರಲ್ಲಿ ಇವರ ಸಮಯ ಸ್ಫೂರ್ತಿಯನ್ನು ಮೆಚ್ಚಿದರು.
1: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಕೆಲವು ಭಕ್ತಿ ಗೀತೆಗಳನ್ನ ಒಂದು ವೃಂದದ ಜೊತೆಗೆ ಅವರ ಜೊತೆಗೆ ರೆಕಾರ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಕಾಶವಾಣಿಯಲ್ಲಿ. ವಾದ್ಯಗಳು ಎಷ್ಟಿಡಬೇಕು, ವಾಯ್ಸ್ಗಳು ಎಲ್ಲಿ ಬರುತ್ತೆ, ಆಮೇಲೆ ಆ ಬ್ಯಾಕ್ಗ್ರೌಂಡು ಯಾವ ಥರ ಬರುತ್ತೆ ಅದನ್ನು ಸಹ ನಾವೊಂದು ಮನಸ್ಸಿಗೆ ತಗೊಂಡ್ಬಿಡ್ತಾ ಇದ್ದೆ. ನನ್ನ ಅಭಿಪ್ರಾಯದಲ್ಲಿ ಈ ಥರ ಮಾಡಿದಾಗಲೇ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಒಂದು ಕಾಂಪ್ಲಿಕೇಟೆಡ್ ರೆಕಾರ್ಡಿಂಗ್ಸ್ ಇದ್ದಾಗ. ಹಾಗೆ ಬಾಲಮುರಳಿ ಕೃಷ್ಣ ಅವರು ರಿಹರ್ಸಲ್, ಎಂತಹ ರಿಹರ್ಸಲ್ ಅದು ಅಂತಂದರೆ ತುಂಬ ಒಂದು ಸೀರಿಯಸ್ ವಾತಾವರಣ, ಎಲ್ಲ ತನ್ಮಯರಾಗಿ ನುಡಿಸುವಂತಹ ಒಂದು ಒಳ್ಳೆ ವಾತಾವರಣನ ಕೊಟ್ಟು ರಿಹರ್ಸಲ್ ಮಾಡಿಸ್ತಾ ಇದ್ರು. ನಾನು ಅವ್ರ ರಿಹರ್ಸಲ್ಲು

ಮಾಡ್ತಾ ಇದ್ದಾಗ ಪೂರ್ತಿ ಹಾಡನ್ನು ರೆಕಾರ್ಡ್ ಮಾಡಿಬಿಟ್ಟೆ. ಸರಿ, ರೆಕಾರ್ಡ್ ಮಾಡಿದ ಮೇಲೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರಿಗೆ ಒಂದ್ಸಲ ಬ್ಯಾಲೆನ್ಸಿಂಗ್ ಸರಿಗಿದೆಯಾ ಕೇಳಿ ನೋಡಿ ಹೇಳಿಬಿಡಿ ಅಂತಂದೆ. ಇದೇ ಫೈನಲ್ ಅಂತ ಪ್ರೂವ್ ಮಾಡಿಬಿಟ್ರು. ಇನ್ನು ಧ್ವನಿ ಶಿಲ್ಪ, ಇದು ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಗಳಲ್ಲಿ ಎರಡನೇ ಬಹುಮಾನ ಬಂದಂತಹ ಶ್ರೀ ಎಸ್ ಕೃಷ್ಣಮೂರ್ತಿ ಅವರು ನಿರ್ಮಾಣ ಮಾಡಿದಂತಹ ರೂಪಕ. ಬ್ಯಾಲೆನ್ಸಿಂಗ್ ಎಲ್ಲ ನಿಮ್ಮದೇ ಜವಾಬ್ದಾರಿ, ನನ್ನನ್ನು ಕರೆದು ಇದು ಸರಿ ಇದೆಯಾ ಅಂತ ಕೇಳಲೇಬೇಡಿ ಅಂತ ಹೇಳಿಬಿಟ್ರು. ಆ ಒಂದು ರೂಪಕಕ್ಕೆ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ

0: ನಾಳೆಗಳು ನಮಗಿರಲಿ ಪ್ರಶಸ್ತಿ ಪಡೆದ ರೂಪಕ.
1: ಕಾಲದ ಕಾಣದ ನಿಯಮ,
2: ಜನನ ಮರಣಗಳು ಕಾಲದ ಕಾಣದ ನಿಯಮ.
3: ಬಿ ವಿ ಕೆ ಶಾಸ್ತ್ರಿಯವರು ನಮ್ಮ ಆಫೀಸ್ ಗಾಡಿ ಹತ್ತುತ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ಅವಾಗ ನನ್ನ ನೋಡಿದ ತಕ್ಷಣ, ಓ ನೀ ಬಂದ್ಯಾ ನೀನು, ನಾ ಇನ್ಮೇಲೆ ಮ್ಯೂಸಿಕ್ ಮ್ಯಾಗ್ಝೈನ್ ಮಾಡ್ತೀನಿ ಅಂತಂದ್ರು. ನಮ್ಮ ವೃತ್ತಿಯಲ್ಲಿ ಒಂದು ಕೆಲವು ಸಾರ್ಥಕ ಕ್ಷಣಗಳು ಅನ್ಸುತ್ತಲ್ಲ, ಆ ಒಂದು ಕ್ಷಣ ಇದು.
0: ಗೀತಾ ರಮಾನಂದ್ ವೀಣೆಯಲ್ಲಿ ಟಾಪ್ ಗ್ರೇಡ್ ಕಲಾವಿದೆ. ಸಂಗೀತ ಕಚೇರಿಗಳು, ಧ್ವನಿ ಮುದ್ರಣಗಳ ಮೂಲಕ ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ವೀಣೆಯ ಕಂಪನ, ಮಾತಿನ ಸಿಂಚನ, ಗೀತೆ ಪ್ಲಸ್ ಆನಂದ, ಗೀತಾ ರಮಾನಂದ.
4: ಬಾನುಲಿ ಕಲಿಗಳು ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿ ಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಧ್ವನಿ ಮುದ್ರಣ ಭಂಡಾರ ನೆರವು ಪುಣ್ಯವತಿ ಎಸ್ ಬಿ.
4: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
6: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾರ್ಯನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ವಿಧಿಗೆ ನಿಮ್ ಕಾರ್ಯನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ. ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.

ಅವನು ಕಾರ್ಯಪ್ರವರ್ತನ ಆಗಲು ಅವನು ವೆಪ್ಪನೂ ಅಲ್ಲ. ಹೀ ಈಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಯೇಟರ್. ಅವನು ಪಾಕ ಪ್ರವೀಣನು. ಈ ಜೀವನ ಬಾಣಲಿಯಲ್ಲಿ ಒಂದು ವಸ್ತು ಮಾತ್ರ ನೀನು. ಅದು ಹದವಾಗಿದೆ ಅಂದಾಗ, ಬೆಂದಿದೆ ಅಂದಾಗ ತೆಗೆಯುತ್ತಾನೆ. ನೀನು ಅವನನ್ನು ಗದರಿಸುವ ಗೋಜಿಗೆ ಹೋಗಬೇಡ. ಅಷ್ಟೇ ಅಲ್ಲ, ಪ್ರಾರ್ಥಿಸುವುದಷ್ಟೇ ನಿನ್ನ ಕೆಲಸ. ಅವನ ಸಮಯ ಕೂಡಿ ಬಂದಾಗ ಅವನು ಕರುಣಿಸುತ್ತಾನೆ. ಅದಕ್ಕೆ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಆಫ್ ಎವ್ರಿಥಿಂಗ್ ಇಂಟೆಲೆಕ್ಚುವಲಿ ಗುಡ್ ಆರ್ ಬ್ಯಾಡ್. ಅಂದರೆ ಮತ್ತೊಂದೆಡೆ ದೇವಿಜಿಯವರು ಹೇಳುತ್ತಾರೆ, ತರುವುದೆಲ್ಲವನ್ನು ಸಕಾಲದಲ್ಲಿ, ಕರ್ಮಚಕ್ರಂ ಆಗತೇ ಸ್ವಾಗತಂ ಕುರ್ಯಾತ್ ಗಚ್ಚಂತಂನ ನಿವಾರಯೇತ್. ಬ್ಯಾಲೆನ್ಸ್ ಆಗಿ ಸ್ವೀಕರಿಸುವ ಜೀವನವನ್ನು ಯಾವುದು ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸು. ಅಂದರೆ ಬ್ಯಾಲೆನ್ಸ್ಡ್ ಮೈಂಡ್, ಪೂರ್ವ ಕರ್ಮಾನುಸಾರವಾಗಿ ಸಮಚಿತ್ತ ಬುದ್ಧಿಯಿಂದ ಎಲ್ಲವನ್ನು ಸ್ವೀಕರಿಸುತ್ತಾ ನಡೆದರೆ ನಿನಗೆ ಯಾವ ತೊಂದರೆಯೂ ಬರಲಾರದು. ಜೀವನವನ್ನು ಸಲೀಸಾಗಿ, ಆನಂದಮಯವಾಗಿ, ಸುಖವಾಗಿ ನಡೆಸಬಹುದು.

ದಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೆ ಕೇಳದೆಯೆ ಬಹನು ವಿಧಿರಾಯ. ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೆ ಕೇಳದೆಯೆ ಬಹನು ವಿಧಿರಾಯ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿ ನಿರು ನೀನು ಮಂಕುತಿಮ್ಮ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿ ನಿರು ನೀನು ಮಂಕುತಿಮ್ಮ.

ವಿಧಿ ಕಾರ್ಯಗಳನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಅವನು ಹೇಳಿ ಕೇಳಿ ಮಾಡುವವನೂ ಅಲ್ಲ. ಅವನ ಪ್ರಭಾವ ಮೆಲ್ಲ ಮೆಲ್ಲಗೆ ಮಂದಮಾರುತದಂತೆ ಬರಬಹುದು, ಅಥವಾ ಸುನಾಮಿ ಹಾಗೆ ಸುಂಟರಗಾಳಿಯಂತೆ ರಭಸದಿಂದ ಬರಬಹುದು. ಚಕ್ರಾನುಗತಿಯಂತೆ ಅವನ ಲೀಲೆಯು ಕೆಳಗಿರುವವರನ್ನು ಮೇಲಕ್ಕೆತ್ತುತ್ತಾನೆ, ಮೇಲಿರುವವರನ್ನು ಕೆಳಕ್ಕೆತ್ತಾನೆ. ಜಾಯಿಂಟ್ ವೀಲ್ ನಾವು ಜಾತ್ರೆಯಲ್ಲಿ ನೋಡ್ತೀವಲ್ಲ, ಹಾಗೆ ಒಬ್ಬವನು ಮೇಲಿದ್ದವನು ಕೆಳಗೆ ಬರಲೇಬೇಕು. ಏರಿದವನು ಇಳಿದಾನು, ತಾಳಿದವನು ಬಾಳೆಯಾನು ಅಂತ ಒಂದು ಗಾದೆ ಇದೆ. ಅದೇ ರೀತಿ ನಾವು ತಾಳುವಗಿಂತ ಅನ್ಯ ತಪವಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ತಾಳುವಿಕೆಗಿಂತ ಅನ್ಯ ತಪವಿಲ್ಲ, ತಲ್ಲಣಿಸದೆರು ಕಂಡ್ಯ ತಾಳು ಮನವೇ ಅಂತ ದಾಸರು ನಮ್ಮನ್ನು ಮೇಲೆ ಮೇಲೆ ಎಚ್ಚರಿಸಿದ್ದಾರೆ. ಎಲ್ಲ ಕವಿವಾಣಿ ದಾಸವಾಣಿ ನಮ್ಮ ಎಚ್ಚರಿಸಲಿಕ್ಕೆ ಮಾತ್ರ ಇರುವುದು. ಹೀಗೆ ದೈವೇಚ್ಛೆಯೆಂದು ಬಗೆದು ದುಡುಕದೇ ಸಹಿಸಿಕೊಂತ ಡಿ ಬಿ ಜಿ ಅವರು ಒಂದು ಕಡೆ ಹೇಳ್ತಾರೆ, ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವವೆಲ್ಲಕ ಒಂದು ತೆರೆಯ ಸ್ವದೆಯ ಸೌರಭ ನಂಜ ಬಟ್ಟಲಿನಂತೆ ತೋರಿತು ವಿಧಿಯ ಬಗೆಯಂತಿಹುದು ಅಂತ ಹೇಳುತ್ತಾರೆ. ಪುರಂದರದಾಸರ ಜೀವನವನ್ನೇ ನಾವು ತೆಗೆದುಕೊಂಡರೆ ಪುರಂದರದಾಸರು ತುಂಬ ಜಿಪುಣಾಗ್ರೇಸರನಾದ ಶ್ರೀಮಂತನಾದ ಅವನು ದಾಸನಾಗಬೇಕಾದರೆ ಒಂದು ಪತ್ನಿಯ ಒಂದು ಸಲಹೆ ಒಂದು ಇದಾಯಿತು. ದೈವ ಯಾವ ರೀತಿಯಿಂದ ಯಾವಾಗ ಯಾಗ ಮಾಡುತ್ತೆ ಅಂತ ಹೇಳೋದೇ ಕಷ್ಟ. ಪತ್ನಿಯು ತನ್ನ ಮೂಗುತಿಯನ್ನು ಸಿಗದೇ ಇದ್ದಾಗ ಬಟ್ಟಲಿನಲ್ಲಿ ವಿಷವನ್ನು ಹಾಕಿಕೊಂಡು ತಗೊಳ್ಳುವಾಗ ಅಲ್ಲಿ ಭಗವಂತನು ದಯೆಯಿಂದ ಅಲ್ಲಿ ಆ ಮತ್ತೆ ಆ

0: ಮೂಗುತಿ ಕಾಣುವ ಹಾಗೆ ಮಾಡಿ ಅದೇ ಒಂದು ಜೀವನನ ತಿರುವಿಗೆ, ಪುರಂದರಸರ ಜೀವನ ತಿರುವಿಗೆ ಕಾರಣವಾಗುತ್ತದೆ. ಹಾಗೆ ಮೀರಾಬಾಯಿ ಕೂಡ ವಿಷದ ಬಟ್ಟಲವನ್ನು ಕೊಟ್ಟಾಗ ಅದು ಭಗವಂತನ ಕೃಷ್ಣನ ಒಂದು ಇದು ಅಂತ ಪ್ರಸಾದವೆಂದು ತೆಗೆದುಕೊಂಡು ತನ್ನ ಜೀವನವನ್ನೇ ಮಾರ್ಪಾಟಾಯಿತು. ಸೊ ಒಬ್ಬರ ಜೀವನದಲ್ಲಿ ಹೇಗೆ ಮಾರ್ಪಾಟಾಗುತ್ತೆ ಅಂತ ಹೇಳೋದೇ ಕಷ್ಟ. ಅದಕ್ಕೆ ವಿಧಿಯ ಆಟ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:22. ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08272228588. ಇಂದು ಮಧ್ಯಾಹ್ನ ಆರೋಗ್ಯ ಕಾರ್ಯಕ್ರಮದಲ್ಲಿ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ, ಇದರ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ, ಹಾಗೂ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಇದರ ಬಗ್ಗೆ ಸಂದರ್ಶನವಿದೆ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಈ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭುಜಲ್ ಯೋಜನೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಪಂಕಜ್ ಕುರ್ತಕರ್. ಇಂದು ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ವಿಶ್ವ ಅಸ್ತಮಾ ದಿನದ ಸಂದರ್ಭದಲ್ಲಿ ಮಡಿಕೇರಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಕೆವಿ ಸೂರ್ಯಕುಮಾರ್ ಅವರೊಂದಿಗೆ ಸಂದರ್ಶನ. ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಬಾಧಿಸುವ ಕಾಲುಬಾಯಿ ಜ್ವರ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ಸಂಜೆ 7:45 ಅರೆಭಾಷೆ ಐಸರಿ ಕಾರ್ಯಕ್ರಮದಲ್ಲಿ ಕಿಚ್ಚನ ಉರಿ ಸಣ್ಣ ಕತೆ ಕುಡಕಂಡಿ ಓಂ ಶ್ರೀ ದಯಾನಂದ್ ಅವರಿಂದ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
4: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ

0: Products now Vishalavada Studio, Reena Developers, Ulikal Road, Iriti. ಈ ಸಮ್ಮರನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
0: ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು.
3: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
0: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ನನ್ನ ನೆದೆಯ ಹಾಡು ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281229 ಕೋಡ್ ಸಂಖ್ಯೆ 08272. ಇದು ನನ್ನ ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
6: ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿಡುವೆ.
5: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ಪ್ರಿಯ ಶ್ರೋತೃಗಳೇ, ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನಶಾಸ್ತ್ರಿ.

ಆಕಾಶವಾಣಿಗೆ 90 ಸಂಭ್ರಮ ಮಾಹಿತಿ ಶಿಕ್ಷಣ ಮನರಂಜನೆ ಸ್ಥಳೀಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಕಾಶವಾಣಿಗೆ 90 ಸಂಭ್ರಮ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಓ ಮಲ್ಲಿ, ಏನವೇ ಇವತ್ತಿನ ಸಮಾಚಾರ?

ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಆಕಾಶವಾಣಿಗೆ 90ರ ಸಂಭ್ರಮ.

ಶ್ರೋತೃಗಳೇ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ಅಮ್ಮ, ಈಗ ಅರಣ್ಯ ಅಂದ್ರೆ ಕಾಡಲ್ವಾ? ಈಗ ನಾಶ ಮಾಡ್ತಿದ್ದಾರೆ, ಮುಂದೆ?
2: ಮಗಳೇ, ಏನಂತೆ? ನೀನ್ ಸರಿಯಾಗಿ ಓದಿಲ್ಲ ಕಣೆ. ಕೊಡಿಲಿ ಆ ಪುಸ್ತಕ, ನಾನಮ್ಮ ಓದಿ ಹೇಳ್ತೇನೆ ನೋಡು.
3: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ನೀನು ಏನಂದೆ ಅಮ್ಮ? ಅರಣ್ಯ ಅಂದ್ರೆ ಕಾಡು ಅಲ್ವಾ ಅಂದೆ ಅಲ್ಲ? ಹೌದು, ಅರಣ್ಯ ಅಂದ್ರೆ ಕಾಡು. ಮತ್ತೇನೆಂದೆ, ಅರಣ್ಯ ಇಲ್ಲ ಇದ್ರೆ ಮುಂದೇನು ಅಂತ ಪ್ರಶ್ನೆ ಮಾಡಿದೆಯಲ್ಲ?
2: ಹೌದು ಮಗಳೇ,
3: ಅರಣ್ಯ ಇಲ್ಲದಿದ್ರೆ ಕೇವಲ ನಾವು ಮನುಷ್ಯರಲ್ಲ, ಯಾವುದೇ ಜೀವ ಸಂಕುಲವು ಭೂಮಿ ಮೇಲೆ ಜೀವಿಸಲು ಸಾಧ್ಯವಿಲ್ಲ. ಇದನ್ನು ನಾವು ಅರಿತುಕೊಳ್ಳಬೇಕು, ಕಾಡನ್ನು ಉಳಿಸಬೇಕು. ಇದಕ್ಕೋಸ್ಕರ ನಿಮ್ಮಂತ ಮಕ್ಕಳು ಇದಕ್ಕೆ ಎಚ್ಚರಿಕೆ ತೆಗೆದುಕೊಂಡು ಗಿಡಗಳನ್ನ ನೆಡಬೇಕು, ಇರುವ ಸಂಪತ್ತನ್ನ ಆದಷ್ಟು ಉಳಿಸಿಕೊಳ್ಳೋಕೆ ನೋಡಬೇಕು. ಇನ್ನೊಂದು ವಿಚಾರ ಏನು ಮಗಳೇ ಗೊತ್ತಾ? ನೀನು ಗಮನವಿಟ್ಟು ಓದುವುದನ್ನ ಕಲಿಬೇಕು. ಶಾಲೆಗೆ ಹೋಗ್ತೀಯಲ್ಲ, ಯಾತಕ್ಕೋಸ್ಕರ? ಚೆನ್ನಾಗಿ ಓದೋಕೆ ಕಲಿಬೇಕು, ಹಾಗೆ ಓದಿ ತಿಳ್ಕೊಳ್ಬೇಕು, ಹಾಗೆ ಮನನ ಮಾಡಿಕೊಳ್ಬೇಕು ಅಲ್ವಾ ಮಗಳೇ?
4: ಅರಣ್ಯ ಸಂಪತ್ತನ್ನ ಉಳಿಸುವುದು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಅಲ್ಲವೇ? ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ನಾವಿದ್ದರೆ ಎಲ್ಲವೂ ಅಲ್ಲವೇ?

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:33.

ಕೇಂದ್ರಗಳು. ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವಿನ ಸ್ವಾತಿ ರಿಷಿತ್. ಇವತ್ತು ನಾವು ಮಾತನಾಡುವಂತಹ ವಿಷಯ ನಮ್ಮ ದೈನಂದಿನ ಜೀವನದ ಹಲವಾರು ಸಮಯವನ್ನ ಕಳೆಯುವಂತಹ ಹಾಗೂ ನಾವು ಹೆಚ್ಚು ಇಷ್ಟಪಟ್ಟು ಇರುವಂತಹ ಜಾಗ ಅಂದ್ರೆ ಅದು ಮನೆ. ಮನೆ ಅನ್ನೋದರ ಪ್ರಾಮುಖ್ಯತೆ ನಮಗೆ ನಾವು ಮನೆಯಲ್ಲಿ ಇದ್ದಾಗ ಗೊತ್ತಾಗಲ್ಲ. ಏನಾದರೂ ಬೇರೆ ಸ್ಥಳಗಳಿಗೆ ಹೋದಾಗ ಅಥವಾ ಮನೆ ಬಿಟ್ಟು ಸ್ವಲ್ಪ ದಿನ ಬೇರೆ ಕಡೆಗಳಲ್ಲಿ ಇದ್ದಾಗ ನಮ್ಮ ಮನೆಯ ಪ್ರಾಮುಖ್ಯತೆ ನಮಗೆ ತಿಳಿಯುತ್ತೆ. ಮನೆ ಅನ್ನೋದು ಒಂದು ದೇವಸ್ಥಾನ ಇದ್ದ ಹಾಗೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಮ್ಮ ಮನೆಯ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ. ಅದಕ್ಕೂ ಮುಂಚೆ ಕೇಳೋಣ ಒಂದು ಗೀತೆ.

ಮನೆಯಲ್ಲಿರುವ ಕುಟುಂಬದವರ ಪ್ರೀತಿ, ಕಾಳಜಿ ಮತ್ತು ಬೆಂಬಲ ನಮ್ಮನ್ನು ಯಾವುದೇ ಸಂಕಷ್ಟದಲ್ಲೂ ಬಲವಾಗಿ ನಿಲ್ಲಿಸುತ್ತೆ. ನಾವು ಹುಷಾರಿಲ್ಲದಾಗ ಅಥವಾ ಬೇಜಾರಾದಾಗ ನಮ್ಮ ಮನೆಯವರ ಸಾಂತ್ವನವೇ ನಮಗೆ ದೊಡ್ಡ ಔಷಧಿಯಂತೆ. ಮನೆ ಅನ್ನೋದು ಬರೀ ಆಶ್ರಯ ಅಲ್ಲ, ಅದು ನಮ್ಮ ನೆನಪುಗಳ ಭಂಡಾರ ಆಗಿದೆ. ನಮ್ಮ ಬಾಲ್ಯದ ಸಂತೋಷಗಳು, ಕುಟುಂಬದ ಸಂಭ್ರಮಗಳು ಮತ್ತು ಜೀವನದ ಪ್ರಮುಖ ಕ್ಷಣಗಳು ಎಲ್ಲವೂ ಇಲ್ಲಿ ಇರುತ್ತೆ. ಇದರ ಜೊತೆಗೆ ಮನೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಮುಖ್ಯ ಜಾಗ ಅಂತ ಹೇಳ್ಬೋದು. ನಮ್ಮ ಸಂಸ್ಕಾರಗಳು, ಮೌಲ್ಯಗಳು, ನಡವಳಿಕೆಗಳೆಲ್ಲವೂ ಮನೆಯಿಂದಲೇ ಪ್ರಾರಂಭ ಆಗುತ್ತೆ. ಹೊರಗಿನ ಜಗತ್ತಿನಲ್ಲಿ ನಾವು ಎಷ್ಟೇ ಸಾಧನೆ ಮಾಡಿದ್ರೂ ಮನೆ ಅನ್ನೋದು ನಮಗೆ ನಿಜವಾದ ಶಕ್ತಿ ಮತ್ತು ಪ್ರೇರಣೆಯನ್ನು ಕೊಡುತ್ತೆ.

ವೃಂದಾವನ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಬಿ ಕೆ ಸುಮಿತ್ರಾ, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ನೀಡಿದ್ದಾರೆ ಜಿ ಉದಯ್ ಶಂಕರ್.

ಹಿಂದಿನ ಕಾಲದ ಮನೆಗಳು ಇಂದಿನ ಮನೆಗಳಿಗಿಂತ ಬಹಳ ಸರಳವಾಗಿದ್ರು. ಜೀವನದ ಮೂಲ ಮೌಲ್ಯಗಳನ್ನು ಹೊತ್ತಿದ್ವು. ಆ ಮನೆಗಳನ್ನು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಕಟ್ತಾ ಇದ್ರು. ಮಣ್ಣು, ಕಲ್ಲು, ಮರ ಮತ್ತು ಹುಲ್ಲಿನಿಂದ ಮಾಡಿದಂತಹ ಮನೆಗಳು ಪರಿಸರ ಸ್ನೇಹಿಯಾಗಿದ್ವು ಕೂಡ. ಮನೆಗಳ ಸುತ್ತಮುತ್ತ ತೋಟಗಳು, ಹಣ್ಣಿನ ಮರಗಳು ಮತ್ತು ದನಕರುಗಳಿಗೆ ಕೊಟ್ಟಿಗೆಗಳು ಇರ್ತಾ ಇದ್ವು. ಮನೆ ಆಯಾ ವಿಶಾಲವಾಗಿರ್ತಿತ್ತು. ಮನೆ ಮುಂದೆ ದೊಡ್ಡ ಅಂಗಳ, ಮುಂದೆ ಕುಳಿತುಕೊಳ್ಳಿಕ್ಕೆ ಜಾಗ ಮತ್ತು ಹೊರಗೆ ಹೋಗ್ಲಿಕ್ಕೆ ಅಡುಗೆ ಮನೆ ಮೇಲ್ಭಾಗದಲ್ಲಿ ರಂಧ್ರಗಳು ಇರ್ತಿದ್ವು. ಆ ಕಾಲದಲ್ಲಿ ವಿದ್ಯುತ್ ಮತ್ತು ಆಧುನಿಕ ಸೌಲಭ್ಯಗಳು ಕಡಿಮೆಯಾಗಿದ್ರು. ಜನರು ಸಂತೋಷದಿಂದ ಬದುಕ್ತಾ ಇದ್ರು. ಮೊದಲೆಲ್ಲ ಇದ್ದದ್ದು ಕೂಡು ಕುಟುಂಬ. ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಜ್ಜಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ಬೆಳಗಿನ ಜಾವ ಎದ್ದು ಕೆಲಸ ಆರಂಭಿಸೋದು, ಸಂಜೆ ವೇಳೆಗೆ ಕುಟುಂಬದವರು ಒಟ್ಟಿಗೆ ಕೂತು ಮಾತುಕತೆ ನಡೆಸೋದು, ಹಿರಿಯರ ಅನುಭವಗಳಿಂದ ಪಾಠವನ್ನು ಕಲಿಯೋದು, ಮಕ್ಕಳು ಶಿಸ್ತಿನ ಜೀವನ, ಹಿರಿಯರಿಗೆ ಗೌರವ ಕೊಡೋದು ಮತ್ತು ಪರಸ್ಪರ ಸಹಾಯ ಮಾಡುವಂತಹ ಗುಣಗಳನ್ನು ಮನೆಯಲ್ಲೇ ಕಲಿಸಲಾಗ್ತಿತ್ತು. ಹಾಗೆ ನೆರೆಹೊರೆಯರೊಂದಿಗೆ ಆತ್ಮೀಯ ಸಂಬಂಧ ಇರ್ತಿತ್ತು. ಹಿಂದಿನ ಕಾಲದ ಮನೆಗಳು ಸೌಲಭ್ಯಗಳು ಕಡಿಮೆ ಇದ್ದರೂ ಕೂಡ ಮಾನವೀಯ ಮೌಲ್ಯಗಳು ಮತ್ತು ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಜೀವನದಲ್ಲಿ ತುಂಬ ಶ್ರೀಮಂತವಾಗಿದ್ವು. ಕೇಳೋಣ ಹೊಸ ಬೆಳಕು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಗೀತರಚನೆ ಕುವೆಂಪು. ಸಂಗೀತ ನೀಡಿದ್ದಾರೆ ಎಂ ರಂಗರ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ನಾವು ಮನೆ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದಿನ ಕಾಲದ ಮನೆಗಳು ಆಧುನಿಕತೆಯ ಪ್ರತೀಕವಾಗಿದ್ದು ಜೀವನವನ್ನ ಸುಲಭ ಮತ್ತು ಆರಾಮದಾಯವಾಗಿಸಬಲ್ಲಂತಹ ಅನೇಕ ಸೌಲಭ್ಯಗಳನ್ನು ಹೊಂದಿದೆ. ನಗರ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ ವಿಲ್ಲಾಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಅಲ್ಲಿ ಭದ್ರತೆ, ಪಾರ್ಕಿಂಗ್, ಜಿಮ್, ಪಾರ್ಕ್ ಮುಂತಾದ ಸೌಲಭ್ಯಗಳು ಇದೆ. ಇಂದಿನ ಕಾಲದ ಮನೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ. ಸ್ಮಾರ್ಟ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಹೀಗೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಕೈಗೆ ಎಟುಕುವಂತಹ ವಿಭಿನ್ನ ವಿದ್ಯುತ್ ಉಪಕರಣಗಳು ನಮ್ಮ ದಿನನಿತ್ಯದ ಕೆಲಸಗಳನ್ನು ಸುಲಭಗೊಳಿಸುತ್ತೆ. ಹಾಗೆ ಇಂದಿನ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳು ಸವಾಲುಗಳನ್ನು ತಂದಿದೆ. ಕೂಡು ಕುಟುಂಬದ ವ್ಯವಸ್ಥೆ ಕಡಿಮೆ ಇರುವುದರಿಂದ ಹಿರಿಯರೊಂದಿಗೆ ಕಳೆಯುವಂತಹ ಸಮಯ ಕಡಿಮೆಯಾಗಿದೆ. ಮಕ್ಕಳಿಗೆ ಹೊರಾಂಗಣ ಆಟಗಳಿಗಿಂತ ಮೊಬೈಲ್ ಮತ್ತು ಟಿವಿ ಬಳಕೆ ಜಾಸ್ತಿಯಾಗಿದೆ. ನೆರೆಹೊರೆಯವರೊಂದಿಗೆ ಇರುವಂತಹ ಸಂಬಂಧಗಳು ಅಷ್ಟೊಂದು ಆತ್ಮೀಯವಾಗಿಲ್ಲ ಕೂಡ. ಹೀಗಾಗಿ ಇಂದಿನ ಮನೆಗಳ ಸೌಲಭ್ಯಗಳಲ್ಲಿ ಮುನ್ನಡೆ ಆಗಿದ್ರೂ ಕುಟುಂಬದ ಮೌಲ್ಯಗಳು, ಪರಸ್ಪರ ಪ್ರೀತಿ ಮತ್ತು ಒಗ್ಗಟ್ಟನ್ನು ಉಳಿಸಿಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಆಧುನಿಕತೆಯೊಂದಿಗೆ ಮಾನವೀಯ

ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಒಂದು ಮನೆ ಕಟ್ಟುವ ಆಸೆ ಇರುತ್ತೆ. ಮನೆ ಎಂಬುದು ಕೇವಲ ವಾಸಿಸಲು ಇರುವಂತಹ ಸ್ಥಳ ಅಲ್ಲ, ಅದು ನಮ್ಮ ಕನಸುಗಳು, ಪರಿಶ್ರಮ ಮತ್ತು ಸಾಧನೆಯ ಪ್ರತೀಕವಾಗಿದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಒಮ್ಮೆ ನಮ್ಮದೇ ಆದಂತಹ ಮನೆ ಇರಬೇಕು ಎನ್ನುವುದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ತಮ್ಮ ಪರಿಶ್ರಮದಿಂದ ಸಂಪಾದಿಸಿದ ಹಣದಲ್ಲಿ ಮನೆ ಕಟ್ಟುವುದು ಎಂಬುದು ಒಂದು ದೊಡ್ಡ ಸಾಧನೆ. ಅದು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತೆ ಮತ್ತು ಜೀವನದಲ್ಲಿ ಒಂದು ಭದ್ರತೆಯ ಭಾವನೆಯನ್ನು ನೀಡುತ್ತೆ. ಕುಟುಂಬದವರೊಂದಿಗೆ ಶಾಂತಿಯುತವಾಗಿ ಬದುಕಲು, ಮಕ್ಕಳಿಗೆ ಉತ್ತಮ ಪರಿಸರ ಒದಗಿಸಲು ಮನೆ ಅತ್ಯಂತ

ಪ್ರಮುಖವಾಗಿದೆ. ಒಟ್ಟಾರೆಯಾಗಿ ಮನೆ ಮಾನವನ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಹಿಂದಿನ ಕಾಲದ ಮನೆಗಳು ಸರಳವಾಗಿದ್ರು, ಮೌಲ್ಯಗಳು ಮತ್ತು ಪ್ರಕೃತಿಯೊಂದಿಗಿನ ಹೊಂದಾಣಿಕೆಯಿಂದ ಶ್ರೀಮಂತವಾಗಿದ್ವು. ಇಂದಿನ ಮನೆಗಳು ಸೌಲಭ್ಯಗಳಲ್ಲಿ ಮುಂದುವರೆದಿದ್ರು ಕೂಡ ಪರಿಸರದ ಮೇಲೆ ಕೆಲವು ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದ ನಾವು ಆಧುನಿಕ ಸೌಲಭ್ಯಗಳನ್ನು ಬಳಸುವ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಕುಟುಂಬ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಮನೆ ಕೇವಲ ಕಟ್ಟಡ ಅಲ್ಲ, ಅದು ನಮ್ಮ ಜೀವನದ ಆಧಾರವಾಗಿದ್ದು ಅಲ್ಲಿ ಪ್ರೀತಿ, ಶಾಂತಿ ಮತ್ತು ಸಂತೋಷದ ಕೇಂದ್ರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:01. ಕೇಳುಗರೆ, ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಕೆ ವಾಗೇಶ್ ಅವರ ಹಾಡುಗಾರಿಕೆ, ಲಲಿತದಾಸರ ಕೃತಿ, ಸಾಮಗಾನ ವಿನೋದಿನಿ, ರಾಗ ಹಂಸಾನಂದಿ, ಮಿಶ್ರ ಛಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಲಿತದಾಸರ ಕೃತಿಯನ್ನು ವಿದ್ವಾನ್ ಕೆ ವಾಗೇಶ್ ಅವರ ಹಾಡುಗಾರಿಕೆಯಲ್ಲಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಓ ಮಲ್ಲಿ, ಏನವೇ ಇವತ್ತಿನ ಸಮಾಚಾರ?

ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಆಕಾಶವಾಣಿಗೆ 90ರ ಸಂಭ್ರಮ.

0: ಶ್ರೋತೃಗಳಿಗೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ನನ್ನೆದೆಯ ಹಾಡುವುದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827222588. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಸಮಯ 10:30:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದ ಮೊದಲಿಗೆ ಕೇಳೋಣ. ಜರ ಹಟ್ಕೆ ಜರ ಬಚ್ಕೆ ಚಿತ್ರದಾಗಿದೆ, ಹಾಡಿದ್ದಾರೆ ವರುಣ್ ಜೈನ್, ಸಚಿನ್, ಜಿಗರ್ ಮತ್ತು ಶದಾ. ಸಾಹಿತ್ಯ ರಚನೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಸಚಿನ್ ಮತ್ತು ಜಿಗರ್.

ಓಂ ಶಾಂತಿ ಓಂ ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ರಚನೆ ಜಾವೇದ್ ಅಖ್ತರ್, ಸಂಗೀತ ವಿಶಾಲ್ ಶೇಖರ್.

ಈಗ ಕೇಳೋಣ ಜರ ಹಟ್ಕೆ ಜರ ಬಚ್ಕೆ ಚಿತ್ರದ ಗೀತೆ. ರಚನೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಸಚಿನ್ ಮತ್ತು ಜಿಗರ್, ಹಾಡಿದ್ದಾರೆ ವರುಣ್ ಜೈನ್, ಸಚಿನ್ ಮತ್ತು ಜಿಗರ್, ಶದಾಬ್.

ಗಾನ ಬಜಾನ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಬರ್ಫಿ ಚಿತ್ರದ ಗೀತೆ ಹಾಡಿದ್ದಾರೆ ನಿಖಿಲ್ ಪೌಲ್ ಜಾರ್ಜ್ ಮತ್ತು ಶ್ರೇಯಾ ಘೋಷಾಲ್. ಈ ಗೀತೆಯ ರಚನೆ ಸ್ವನಂದ್ ಕಿರಿಕಿರೆ, ಸಂಗೀತ

ಗಾನ ಬಜಾನ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಬರ್ಫಿ ಚಿತ್ರದ ಗೀತೆ ಹಾಡಿದ್ದಾರೆ ನಿಖಿಲ್ ಪೌಲ್ ಜಾರ್ಜ್ ಮತ್ತು ಶ್ರೇಯಾ ಘೋಷಾಲ್. ಈ ಗೀತೆಯ ರಚನೆ ಸ್ವನಂದ್ ಕಿರಿಕಿರಿ, ಸಂಗೀತ ಪ್ರೀತಮ್.

ಕುಮಾರ್ ಅವರ ಸಾಹಿತ್ಯಕ್ಕೆ ಅನಿರುದ್ಧ್ ರವಿಚಂದ್ರನ್ ಅವರು ಸಂಗೀತ ನೀಡಿರುವ ಜವಾನ್ ಚಿತ್ರದ ಗೀತೆ. ಗಾಯಕರು ಅರ್ಜಿತ್ ಸಿಂಗ್ ಮತ್ತು ಶಿಲ್ಪಾ ರಾವ್.

ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆಯನ್ನು ಕೇಳೋಣ ಮೋಹಿತ್ ಚೌಹಾನ್ ಅವರ ಸ್ವರಗಳಲ್ಲಿ. ಸಾಹಿತ್ಯ ರಚನೆ ಇರ್ಷಾದ್ ಕಮಿಲ್, ಸಂಗೀತ ಪ್ರೀತಮ್.

ತಮಾಷಾ ಚಿತ್ರಕ್ಕೆಂದು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಮತ್ತು ಅರ್ಜಿತ್ ಸಿಂಗ್. ರಾಗ ಸಂಯೋಜಿಸಿದ್ದಾರೆ ಎಆರ್ ರೆಹಮಾನ್. ಈ ಗೀತೆಯ ರಚನೆ ಇರ್ಷಾದ್ ಕಾಮಿಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಂ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಜೊತೆಗಿದ್ದೀನಿ ನಾನು, ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಹಾಗೆ ನಮ್ ಜೊತೆ ಇದ್ದಾರೆ
2: ನಾನು ಎಂ ಶಕುಂತಲಾ.
0: ಪ್ರೀತಿಯ ಶ್ರೋತೃಗಳೇ, ನೀವು ಇತ್ತೀಚೆಗೆ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ ಎಲ್ಲ ಕಡೆ ಪ್ರವಾಸಕ್ಕೆ ಹೋಗಿ ಬಂದಿರಬಹುದು. ಅದಕ್ಕಿಂತಲೂ ವಿಭಿನ್ನ ನಮ್ಮ ಕೊಡಗು. ಯಾಕಾಗಿ ಹೇಳಿ ಶ್ರುತಿ, ಯಾಕಾಗಿ ನಮ್ಮ ಕೊಡಗು?
3: ನಮ್ಮ ಕೊಡಗು ಪ್ರೇಕ್ಷಣೀಯ ಸ್ಥಳಗಳಿಗೆ ಅಂತೂ ಹೆಸರುವಾಸಿ. ಅಷ್ಟೇ ಅಲ್ಲ, ನಮ್ಮ ಕಾಫಿ ನಾಡು, ವೀರ ಯೋಧರ ನಾಡು,
0: ಸೇನಾನಿಗಳ ನಾಡು.
3: ಹೌದು, ಸಾಕಷ್ಟು ಇವೆ.
0: ನೀವು ಆರಂಭದಲ್ಲಿ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಬೇಕು, ನೀವು ಮಡಿಕೇರಿಯಲ್ಲಿ ಅಂದ್ರೆ ಕೊಡಗಿನಲ್ಲಿ ಏನೆಲ್ಲ ಸ್ಥಳಗಳನ್ನ ನೋಡಿದ್ದೀರಿ? ಪ್ರವಾಸಿಗಳ ಪ್ರವಾಸಿ ಸ್ಥಳ.
3: ಪ್ರವಾಸಿ ಸ್ಥಳ ಅಂತ ಹೇಳಿದ್ರೆ ನಾನು ತುಂಬಾ ಎಲ್ಲ ಸ್ಥಳಗಳಿಗೆ ಭೇಟಿ ಮಾಡಲಿಲ್ಲ ಕಾರಣಾಂತರಗಳಿಂದ. ಚಿಕ್ಕ ಪುಟ್ಟದಲ್ಲಿ ಅಂದ್ರೆ ನಮ್ಮ ಹತ್ತಿರ ಇರುವಂತಹ ರಾಜಸಿಟ್ ಆಗಿರ್ಬಹುದು, ಗದ್ದುಗೆ ಆಗಿರಬಹುದು, ಅಥವಾ ದೇವಾಲಯಗಳಾಗಿರ್ಬಹುದು,

0: ಅಥವಾ ಚರ್ಚ್ಗಳಾಗಿರ್ಬೋದು ಅಥವಾ ಇನ್ನಿತರ ಚಿಕ್ಕ ಪುಟ್ಟ ಯಾವುದೆಲ್ಲ ಸ್ಥಳಗಳಿದೆಯೋ ಅದನ್ನೆಲ್ಲ ಭೇಟಿ ಮಾಡಿದ್ದೀನಿ. ಕುಶಾಲನಗರದಲ್ಲಿರುವಂಥದ್ದು ಕೂಡ ಭೇಟಿ ಮಾಡಿದ್ದೀನಿ.
1: ಇಲ್ಲೇ ನೋಡಿ ಸೂಕ್ಷ್ಮ ಇರೋದು ಏನು ಗೊತ್ತಾ, ಪ್ರವಾಸಿ ಸ್ಥಳ ಅಂದ ಕೂಡಲೇ ಪ್ರವಾಸಿಗರಿಗೆ ಮೀಸಲಾಗಿಟ್ಬಿಡ್ತೀವಿ.
0: ಹೌದು, ನಾವು
1: ನಾವು ಇಲ್ಲೇ ಇದ್ದು ಇಲ್ಲೇ ಹುಟ್ಟಿ ಬೆಳೆದು ನಾವು ನಮ್ಮ ಸುತ್ತಮುತ್ತಲ ಸ್ಥಳಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನು ಅಂತ ತಿಳ್ಕೊಂಡಿದ್ದೀರಾ?
0: ನಾನು ಹೋಗೋದಿರೋದಕ್ಕೆ ಕಾರಣ ನಮ್ಮ ಪರ್ಸನಲ್ ಕಾರಣಗಳಿತ್ತು. ಚಿಕ್ಕದ್ರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ
1: ನಮ್ಮ ಶ್ರೋತೃಗಳ ಪರ ಹೇಳಿ, ನಮ್ಮ ಶ್ರೋತೃಗಳು ಕೂಡ ಮನೆಯಲ್ಲೇ ಇರ್ತಾರಂತೆ.
0: ಹೌದು, ಅವ್ರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇತ್ತೀಚೆಗಂತೂ ಕೆಲಸದ ಒತ್ತಡ ತುಂಬಾ ಮುಖ್ಯ ಆಗಿರುತ್ತೆ. ಕೆಲಸದ ಒತ್ತಡ ಇರುತ್ತೆ, ಯಾವಾಗ್ಲೂ ಕೆಲಸ ಕೆಲಸ.
1: ಒತ್ತಡ ನಿರ್ವಹಣೆಗೆ ವಿಹಾರ ಒಳ್ಳೆಯದು ಅಂತ ಹೇಳ್ತಾರೆ.
0: ಹೌದು,
1: ಹಾಗೆ ಪ್ರವಾಸಿ ಸ್ಥಳಗಳ ಭೇಟಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಬಹುದು. ಈಗ ಪ್ರವಾಸಿಗರು ಹೊರಗಡೆಯಿಂದ ಬರ್ತಾರೆ ಅಲ್ವಾ, ಇದು ಸಾಮಾನ್ಯ. ಬಂದಾಗ ನಮ್ಮ ಕೊಡಗನ್ನ ಯಾವ ರೀತಿ ಬಳಸ್ಕೊಳ್ತಾರ ಅವರು? ನಾನು ಪ್ರತಿದಿನ ಗಮನಿಸೋ ಹಾಗೆ ಬೇರೆ ಊರಿಂದ ಬಂದಿರ್ತಾರೆ, ಅದು ಯೂತ್ಸ್. ಆ ಡ್ರಿಂಕ್ಸ್ ಅಂದ್ರೆ ಈ ಪಾನೀಯಗಳನ್ನ ಕುಡಿಯುವಂಥದ್ದು ರಸ್ತೆಯಲ್ಲೇ ಬಿಸಾಕುವಂಥದ್ದು ತುಂಬಾ ಬೇಜಾರಾಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ? ಇದು ನಮ್ಮ ಸ್ಥಳ, ನಮ್ಮ ಮನೆಯಂತೆ ಕಾಪಾಡಬೇಕು ರಸ್ತೆ, ಮತ್ತೆ ಬೇರೆ ಊರಿಗೆ ಬಂದಿದ್ದೀವಿ, ಇಲ್ಲಿ ಅವರು ಏನ್ ಅನ್ಕೊಳ್ಬಹುದು ನಮ್ಮನ್ನ ಅಂತ ಯಾಕೆ ಅವ್ರು ಯೋಚನೆ ಮಾಡಲ್ಲ? ಕಾರಲ್ಲಿ ಹೋಗ್ತಾ ಇರ್ತಾರೆ, ಜ್ಯೂಸ್ ಬಾಟಲ್ ಬಿಸಾಕ್ತಾರೆ, ಮತ್ತೆ ಈ ಬಿಸ್ಕೆಟ್ಟು ಚಿಪ್ಸ್ ಆ ಕವರ್ನೆಲ್ಲ ಬಿಸಾಕ್ತಾ ಇರ್ತಾರೆ. ಆದ್ರೆ ಇಲ್ಲೇ ನಾವು ಸ್ವಲ್ಪ ಪರಿಸರ ಪ್ರಿಯರಾಗಿದ್ರಂತೂ ನಮ್ಗೆ ಒಂದು ಬೇಸರ ಆಗತ್ತೆ, ಏನಪ್ಪ ಇವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ವಾ? ನಾವು ಫಸ್ಟ್ ಬೋರ್ಡ್ ನೋಡ್ತೀವಿ, ಎಲ್ಲಿ ಎಲ್ಲಿಂದ ಬಂದಿರಬಹುದು ಇವರು ಅಂತ. ಅಲ್ಲಿ MP ಅಂತ ಇರುತ್ತೆ, DL ಅಂತ ಇರುತ್ತೆ, UD ಅಂತ ಇರುತ್ತೆ, ಇವೆಲ್ಲ ನೋಡಿದಾಗ ಓ ಇವರು ಬೇರೆ ಊರಿಂದ ಬಂದಿದ್ದಾರೆ, ನಮ್ಮ ಸ್ಥಳದ ಮಹಿಮೆಯನ್ನ ಅವರು ಕಾಪಾಡೋದಿಕ್ಕೆ ಮನಸ್ ಮಾಡಿರಲ್ಲ ಅಂತ. ಈಗ ಇದು ಆರಂಭದ ಮಾತಾಯ್ತು. ಇನ್ನು ಇವತ್ತು ಏನ್ ತಿಂಡಿ ಶ್ರುತಿ? ಅದು
0: ನಮ್ಗಿವತ್ತು ಸಾಧಾರಣವಾಗಿ ದೋಸೆ.
1: ಎಂತ ದೋಸೆಗಳಲ್ಲೂ ವೈವಿಧ್ಯಮಯ ಇದೆಯಂತೆ, ವಿಧ ವಿಧವಾದ ದೋಸೆಗಳಿದೆಯಂತೆ. ಈಗ ಯಾರನ್ ಕೇಳಿ ಉದ್ದಿನ ದೋಸೆ ಅಂತ ಹೇಳ್ತಾರೆ, ನೀರ್ ದೋಸೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಸಾಧಾರಣ ದೋಸೆ,
0: ಓಡ್ ದೋಸೆ
1: ನಿಮ್ ನೋಡಿ, ಅದು ಮಸಾಲೆ ದೋಸೆ, ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ. ಈ ದೋಸೆಗಳ ಬಗ್ಗೆ ಎಲ್ಲ ಹೇಳ್ತಾ ಇರೋಣ. ಈಗ ನಮ್ಮ ಈ ಮಾಹಿತಿ ಮನರಂಜನೆಯ ಕಾರ್ಯಕ್ರಮ ನನ್ನೆದೆಯ ಹಾಡು ಏನಿದೆ, ಇದರ ಆರಂಭಕ್ಕೂ ಮುನ್ನ ನೀವು ಏನೋ ಇಟ್ಕೊಂಡಿದ್ದೀರಪ್ಪ, ಏನೋ ಹೇಳ್ಬಿಡಿ.
0: ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚ ಕೆಲವು ಸೂಚನೆಗಳಿದೆ ಅಲ್ವಾ, ಅದನ್ನೆಲ್ಲ ತಿಳಿಸ್ಕೊಟ್ರೆ ನಮ್ಮ ಕಾಲರ್ಸ್ ಕೂಡ ತುಂಬಾ ಈಸಿ ಆಗುತ್ತೆ.
1: ನಮ್ಮ ಶ್ರೋತೃಗಳು ಹೇಳ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಗೊತ್ತು, ಬೇಗ ಕಾರ್ಯಕ್ರಮ ಆರಂಭ ಮಾಡಿ ಅಂತ. ಆದ್ರೂ ನಾವು ಹೇಳೋದು ನಮ್ಮ ನಿಯಮ.
0: ಖಂಡಿತ,
1: ಆಕಾಶವಾಣಿ
0: ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡೋಣ ಅಲ್ವಾ. ಕಾರ್ಯಕ್ರಮಕ್ಕೆ ಮುನ್ನ ಕೆಲವು ಸೂಚನೆಗಳು ಹೀಗಿದೆ. ಯಾವುದೇ ವ್ಯಕ್ತಿಯ ವೈಯಕ್ತಿಕ ಸಂಗತಿಗಳನ್ನ ಬಗ್ಗೆ ನಾವು ಚರ್ಚೆ ಮಾಡಬಾರದು, ಹಾಗೆ ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಕೂಡ ನಾವು ಮಾತನಾಡಬಾರದು. ಕರೆ ಸಿಕ್ಕಾಗ ಊರು, ಹೆಸರು, ಅವರ ಇಷ್ಟದ ಹಾಡು ಹೇಳಲೇಬೇಕು, ಯಾಕಾಗಿ ಎಂಬುದನ್ನ ಕೂಡ ಹೇಳಬೇಕು.
1: ಸಮಯವನ್ನ ಉಳಿಸೋದಿಕ್ಕೆ ಅವರೇ ಹೇಳ್ಬಿಡ್ಬೇಕು, ನಾನು ಇಲ್ಲಿಂದ ಮಾತಾಡ್ತಾ ಇದ್ದೀನಿ, ನನಗೆ ಈ ಹಾಡು ಬೇಕು, ಯಾಕಾಗಿ ಹಾಡು ಇಷ್ಟ ಅಂತ. ಈಗ ನೀವು ನುಡಿಗಟ್ಟುಗಳನ್ನ ಇಟ್ಕೊಂಡಿದ್ದೀರಿ, ಅದನ್ನ ಕೇಳಿದಾಗ ಅವ್ರು ಬೇಗ ಹೇಳಬಹುದಪ್ಪ.
0: ಹೌದು, ಯಾಕಂದ್ರೆ ತುಂಬಾ ಸುಲಭದ ಪದಗಳನ್ನು
1: ಹೇಳಬೇಕು.
0: ನಾವು ಹೇಳೋಣ, ನೀವು ಹೇಳ್ತೀರಾ, ನಮಗೆ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗ್ಲು ನೀವು ಕೂಡ ತಿಳಿಸ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಅಲ್ಲದೆ ನಿಮ್ಮ ಊರಿನ ವಿಶೇಷತೆ ಏನು, ಕರೆ ಮಾಡಿದಂಥವ್ರು ನಿಮ್ಮ ಊರಿನ ವಿಶೇಷತೆ ಬಗ್ಗೆ ಕೂಡ ನಮ್ಮ ಜೊತೆ ಹಂಚಿಕೊಳ್ಬಹುದು. ಹಾಗಾಗಿ ಒಂದು ಆಕಾಶವಾಣಿ ಒಂದು ನುಡಿಗಟ್ಟನ್ನ ಹೇಳುತ್ತೆ, ಅದಕ್ಕೆ ಒಂದು ವಾಕ್ಯ ಮಾಡಿ ಕಡಿಮೆ ಸಮಯದಲ್ಲೇ ನಾವು ಮುಗಿಸಿದ್ರೆ ಸಾಕಷ್ಟು ಕಾಲರ್ಗಳಿಗೆ ಅವಕಾಶವನ್ನ ಕೊಡ್ಬಹುದು. ಹಾಗಿದ್ರೆ ನಮ್ಮ ದೂರವಾಣಿ ಸಂಖ್ಯೆ ಬೇಕಲ್ವಾ?
1: ನಾನು ಹೇಳ್ತೀನಿ, 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಮತ್ತೊಮ್ಮೆ ನೀವು ಹೇಳ್ಬಿಡಿ.
0: ಮತ್ತೊಮ್ಮೆ ನಾನು ಹೇಳ್ತೀನಿ, 08272, ಇದು ಕೋಡ್ ಸಂಖ್ಯೆ. ಇನ್ನು ನಂಬರ್ 228558, ಮತ್ತೊಂದು ಸಂಖ್ಯೆ 228129.
1: ಇನ್ನು ಕರೆ ಮಾಡ್ತಾ ಇರ್ಲಿ. ಬೆಳಗಿಂದ ಏನ್ ಕಾರ್ಯಕ್ರಮ ಕೇಳಿದ್ರಿ ನಮ್ಮ ಆಕಾಶವಾಣಿಲಿ?
0: ಕಾರ್ಯಕ್ರಮ ಇವತ್ತು ತುಂಬಾ ಚಿತ್ರಚಿತ್ತಾರ ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ಕೇಳಿದೆ
1: ಮನೆಯ ಬಗ್ಗೆ.
0: ಹೌದು, ಮನೆಯ ಬಗ್ಗೆ,
1: ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ,
0: ದೇವಾಲಯ ಅಂತ, ಮತ್ತೆ ಗೀತೆಗಳು, ಮತ್ತೆ ಬರ್ತಿದ್ದಂತಹ ನ್ಯೂಸ್ ಆಗಿರ್ಬೋದು.

0: ಮಾಡೋದು, ಇದೆಲ್ಲವೂ ಕೂಡ ಕಾರ್ಯಕ್ರಮಗಳನ್ನು ಆದಷ್ಟು ಸಿಕ್ಕ ಸಮಯದಲ್ಲಿ ಕೇಳಿದ್ದೀನಿ.
1: ಸಮಯ ಮಾಡ್ಕೊಳ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಒಂದು ಶ್ರುತಿ ನನಗೆ ಒಂದು ನೆನಪಾಗುತ್ತೆ, ನಮ್ಮ ಶಾಲೆಯ ದಿನಗಳಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು, ಅವ್ರು ಯಾವಾಗ್ಲೂ ಜುಬ್ಬಾ ಪೈಜಾಮು ಹಾಕೊಳ್ಳೋದು, ವೈಟ್ದು, ಮಿತ ಭಾಷಿ, ಹಿತವಾದಂಥ, ಯಾಕೆಂದರೆ ಅವರ ಮಕ್ಕಳು ಕೂಡ ನಮ್ಮ ಜೊತೆ ಓದ್ತಾ ಇದ್ದಂಥವ್ರು. ಅವ್ರು ಹೇಳ್ತಾ ಇದ್ದಿದ್ದು, ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಬಹಳ ಒಂದು ಪೌಷ್ಟಿಕವಾದ ಆಹಾರವನ್ನು ಕಡಿಮೆ ತಿಂತಾರೆ, ಆಹಾರದಲ್ಲಿ ಮಿತ, ಹಿತವಾದಂಥ ಶುಚಿಯಾದಂಥ ಆಹಾರ ತಿಂತಾರೆ ಅಂತ ಹೇಳ್ತಾ ಇದ್ರು. ಇನ್ನೊಂದೇನು ಗೊತ್ತಾ, ನಾನು ಗಮನಿಸಿದ್ದ ಹಾಗೆ ಒಂದಿನ ನಡ್ಕೊಂಡು ಬರ್ತಾ ಇದ್ರು, ಅವ್ರು ಯಾವತ್ತೂ ಗಾಡಿ ಉಪಯೋಗಿಸ್ತವ್ರಲ್ಲ, ಎಂಥ ಬಿಸಿಲಾಗ್ಲಿ ನಡ್ಕೊಂಡೇ ಬರ್ತಾ ಇದ್ರು. ಅವ್ರು ನಡ್ಕೊಂಡು ಬರುವಾಗ ತಕ್ಷಣದಲ್ಲಿ ನಿಂತು ಬಿಟ್ರು. ನನಗೆ ಮರೆಯೋಕ್ಕಾಗಲ್ಲ ಈ ಘಟನೆ, ನಮ್ಮ ಶ್ರೋತೃಗಳ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡೋದು ಯಾಕೆ ಅಂತ, ಅವ್ರು ನಡ್ಕೊಂಡು ಬರುವಾಗ ನಾನು ಅವಾಗ 8th ಅಥವಾ 9th ಸ್ಟ್ಯಾಂಡರ್ಡ್ ಇರಬಹುದು, ಅವರು ಅಲ್ಲಿ ನಿಂತ್ಕೊಂಡಾಗ ನಿಂತೇ ಇದ್ರು ಸುಮಾರು ಹೊತ್ತು. ನಾನು ಅವರು ಹೆಜ್ಜೆ ಹಾಕಿದಾಗ ನಾನು ಕೇಳಿದೆ, ಸರ್ ನಮಸ್ತೆ, ಇಲ್ಲಿ ಯಾಕೆ ನಿಂತಿದ್ರು ಇಷ್ಟೊಂದು ಬಿಸಿಲಲ್ಲಿ ಅಂತ. 1:10 ಸುದ್ದಿ, ಆಕಾಶವಾಣಿಯ ವಾರ್ತೆಗಳು, ಅದನ್ನ ನಾನು ತಪ್ಪದೇ ಕೇಳ್ತೀನಿ, ಹಾಗಾಗಿ ನಾನು ನಿಂತೆ ಅಂತ ಹೇಳಿದ್ರು. ನನಗೆ ಅವತ್ತಿಂದ ಆಕಾಶವಾಣಿ ಮೇಲೆ ಹೆಚ್ಚು ಅಭಿಮಾನ. ಯಾಕೆ ಅಂತ ಹೇಳಿದ್ರೆ ಅವರ ಮಾತುಗಳನ್ನು ಇವತ್ತು ನಾವು ಕೇಳೋಕ್ಕಾಗಲ್ಲ. ಅವರು ನಮ್ಮ ಶಾಲೆಯ ದಿನಗಳಲ್ಲಿ ಅತಿಥಿಯಾಗಿ ಬಂದಾಗ ಎಷ್ಟೊತ್ತಿಗೆ ಕಾರ್ಯಕ್ರಮ ಮುಗಿಯುತ್ತೋ, ಎಷ್ಟೊತ್ತಿಗೆ ಮುಗಿಯುತ್ತೋ, ಅವರು ಕೇಳಿ ಮಕ್ಕಳೇ, ಕೇಳಿ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಮಗೆ ಅವಾಗ ಕೇಳೋಕ್ಕಾಗಲಿಲ್ಲ, ಇವಾಗ ಅದು ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ಅವ್ರು ಏನು ಹೇಳ್ತಾ ಇದ್ರು, ಸ್ವಾತಂತ್ರ್ಯ ಹೋರಾಟದ ಅನುಭವಗಳನ್ನು ಅವ್ರು ಹೇಳ್ತಾ ಇದ್ರು 15 ಅಂತ ಸಂದರ್ಭಗಳಲ್ಲಿ, ಆಗ ನಾವು ಮಿಸ್ ಮಾಡಿಕೊಂಡ್ವಿ. ಆದರೆ ಮರೆಯಲಾಗದಂತಹ ಒಂದು ಘಟನೆ ಅಂತ ಹೇಳಿದ್ರೆ ಅವರು ತಪ್ಪದೆ ಆಕಾಶವಾಣಿಯ ಸುದ್ದಿಗಳನ್ನು ಆಲಿಸ್ತಾ ಇದ್ದಂಥದ್ದು. ಅವರು ನೋಡಿ ಹಿರಿಯರು, ಅವ್ರು ಯಾಕಾಗಿ ಕೇಳ್ತಾ ಇದ್ರು ಅಂತ ಅಂದರೆ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಈ ಸುದ್ದಿಗಳನ್ನೆಲ್ಲ ನಾವು ಈ ಕೇಳುವಾಗ, ಅದೇ ನೋಡಿ ಯಾರ್ದೋ ಮನೆಯಲ್ಲಿ ರೇಡಿಯೋ ಹಾಕಿದ್ದು, ಅವರು ರಸ್ತೆಯಲ್ಲಿ ಪಕ್ಕದಲ್ಲಿ ಹೋಗುವಾಗ ನಿಂತು ಕೇಳ್ತಾ ಇದ್ರು ಅಂದರೆ ಆಕಾಶವಾಣಿಯ ಒಂದು ಪ್ರಭಾವ ಎಷ್ಟಿರಬಹುದು, ಅದು ಅವರ ಮೇಲೆ ಎಷ್ಟು ಪ್ರಭಾವ ಬೀರಿರಬಹುದು ಅಂತ, ಈ ಅಂಶದ ಮೇಲೆ ನಾವು ಆಕಾಶವಾಣಿಯ ಒಂದು ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಬಹುದು.
0: ಸುದ್ದಿಯ ನಿಖರತೆ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ, ಅಷ್ಟು ಅವರಿಗೆ ಅದರಲ್ಲಿ ಕಾನ್ಫಿಡೆಂಟ್ ಇದೆ.
1: ನಾನು ಹಲವು ಬಾರಿ ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಇವತ್ತು ಸಮಯ ಬಂತು, ಆಕಾಶವಾಣಿ ಕಾರ್ಯಕ್ರಮಗಳು ಅಂತ ಕೂಡಲೇ ನನಗೆ ನೆನಪಾಯಿತು.
0: ನಿಜವಾಗ್ಲೂ ನೀವು ಆ ಒಂದು ವಿಷಯ ಹೇಳಿದ ತಕ್ಷಣ ನಮಗೆ ಒಂದ್ ನಿಮಿಷಕ್ಕೆ ಮೈ ಜುಮ್ ಬಂದಿದ್ದು ಸತ್ಯ. ಯಾಕಂದ್ರೆ ಅವರು ನ್ಯೂಸ್ ಕೇಳಲಿಕ್ಕೋಸ್ಕರ ಎಲ್ಲೋ ನಡೀತಾ ಇದ್ದವ್ರು ಒಂದ್ ಗಳಿಗೆ ನಿಂತ್ರು, ನ್ಯೂಸ್ ಕೇಳ್ಬೇಕು ಅಂತ ಅನ್ಕೊಂಡ್ರು ಅಂತ ಹೇಳಿದ್ರೆ ಅವ್ರ ಅದಕ್ಕೆ ಕೊಡ್ತಿರುವಂತ ಒಂದು ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು
1: ಆ ಬಿಸಿಲಲ್ಲಿ 1:10 ನಿಂತ್ಕೊಂಡು ಕೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ, ಅಂದ್ರೆ ಅವ್ರಿಗೆ ಏನು ಗೊತ್ತಾ, ಒಂದು ಜ್ಞಾನವನ್ನ ಪಡಿಬೇಕಾದ್ರೆ ನಾವು ಈ ಬಿಸಿಲು, ಮಳೆ, ಗಾಳಿ ಇವುಗಳನ್ನ ನಾವು ಅಡ್ಡಿ ಅಂತ ಅನ್ಕೊಳ್ಬಾರ್ದು, ಅದು ಸವಾಲು ಆಗಿರಬಹುದು. ಆದರೂ ನೋಡಿ ಅಷ್ಟು ಬಿಸಿಲಲ್ಲಿ ಆ ಒಂದು ವೃದ್ಧಾಪ್ಯದಲ್ಲಿ ನಿಂತು ಅವರು ಏನು ಕೆಲಸ ಮಾಡಿದ್ರು, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಕೂಡ ಅವರು. ಅವರ ಅನುಭವಗಳನ್ನೆಲ್ಲ ಇವತ್ತು ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಎಷ್ಟೇ ನೆನಪು ಮಾಡ್ಕೊಂಡ್ರು ಬರ್ತಾ ಇಲ್ಲ ಶ್ರುತಿ. ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ ನಮಗೆ ಗಲಾಟೆ ಮಾಡ್ತಾ ಇದ್ದಿದ್ದು ಮಕ್ಕಳೆಲ್ಲ, ಯಾಕಂದ್ರೆ ಬಿಸಿಲು
0: ಒಂದ್ಸಲ ಮುಗಿದ್ರೆ ಸಾಕು ಕಾರ್ಯಕ್ರಮ,
1: ಎಷ್ಟೊತ್ತು ಮುಗಿತು. ಅವರು ಸಾಫ್ಟ್ ಧ್ವನಿಯಲ್ಲಿ ಹೇಳಿದ್ದಂತೂ ನೆನಪು, ಕೇಳಿ ಮಕ್ಕಳ ನಾನು ಏನೋ ಹೇಳ್ತಾ ಇದ್ದೀನಿ, ಅದು ಮುಂದೆ ನಿಮ್ಗೆ ಸಹಾಯಕ್ಕೆ ಬರುತ್ತೆ, ಕೇಳಿ ಮಕ್ಳ, ಕೇಳಿ ಮಕ್ಳ ಅಂತ. ಇಷ್ಟು ಬಿಟ್ರೆ ನನಗೆ ಏನು
0: ನೆನಪಿಟ್ಕೊಂಡಿಲ್ಲ.
1: ನೋಡೋಣ, ಈಗ ಕರೆ ಮಾಡ್ತಾರೆ, ನೀವು ನಂಬರ್ ಹೇಳಿದ್ದೀರಿ, ಈಗ ಅಲ್ಲಿಯ ತನಕ
0: ಒಂದು ಚಿತ್ರಗೀತೆ ಕೇಳಿ. ಸದ್ಯಕ್ಕೆ ನಾವೀಗ ದ್ವಾಪರ ಚಿತ್ರದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನ ಕೇಳ್ಕೊಂಡು,
1: ದ್ವಾಪರ ಹಾಡು ಅಂದ್ರೆ ಪ್ರಿಯ ಶ್ರುತಿಗೆ.
0: ನಿಜ, ಫಸ್ಟ್ ಈಗ ನನ್ನೆದೆಯ ಹಾಡು ಯಾವುದು ಅಂತ ಹೇಳಿದ್ರೆ ಸದ್ಯಕ್ಕೆ ಇವತ್ತಿಗೆ ಕೃಷ್ಣ ಪ್ರಣಯ ಸಖಿ ಚಿತ್ರದ
1: ಸಿನಿಮಾ ಹೆಸರು ಹೇಳೋಕ್ ಮುನ್ನ ದ್ವಾಪರ ಹಾಡು ಅಂತ ಅಂದ್ಬಿಟ್ರಿ,
0: ಯಾಕಂದ್ರೆ ಬಾಯಲ್ಲಿ ಬರ್ತಾ ಇದೆಯಲ್ವಾ.
1: ಮುಂದಿನ ದಿನಗಳಲ್ಲಿ ನಾವು ಅಂತ್ಯಾಕ್ಷರಿ ಕೂಡ ಆರಂಭ ಮಾಡೋಣ, ಆಗ ನೀವೇ ಒಂದು ಹಾಡನ್ನು ಕೂಡ ಹೇಳಬಹುದು. ನಿರೂಪಕರು ಯಾರೇ ಇರಲಿ, ಅವರೊಂದೊಂದು ಹಾಡನ್ನ ಕಲ್ತ್ಕೊಂಡು ಬಂದು ನಮ್ಮ ಶ್ರೋತೃಗಳಿಗೆ ಹೇಳಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ.
0: ಈಗ ಹಾಡನ್ನು ಕೇಳೋಣ, ಸದ್ಯಕ್ಕೆ ಹಾಡು
1: ನಿಮ್ಮೆದೆಯ ಹಾಡನ್ನ ಕೇಳಿಸೋಣ.
0: ಖಂಡಿತ.

0: ಒಂದು ಚಿತ್ರಗೀತೆಯ ನಂತರ ಮತ್ತೊಮ್ಮೆ ಸ್ವಾಗತ. ಇದು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್ ಕೂಡ ರೆಡಿ ಆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ.
1: ಮಾತಾಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಶ್ರೀರಂಬಾಣೆ ಕೊಳಗದಾಳು ಗ್ರಾಮದಿಂದ ಶ್ರೀರಮ್ಮನ ವಾಣಿಜ್ಯ.
1: ವಾಣಿಯವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಚೆನ್ನಾಗಿದ್ರೆ ಏನ್ ತಿಂಡಿ?
2: ರೊಟ್ಟಿ, ಸೊಪ್ಪು ಪಲ್ಯ, ಕಣಿಕೆ ಸೊಪ್ಪು ಪಲ್ಯ.
1: ಹಾ ಹಾ, ಹೇಗೆ ಮಾಡಿದ್ರಿ?
2: ಅದ ಅಮ್ಮ ಮಾಡಿದ್ರು ರೊಟ್ಟಿ. ನಾವು ಗ್ಯಾಸ್ ಅಲ್ಲೆಲ್ಲ ರೊಟ್ಟಿ ಮಾಡೋದಿಲ್ಲ, ಗೆಂಡದಲ್ಲಿ ಬೆಂಕಿಯಲ್ಲಿ ಮಾಡೋದು.
1: ಹಾ ಹಾ ಹಾ, ಆರೋಗ್ಯಕರ ಅಡುಗೆ ಅಲ್ವಾ?
2: ಮತ್ತೆ ರೊಟ್ಟಿ

0: ಗ್ಯಾದರಿ ಮಾಡಕ್ಕೆ ಆಗಲ್ಲ.
1: ಅಲ್ಲ, ಇತ್ತೀಚೆಗೆ ಒಂದು ಪ್ರಶ್ನೆ, ನೀವು ಮಾತನಾಡ್ತಾ ಇದ್ದೀರಾ, ರೊಟ್ಟಿ ಗ್ಯಾಸ್ ಸ್ಟವ್ ಅಲ್ಲಿ ಸುಡಕ್ ಆಗಲ್ಲ ಅಂತ ಹೇಳ್ತಿದ್ದೀರಿ ಅಲ್ವಾ, ಅದು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ? ಬೇಯಿಸಕ್ಕೆ, ಅದೇ ಅದನ್ನ ತೆಗೆದು ಹಾಕಿದ್ರೆ ಅದು ಆಫ್ ಆಗುತ್ತಲ್ವಾ?
0: ಅದು ಆಫ್ ಆಗೋದಲ್ಲ, ಅದು ಉಪ್ಪಿ ಬರೋದಿಲ್ಲ ಮೇಡಮ್, ಗೆಂಡದಲ್ಲಿ ಆದ್ರೆ ಉಪ್ಪಿ ಬರುತ್ತೆ. ನಮ್ಮ ಭಾಷೆಯಲ್ಲಿ ಪೊಕ್ಕಳ ಅಂತ ಹೇಳ್ತಾರೆ, ಪೊಕ್ಕಳ ಬರ್ಬೇಕು.
1: ಅಲ್ಲ, ಇತ್ತೀಚೆಗೆ ನಮ್ಮ ಯೂತ್ಸ್ ಸೊಪ್ಪು ತರಕಾರಿ ಯಾವುದು ಮುಟ್ಟಲ್ವಂತೆ, ಮಸಾಲೆ ಪದಾರ್ಥಗಳು ಅಂದ್ರೆ ತುಂಬಾ ಪ್ರೀತಿಯಂತೆ. ನಮ್ಮ ಶ್ರುತಿ ಕೂಡ ಇದ್ದಾರೆ ಯೂತ್ ಅವರು, ಏನ್ ತಿಂಡಿ ಅಂದ್ರೆ ಓಡ್ ದೋಸೆ ಅಂತ ಅಷ್ಟೇ ಹೇಳ್ತಿದ್ದಾರೆ, ಅದ್ರ ಜೊತೆ ಏನು ಅಂತ ಹೇಳಲಿಲ್ಲ.
0: ಕಣಿಕೆ ಸೊಪ್ಪು ತೋಟಕ್ಕೆ ಮೆಣಸು, ಗಾಂಧಾರಿ ಮೆಣಸು ಸಿಗುತ್ತೆ. ನಮ್ಮ ಗ್ರಾಮೀಣ ಪ್ರದೇಶ, ನಾವು ಕುಗ್ರಾಮ ಗ್ರಾಮೀಣ ಪ್ರದೇಶ, ಆದ್ದರಿಂದ ನಮ್ಮಲ್ಲಿ ಎಲ್ಲ ಸಿಗುತ್ತೆ.
1: ಹಾ ನೋಡಿ, ಗ್ರಾಮಗಳಿಲ್ಲದೆ ನಗರ ಇಲ್ಲ ಅಲ್ವಾ? ಹಾ, ಗ್ರಾಮಗಳ ಅಭಿವೃದ್ಧಿ ಆದ್ರೇನೆ ರಾಷ್ಟ್ರ ಒಂದು ಸದೃಢ ರಾಷ್ಟ್ರವಾಗಿ ಹೊರಹೊಮ್ಮೋದು. ಯಾರು ಉಳಿಸ್ಬೇಕು ಹಾಗಿದ್ರೆ ಗ್ರಾಮಗಳನ್ನ?
0: ನಾವೇ ಉಳಿಸ್ಬೇಕು. ಮಾನವರೇ ಗ್ರಾಮವನ್ನು ನಗರ ನಗರ ಮಾಡಿದ್ರೆ ಮಳೆ ಬೆಳೆ ಕಷ್ಟ ಆಗುತ್ತೆ. ಗ್ರಾಮೀಣ ಪ್ರದೇಶ ಗಿಡ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತಂಪಾಗಿರುತ್ತೆ, ಗಿಡ ಮರಗಳ ತಂಪು ನೀರು. ಇದು ಮೇಲೆ ಮೇಲೆ ಟೆರೆಸ್ ಮನೆ ಮನೆ ಮನೆ ಮನೆ ಅಂತ ಕೇಳಿ ಗ್ರಾಮೀಣ ಪ್ರದೇಶದಲ್ಲಿ ನಗರದಲ್ಲಿ ಮಳೆಗೆ ಬೆಳೆ ಇಲ್ಲ.
1: ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ ವಾಣಿಯವರೇ?
0: ನಾನು ಬೆಳಿಗ್ಗೆಯಿಂದ ಕೇಳಿದ್ದೀನಿ, ಅದು ಚಿತ್ತ ಚಿತ್ತಾರ ಮನೆ ಮಂತ್ರಾಲಯ ಮನಸ್ಸಿ ದೇವಾಲಯ.
1: ಇಷ್ಟ ಆಯ್ತಾ?
0: ನಾನು ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗ್ತೀನಿ ಮೇಡಮ್.
1: ಹೇಳಿದ ಮಾತ್ರ ಚಿತ್ರ ಚಿತ್ತಾರ ಮಾತ್ರ, ಎಲ್ಲ ಕಾರ್ಯಕ್ರಮ ನೆನಪಿಗೆ ಬಂದಿದ್ದು ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅವರ ಅಭಿಪ್ರಾಯ ಅಲ್ವಾ. ಪತ್ರಗಳಲ್ಲಿ ಹೇಳ್ಬೇಕಿತ್ತು, ಇವರು ನೇರವಾಗೇ ಹೇಳ್ಬಿಟ್ರು ನೋಡಿ, ನಿಜವಾಗ್ಲೂ ಖುಷಿ ಅನ್ಸುತ್ತೆ.
0: ಮನೆ ಮಂತ್ರಾಲಯ ಮನಸ್ಸಿ ದೇವಾಲಯ.
1: ಈಗ ನಿಮ್ಮ ಮೆಚ್ಚಿನ ಹಾಡು?
0: ನನಗೆ ಹಳೇ ಚಿತ್ರಗೀತೆ ಮೇಡಮ್, ರಕ್ತ ತಿಲಕ ಚಿತ್ರದಿಂದ ಕಾಮನ ಪಿಲ್ಲು ಚೆನ್ನ ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನೀ ನಗುತ್ತಿರೆ ಬಾಳೆ ಚೆನ್ನ ನನ್ನಾಳೆ.
1: ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಿ.
0: ನನಗೀಗ ಅರಿವಾಯ್ತು ನಿನ್ನಿಂದ ಆನಂದ ನಾನ ಕಲಿತಾಯ್ತು, ಏನಕ್ಕೆ ಮೌನ ಏನಿದು ಧ್ಯಾನ ಕಾಮನ ಪಿಲ್ಲು ಚೆನ್ನ ಚಂದ್ರನ.
2: ಇನ್ನೀಗ ಈ ಹಾಡು ಹಾಕೋದೇ ಬೇಡವಾ ಅಂತ ಪೂರ್ತಿ ಹೇಳ್ಬಿಟ್ಟಿಲ್ಲ ನೀವೇ. ಯಾಕಿಷ್ಟ ಈ ಹಾಡು?
0: ಅದೊಂಥರ ಚಂದ ಇದೆ, ಪ್ರಕೃತಿ ಸೌಂದರ್ಯ ಮೆಚ್ಚೋದು ತುಂಬಾ ಖುಷಿ.
1: ಅಲ್ಲ ನಾವೆಲ್ಲ ಹಾಗೆ ಹೇಳೋದು ಅಲ್ವಾ ಶ್ರುತಿ, ಒಬ್ರು ಹಾಡು ಹೇಳ್ತಾರೆ ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀವಿ, ಆದ್ರೆ ಇಷ್ಟೆಲ್ಲ ಹಾಡುಗಳಿದೆ ಸಾವಿರಾರು ಹಾಡುಗಳಲ್ಲಿ ಅದೇ ಇಷ್ಟ ಅಂತ ಯಾಕೆ ಅಂತ ಕೇಳ್ತಾ ಇರೋದು.
0: ಪ್ರಕೃತಿ ಸದ ಕಾಮನ ಬಿಲ್, ನಾವು ಕಾಮನ ಬಿಲ್ ನೋಡ್ತೀವಿ, 7 ಬಣ್ಣಗಳೇ ಇರುತ್ತೆ, ಅದು ಎಂತ ಒಂದು ಬಾವಿ ಇದೆ ಇರುತ್ತೆ. ಮತ್ತೆ ಚಂದ್ರನ ಕಾಂತಿ, ಆ ಚಂದ್ರನ ಕಥೆ ನಾನು ಒಳಗೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಾನು ಹೋಗಿ ಕಿಡಕಿ ಹತ್ರ ಹೊರಗಡೆ ಹೋಗಿ ಚಂದ್ರನ ನೋಡ್ತೀನಿ, ಅದು ಎಷ್ಟು ಚಂದ ಇರುತ್ತೆ, ನಕ್ಷತ್ರಗಳು ಮಿನುಗ್ತಾ ಇರುತ್ತೆ, ಪ್ರಕೃತಿ ಸೌಂದರ್ಯ ತುಂಬಾ ಚಂದ.
1: ಅಲ್ಲ ಈಗ ಕೆಲವರ ಅಭಿಪ್ರಾಯ ಏನು ಗೊತ್ತಾ, ಮೊಬೈಲೇ ಇಂದ್ರ ಚಂದ್ರ
2: ಈಗ ಕಾಮನ ಬಿಲ್ಲು.
1: ಈಗ ನೀವು ಹೇಳ್ತಾ ಇದ್ದೀರಿ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸ್ತಾ ಇದ್ದೀರಿ, ಆದ್ರೆ
2: ಈಗಿನ ಮಕ್ಕಳು ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಈಗಿನ ಮಕ್ಕಳು
1: ಅಲ್ಲ, ವೃದ್ಧಾಪ್ಯದವರೆಗೂ ಮೊಬೈಲ್ ಅಷ್ಟು
2: ತಲುಪಿದೆ
1: ತಲುಪಿದೆ ಮತ್ತೆ ಅದ್ರ ಜೊತೆ ಮುಳುಗೋಗ್ಬಿಟ್ಟಿದ್ದಾರೆ ಅದ್ರ ಒಳಗಡೆ.
0: ನಾನು ಮೊಬೈಲ್ ಹೆಚ್ಚು ಯೂಸ್ ಮಾಡಲ್ಲ ಮೇಡಮ್, ನಾನು ಫೋನ್ ಬಂದರೆ ತೆಗಿತೀನಿ, ಫೋನ್ ಮಾಡೋದಾದ್ರೆ ಮಾಡ್ತೀನಿ ಅಷ್ಟೇ. ರೇಡಿಯೋ ಹೆಚ್ಚಾಗಿ ರೇಡಿಯೋ
1: ಆದ್ರೆ ಇನ್ನೂ ಒಂದು ತಂಡ ಏನ್ ಹೇಳೋದು ಗೊತ್ತಾ, ಮೊಬೈಲ್ ಅನ್ನು ಯಾಕೆ ಬೈತೀರಿ ನೀವು, ಅದರಿಂದ ಉಪಯುಕ್ತ ಮಾಹಿತಿ ಕೂಡ ಇದೆ ಅಂತ.
0: ಅಲ್ಲಲ್ಲ, ಅದು ಒಳ್ಳೆಯ ವಸ್ತುವೆ, ಅದನ್ನು ಬಳಸೋದು ವಿಧಾನ ತಪ್ಪು ಅಷ್ಟೇ. ಅತಿಯಾಗಿ ಅಯ್ಯೋ ಮಕ್ಕಳಿಗೆ ಪ್ರಪಂಚನೇ ಇಲ್ಲ. ನಾನು ನಮ್ಮ ಮಕ್ಕಳಿಗೆ ಒಂದು ಒಡೆಯೋದು ಫೋನ್ ಕೇಳೋದು, ಮಾತಾಡಿದೆ 100 ಮಾತಾಡಿದೆ, ಊಟ ಮಾಡಿದ್ಯಾ, ತಿಂಡಿ ಅಯ್ಯೋ ಪಾಪ ಅಂತ ಆಗ್ತದೆ ಬೇಜಾರು. ತಂದೆ ತಾಯಿಯನ್ನು ಬೈಬೇಕು ಅಂತ ಆಗುತ್ತೆ, ಆದ್ರೆ ಏನ್ ಮಾಡೋದು, ಮಕ್ಕಳು ತಂದೆ ತಾಯಿ ಮಕ್ಕಳಿದ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ.
1: ಅಲ್ಲ ಈಗ ಮೊಬೈಲ್ ಮುಕ್ತ

0: ಕುಟುಂಬ ಅಂತ ಮಾಡೋದಕ್ಕೆ ಆರಂಭ ಮಾಡ್ಬೇಕಷ್ಟೆ.
1: ಈಗ ಮಕ್ಕಳ ನಾವು ದೊಡ್ಡವರು ಪುಸ್ತಕ ಹಿಡ್ಕೊಂಡು ಕೂತ್ರೆ ಮಕ್ಕಳು ಅದನ್ನ ಹಿಡ್ಕೊಂಡು
0: ಅಲ್ಲ ಶ್ರುತಿ, ಇವಾಗ ಮಕ್ಕಳ
2: ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಕತೆ ಕಾದಂಬರಿ ಏನು ಗೊತ್ತಿಲ್ಲ, ಬರೀ ಮೊಬೈಲ್ ಓದೋದು ಬರೆಯೋದು. ಮುಂಚೆ ನೋಡಿ ಮೇಡಮ್, ಪೋಸ್ಟ್ ಅಲ್ಲಿ ಕಾಗದ ಬರ್ತಿತ್ತು, ಆ ಕಾಗದದ್ದು ಒಂದು ಒಕ್ಕಣೆ ಅಂತ ಎಷ್ಟು ಚೆನ್ನಾಗಿತ್ತು ಕಾಗದ ಬರೆಯೋದು. ಅದು ಈಗ ಅದು ಬರೆಯಕ್ಕೆ ಪೆನ್ ಇಡೋದು ಮಕ್ಕಳಿಗೆ ಇಲ್ಲ ಅಂತಿದ್ರೆ ಬರೆಯಕ್ಕೆ
0: ಅಲ್ಲ. ಈಗ ನಾವು ಸೋಲ್ಬಾರ್ದು ಅಲ್ವಾ, ಸೋಲ್ಬಾರ್ದು ನಾವು
2: ಗೆಲುವಿನ ಮೆಟ್ಟಿಲು ಗೆದ್ದು
0: ಅಲ್ಲ, ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಒಂದು ಕ್ಷಣದಲ್ಲಿ ನಾವು ಪುಟಿದೇಳ್ಬೇಕು. ಮೊಬೈಲ್ ಅನ್ನ ಬಿಡಿಸುವತ್ತ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವ್ರಿಗೆ ಒಳಿತಾಗತ್ತೆ ಮಕ್ಕಳಿಗೆ ಅಂತ. ಅವ್ರಿಗೆ ಗೊತ್ತಿಲ್ಲ ಅಲ್ಲ ಚಿಕ್ಕ ಮಕ್ಕಳು. ಈಗ ನುಡಿಗಟ್ಟು ಹೇಳ್ತಾರೆ ಶ್ರುತಿ ಕೇಳಿ,
2: ಓಪನ್ ಮಾಡ್ತಾರೆ
0: ನುಡಿಗಟ್ಟು.
1: ವಾಣಿಯವರೇ ಒಂದು ನುಡಿಗಟ್ಟು ಕೇಳೋಣ. ಕತ್ತಿ ಮಸೆ, ಯಾರ ಮೇಲೆ ಕತ್ತಿ ಮಸೀತಿದ್ದೀರಾ ಹೇಳಿ.
2: ಕತ್ತಿ ಮಸೀದು ಅಂದ್ರೆ ಏನಾದ್ರೂ ಜಗಳ ಕಾಲಿದ್ರೆ ಕತ್ತಿ ಮಸೀದು
0: ನೋಡಿ. ಆರಂಭದಲ್ಲಿ
1: ಹೇಗೆ ಅಂದ್ರೆ ಫುಲ್ ರೌದ್ರಾವತಾರದಲ್ಲಿ ಇವತ್ತು ಪ್ರಶ್ನೆ ಕೇಳುವ ಅಂತ ಕತ್ತಿ ಮಸೆ ಅಂತ ಕೇಳಿದೆ. ಕತ್ತಿ ಮಸೆದ್ದು ತುಂಬಾ ಚಿಕ್ಕವಾಗಿ ನೀವು ಅರ್ಥ ಹೇಳೋದಾದ್ರೆ ಏನ್ ಹೇಳ್ತೀರಿ?
2: ಏನಾದ್ರೂ ತಪ್ಪು ಮಾಡಿದ್ರೆ ಅವನು ಕತ್ತಿ ಮಸೆ ಬಿಟ್ಟ ಅಂತ ಹೇಳ್ತಾನಲ್ಲ, ಸೀರಿಯಸ್ ಆಗಿ ಮಾತಾಡೋದು
0: ಅಲ್ಲ. ನಾವು ಇನ್ನಿಬ್ರು ಬಗ್ಗೆ ಮಾತನಾಡಬಹುದು ಶ್ರುತಿ. ಅವರು ಅಂದ್ರೆ ಅವರ ಹೆಸರು ಇಲ್ಲ ಇಲ್ಲಿ, ಮೊದಲೇ ಹೇಳ್ಬಿಟ್ಟಿದ್ದೀರಾ ನೀವು, ಯಾವ ವ್ಯಕ್ತಿಯ ಬಗ್ಗೆಯೂ ಮಾತಾಡೋ ಹಾಗಿಲ್ಲ ಅಂತ. ಅವರು ಅವರ ಕುರಿತು ಸದಾ ಕತ್ತಿ ಮಸೆಯುತ್ತಾರೆ ಅಂತ ಹೇಳ್ಬೋದು.
1: ಹೌದು
0: ಅಲ್ವಾ? ಈಗ ವಾಣಿಯವರು ಹೇಳಿಲ್ಲ,
1: ಹೇಳಿಲ್ಲ, ನೀವು ಹೇಳಿದ್ರಿ,
0: ಅದೇ ಅವ್ರು ಬೇರೆ ಹೇಳ್ಬೇಕು.
1: ವಾಣಿಯವರೇ ಬೇರೆ ಯಾವ್ದಾದ್ರು ಲೈನ್ ಮಾಡಿ ಹೇಳ್ಬೋದಾ, ಒಂದು ಪದ ಒಂದು ವಾಕ್ಯ ಮಾಡಿ ಹೇಳ್ಬೋದಾ?
2: ಕತ್ತಿ ಮಸೆಯುವುದು ಅಂದ್ರೆ ಒಬ್ಬರ ಒಬ್ಬರ ಮೇಲೆ ಇನ್ನೊಬ್ಬರು ಒಂಥರ ಅಹಂಕಾರ ತೋರಿಸುವುದು,
1: ಒಂದು ದ್ವೇಷ ಸಾಧಿಸುವುದಕ್ಕೆ ಕತ್ತಿ ಮಸೆಯುವುದು ಅಂತ ಹೇಳ್ತಾರೆ.
0: ಈಗ ಶ್ರುತಿಯವರೇ ನೀವು ಹೇಳಿ, ವಾಣಿಯವರಂತೂ ಹೇಳಾಯ್ತು, ನೀವು ಹೇಳಿ ವಾಕ್ಯ.
1: ನಾನು ದ್ವೇಷ ಯಾರ ಮೇಲೂ ಸಾಧಿಸ್ಲಿಲ್ಲ ಸದ್ಯಕ್ಕೆ.
0: ಎಲ್ಲರನ್ನೂ ಪ್ರೀತಿಸಬೇಕು.
1: ಹೌದು, ಅದಕ್ಕೆ ನಮ್ಗೆ ಈ ರೀತಿಯಾದಂತ ಒಂದು ಈ ಕಾರ್ಯಕ್ರಮದ ಮೂಲಕ ಈ ವಾಕ್ಯದ ಮೂಲಕ
2: ಸಾಧಿಸೋದು ಏನು ಏನು ಸಿಗುತ್ತೆ?
1: ಹೌದು,
2: ಬರುವಾಗ ಏನು ತಂದಿಲ್ಲ, ಹೋಗುವಾಗ ಇರುವಷ್ಟು ದಿವಸ ನೆಮ್ಮದಿಯಿಂದ ಇರ್ಬೇಕು ಅಂತ ಅಷ್ಟೇ
0: ಅಲ್ಲ, ಪ್ರತಿಯೊಬ್ಬರು ಆ ಅಂಶವನ್ನ ತಿಳ್ಕೊಳ್ಬೇಕಲ್ವಾ ವಾಣಿಯವರೇ.
2: ಅದೇನ್ ಮಾಡುದು, ಅವರವರ ಭಾವಕ್ಕೆ ಅವರವರ ಭಗತಿಗೆ, ನಾವು ಏನ್ ಮಾಡಕ್ಕಾಗಲ್ಲ.
0: ಅಲ್ಲ ನೀವು ಹೇಳ್ಬೇಕು, ಇತರ ಶ್ರೋತೃಗಳು ಕೇಳ್ತಾ ಇದ್ದಾರೆ, ಎಲ್ಲರನ್ನು ಪ್ರೀತಿಸಿ ಅಂತ ಹೇಳ್ಬೇಕು.
1: ಹೌದು
0: ಅಲ್ವಾ? ಏನು ಮಾಡಕ್ಕಾಗಲ್ಲ ಅಂತ ನೀವು ಕೈ ಬಿಟ್ಬಿಟ್ರೆ ಗತಿ ಏನು? ಕಾರ್ಯಕ್ರಮದ ಆರಂಭದ ನುಡಿಗಟ್ಟೆ ಕತ್ತಿ ಮಸೆ ಅಂತ ಹೇಳ್ಬಿಟ್ಟಿದ್ದಾರೆ, ಮತ್ತೆ ನಾನು ಯಾರನ್ನು ದ್ವೇಷ ಮಾಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೂ ಆ ಪದದ ಅರ್ಥವನ್ನ ತಿಳ್ಕೊಳ್ಳೋ ಒಂದು
1: ಕುತೂಹಲ
0: ಇವ್ರಿಗೆ, ಶ್ರುತಿಯವ್ರಿಗೆ.
1: ನೋಡೋಣ ಎಲ್ರು ಇದೇ ತರ ಯೋಚನೆ ಮಾಡ್ತಾ ಇದಾರ ಅನ್ನೋ ತಿಳ್ಕೊಳ್ಳೋ ಕುತೂಹಲ.
0: ಒಳ್ಳೇದು ವಾಣಿಯವರೇ, ಹೀಗೆ ಕರೆ ಮಾಡ್ತಾ ಇರಿ, ನಮ್ಮ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ
1: ಕರೆ ಮಾಡಿದಕ್ಕಾಗಿ, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಹಾಗೆ ಕತ್ತಿ ಮಸೆಯದ ಬಗ್ಗೆ ಹೇಳ್ತಾ ಇದ್ರಿ, ಇವ್ರು ಹೇಳ್ತಾ ಇದ್ರು ದ್ವೇಷ ಎಲ್ಲ ಮಾಡೋದು ಬೇಡ ಅಂತ ಕೂಡ. ಸೊ ನಾನು ಅದ್ರ ಬಗ್ಗೆ ಒಂದು ವಾಕ್ಯ ಹೇಳ್ಬೇಕು ಅಂತ ಹೇಳಿದ್ರೆ, ಅದು ವಾಕ್ಯ ಆಗಿ ಅಲ್ಲ, ಒಂದು ಚಿಕ್ಕ ಒಂದು ವಿಷಯವಾಗಿ
0: ಹೇಳ್ಬೇಕು.
1: ವಾಕ್ಯನೇ ಅಂದ್ರೆ ಎಷ್ಟೇ ನಮ್ಗೆ ದ್ವೇಷ ಇದ್ರೂ ಕೂಡ ಇನ್ನೊಬ್ರ ಮೇಲೆ ಕತ್ತಿ ಮಸೆಯುವಂತ ಕೆಲಸವನ್ನ ನಾವು ಮಾಡಬಾರ್ದು.
0: ದೊಡ್ಡದಾಯ್ತು,
1: ಕತ್ತಿ ಮಸಿಬೇಡಿ. ತುಂಬಾ ಶಾರ್ಟ್, ಯಾರು ಯಾರ ಮೇಲೂ ಕತ್ತಿ ಮಸಿಯೋದು ಬೇಡ.
0: ಎಷ್ಟೇ ಮನಸ್ಸಿಗೆ ನೋವಾಗಿದ್ರು ಕತ್ತಿ ಮಸಿಬೇಡಿ ಅಂತ.
1: ಹೌದು, ಅಷ್ಟೇ ಹೇಳ್ಬೋದು,
0: ಸೂಕ್ಷ್ಮವಾಗಿ ಹೇಳ್ಬಿಟ್ರಿ. ಅವ್ರ ಹಾಡು ಪ್ರಸಾರ ಆಗೋಕೆ ಮುಂಚೆ ಇವತ್ತಿನ ಮಧ್ಯಾಹ್ನದ ಕಾರ್ಯಕ್ರಮದತ್ತ ಒಂದು ನೋಟ.
1: ಖಂಡಿತ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ ಪ್ರಸಾರ ಆಗುತ್ತೆ. 12:05 ವನಿತಾ ವಿಹಾರ ಕಾರ್ಯಕ್ರಮ ಇದೆ. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಈ ಕುರಿತು ಇದರ ಪ್ರಸ್ತುತಿ ಜಾನಪದ ಜನ್ಯರ ತಂಡದ ಸದಸ್ಯರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆಯಾಗಿದೆ. ಹಾಗೆ 12:30 ನಮ್ಮ ಕಾರ್ಯಕ್ರಮದ ಕುರಿತು ಮಾಹಿತಿ ಜೊತೆಗೆ ವಾಣಿಜ್ಯ ಪ್ರಕಟಣೆಗಳು ಕೂಡ ಬರುತ್ತೆ. 12:35 ಆರೋಗ್ಯ ಕಾರ್ಯಕ್ರಮ ಇದು ಬೆಂಗಳೂರು ಕೇಂದ್ರದಿಂದ. ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ರೇಣುಕಾ ಮೇಟಿ ಇವರಿಂದ ಭಾಷಣ. ಹಾಗೆ 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೂಡ ಪ್ರಸಾರ ಆಗುತ್ತೆ. ಕಾರ್ಯಕ್ರಮ

0: ಬಿಯೋಂಚನೆ ಮಂಜುಳಾ ಪುರಾಣಿಕ್ ಅವರು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿದೆ.
1: ಇನ್ನು ವಾಣಿಯವರ ಮನವಿಯ ಹಾಡನ್ನು ಕೇಳಿ ಉಳಿದ ಕಾರ್ಯಕ್ರಮಗಳನ್ನ ಹೇಳೋಣ,
0: ಮತ್ತೆ ತಿಳ್ಕೊಳ್ಳೋಣ ಅಲ್ವಾ. ಹಾಗಿದ್ರೆ ರಕ್ತ ತಿಲಕ ಚಿತ್ರದ ಗೀತೆ ಇದೀಗ.

0: ಇದರಿಂದ ಕಾರ್ಯಕ್ರಮ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮನ ನೀವೆಲ್ಲರೂ ಆಲಿಸ್ತಾ ಇದ್ದೀರಿ. ಹಾಗೆ ಸಮಯ 11:54:50. ನಮ್ಮ ಮುಂದಿನ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ ಅಲ್ವಾ ಅವ್ರ ಜೊತೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತನಾಡ್ತಿರೋದು?
1: ನಾನು ಸರಸ್ವತಿ, ಮಕ್ಕಂದೂರಿಂದ.
0: ಮಕ್ಕಂದೂರಿಂದ ಸರಸ್ವತಿ ಅವರೇ?
1: ಹೌದು ಮೇಡಮ್.
0: ಹೇಳಿ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಾ?
0: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಕಾರ್ಯಕ್ರಮದ ಮೊದಲ ಪ್ರಶ್ನೆ, ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು?
1: ಪರ್ವ ಫಿಲಂನಿಂದ ಸಾಧನೆ ಪರಮಪದ ಅಂತ ಸಾಂಗ್ ಇದೆ ಮೇಡಮ್, ಅದು.
2: ಯಾಕಾಗಿ ಇಷ್ಟ ನಿಮ್ಗೆ?
1: ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಆ ಫಿಲಂ ನೋಡಿದ್ದೆ ಮೇಡಮ್. ಸಡನ್ ಆಗಿ ಇವಾಗ ಟಿವಿಲಿ ಮೇಡಮ್.
2: ಟಿವಿಯಲ್ಲಿ? ಪರದೆ ಮೇಲೆ ನೋಡ್ಲಿಲ್ಲ.
1: ಇಲ್ಲ ಮೇಡಮ್.
2: ಯಾವ ಊರು ನೀವು ಮೂಲತಃ?
1: ನಾನು ಇಲ್ಲೇ ಮಕ್ಕಂದೂರು ಮೇಡಮ್. ಊರ್ ನನ್ನ ಇಲ್ಲ ಮಕ್ಕಂದೂರು.
2: ನಿಮ್ಮೂರಿನ ವಿಶೇಷ ಹೇಳಿ ಸಂಕ್ಷಿಪ್ತವಾಗಿ.
1: ಇಲ್ಲಿ ಅಂದ್ರೆ ಮಡಿಕೇರಿಗೆ ಹತ್ರ ಇದೆ, ನಾವು ಏನಕ್ಕಾದ್ರೂ ಮಡಿಕೇರಿಗೆನೆ ಬರ್ಬೇಕು.
2: ಅಲ್ಲ, ನಿಮ್ಮ ಊರಿನ ಸೌಂದರ್ಯ?
1: ಸೌಂದರ್ಯ ಅಂದ್ರೆ ಪ್ರಕೃತಿ, ಅಕ್ಕಪಕ್ಕ ಎಲ್ಲ ತೋಟ ಇದೆ. ನಾವಿರೋ ಮನೆ ಸ್ವಲ್ಪ ಹಳ್ಳಿ ಅಂದ್ರೆ ಟೌನ್ ಇಂದ ಒಳಗೆ ಬರ್ಬೇಕು.
2: ಪಕ್ಷಿಗಳ ಚಿಲಿಪಿಲಿ ಗಾನ ಕೇಳ್ತೀರಾ?
1: ಹೌದು ಮೇಡಮ್, ಬೆಳಿಗ್ಗೆ ತುಂಬಾ ಪಕ್ಷಿಗಳು ಮನೆ ಹತ್ರನೇ ಬರುತ್ತೆ ಮೇಡಮ್.
0: ಪ್ರತಿದಿನ ಕೇಳಕ್ಕೆ
2: ಅವ್ರ ಮಾತ್ ಕೇಳ್ತಾ ಶ್ರುತಿ ಮೌನ ವಹಿಸ್ಬಿಟ್ಟಿದ್ದಾರೆ. ನಿಮ್ಮ ಮಾತ್ ಕೇಳ್ತಾ
0: ನಾನು ಏನ್ ಅನ್ಕೊಂಡೆ ಅಂದ್ರೆ, ಹಳ್ಳಿಯಲ್ಲಿ ಇಲ್ದೆ ಇರೋ ಸೊಬಗು ನಮ್ಮ ಸಿಟಿಯಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ.
2: ಯಾಕಾಗಿ ಇಷ್ಟ ಅಂತ ಹೇಳಿದ್ರಿ?
1: ಸಾಂಗ್ ಫಿಲಂ ನೋಡಿದಾಗ ಅವಾಗ ಇಷ್ಟ ಆಗಿತ್ತು ಮೇಡಮ್, ಇವಾಗ ನನಗೆ ಸಡನ್ ಆಗಿ ನೆನಪಾಯ್ತು ಆ ಫಿಲಂ. ವಿಷ್ಣುನಾಥ ಸರ್ ಫಿಲಂ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ, ಆ ಸಾಂಗ್ ಕೂಡ ಚೆನ್ನಾಗಿದೆ.
2: ಇವತ್ತು ಏನ್ ತಿಂಡಿ?
1: ತಿಂಡಿ ದೋಸೆ ಮತ್ತೆ ಸಾಂಬಾರ್ ಮೇಡಮ್.
2: ಓ, ದೋಸೆಯ ವಿಶೇಷ ಇವತ್ತು. ದೋಸೆಯ ದಿನ ಶ್ರುತಿ ಇವತ್ತು.
0: ಹೌದು, ಇತಿಹಾಸ ಮಾಡ್ಬೇಡೋಣ ಅಲ್ವಾ, ಇಡ್ಲಿ ದಿನ ಅಂತ ಇದೆಯಂತೆ, ಹಾಗಾಗಿ ನಾವೊಂದು ದೋಸೆ ದಿನ ಅಂತ
2: ಆಚರಿಸ್ಬಿಡ್ಬೇಕು. ನಿಮ್ಮ ಮನೆಯಲ್ಲೂ ದೋಸೆ, ಇನ್ನೊಬ್ಬರ ಮನೆಯಲ್ಲೂ ದೋಸೆ. ಈಗ ನುಡಿಗಟ್ಟು ಹೇಳ್ತಾರೆ
0: ಕೇಳ?
1: ಆಯ್ತು ಮೇಡಮ್.
0: ಹೊಟ್ಟೆಗೆ ಹಾಕಿಕೋ.
1: ಅಂದ್ರೆ ನಾವೀಗ ಏನಾದ್ರೂ ಒಬ್ರಿಗೆ ಬೇಜಾರಾಗೋಗಿ ಮಾತಾಡಿರ್ತೀವಿ, ಆಗ ನಾವು ಆಮೇಲೆ ಕ್ಷಮೆ ಕೇಳ್ತೀವಲ್ಲ ಮೇಡಮ್. ಅಂದ್ರೆ ಅದ್ನ ನಾನು ಏನ್ ಹೇಳಿದ್ರೆ ಹೊಟ್ಟೆಗೆ ಹಾಕೊಂಡ್ ಬಿಡು ಅಂತ ಹೇಳ್ತಾರಲ್ಲ, ಆತರ ಹೇಳ್ಬೋದು ಮೇಡಮ್.
0: ಹೌದು, ಸರಿಯಾಗಿ ಹೇಳಿದ್ರು, ಅದ್ರ ಅರ್ಥ ಕ್ಷಮಿಸೋದೆ.
2: ನೀವ್ ಹೇಳಿ.
0: ಈಗ ಮಕ್ಳು ಏನೇನ್ ತಪ್ಪು ಮಾಡಿದ್ರು ತಂದೆ ತಾಯಿಗಳು ಅದನ್ನ ಹೊಟ್ಟೆಗೆ ಹಾಕೊಳ್ತಾರೆ.
2: ಅದನ್ನ ಆಕ್ಟಿಂಗ್ ತರ ಹೇಳಿ.
0: ಆಕ್ಟಿಂಗ್ ಅಂತ ಹೇಳಿದ್ರೆ ಯಾವ ತರ?
2: ಅಮ್ಮನಿಗೆ ಮಕ್ಕಳು ಬೇಸರ ಮಾಡ್ಬಿಡ್ತಾರೆ, ತುಂಬಾ ನೊಂದ್ಕೊಳ್ತಾಳೆ ಅಮ್ಮ. ಆಗ ಮಕ್ಕಳು ಅವ್ವ ಅಂತ ಹೇಳ್ತಾ ಇರ್ತಾರೆ, ಕರೀತಾ ಇರ್ತಾರೆ. ಆಗ ಹೇಳಿ,
0: ಅಮ್ಮ ಪ್ಲೀಸ್, ಅಮ್ಮ
2: ಅವ್ವ
0: ಅವ್ವ ಅವ್ವ ಪ್ಲೀಸ್ ಅವ್ವ, ನನ್ ತಪ್ಪು
2: ಪ್ಲೀಸ್ ಇಲ್ಲ
0: ಪ್ಲೀಸ್. ನಾನ್ ಈಗದ್ ಮಕ್ಳಲ್ವಾ, ನೀವ್ ಯಾವ ಕಾಲದ ಮಕ್ಳು ಅಂದಿಲ್ಲ, ಈಗದ್ ಮಕ್ಳಲ್ವಾ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ.
2: ಅಲ್ಲ, ಹೊಟ್ಟೆಗೆ ಹಾಕೊಳ್ಳಿ ಅಂತ.
0: ನನ್ ತಪ್ಪೆಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡಿ, ಸಾಕಿ ಪ್ರೀತಿ ಕೇಳಲ್ವಾ.
2: ತುಂಬಾ ಚೆನ್ನಾಗಿ ಹೇಳ್ತೀರಾ, ಧನ್ಯವಾದ ಸರಸ್ವತಿ ಅವರೇ.
1: ಥ್ಯಾಂಕ್ ಯು ಮೇಡಮ್.
2: ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ.
0: ಧನ್ಯವಾದಗಳು.
2: ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.
2: ಈಗ ಶ್ರುತಿ, ಏನೋ ಹೇಳ್ತಾ ಇದ್ರಿ. ಈಗ ರಜೆ.
0: ಹೌದು,
2: ರಜೆಯಲ್ಲಿ ಮಕ್ಕಳು ಮನೆಯಲ್ಲಿ ಇದ್ದಾರೆ.
0: ಹೌದು,
2: ನಮ್ಮ ಆಕಾಶವಾಣಿಗೆ ಒಬ್ರು ಬಂದಿದ್ರು, ಕಲಾವಿದ್ರು, ಅವರು ರಂಗಭೂಮಿಯ ಬಗ್ಗೆ ಬಹಳ ಆಸಕ್ತಿಯನ್ನ ಹೊಂದಿದ್ದಂತವ್ರು. ನಾವು ಒಂದು ಸಂದರ್ಶನವನ್ನ ಮಾಡಿದ್ವಿ ಅವರನ್ನ ಮಕ್ಕಳಿಗೆ. ಅವ್ರು ಹೇಳಿದ್ ಎಷ್ಟು ಚಂದವಾಗಿ ಹೇಳಿದ್ದಾರೆ ಅಂದ್ರೆ, ರಜೆ ದಿನಗಳಲ್ಲಿ ಮನೆಯಲ್ಲಿ ಒಂದೊಂದು ನಾಟಕವನ್ನ ಕೊಟ್ಟು ಮಕ್ಕಳಿಗೆ ರಂಗಭೂಮಿ ಕಲೆಯನ್ನ ಪರಿಚಯ ಮಾಡಿಸ್ಕೊಡಿ ಅಂತ.
0: ಒಳ್ಳೆಯ ಒಂದು ವಿಷಯ.
2: ಈಗ ಒಬ್ರು ಬರೆಯೋದು, ಒಬ್ರು ಆಕ್ಟ್ ಮಾಡೋದು, ಅವರ ಒಂದು ನಿರ್ದೇಶನ, ನೀವ್ ಈ ತರ ಮಾಡಿ ಮಕ್ಕಳಿಗೆ ಈ ತರ ಅಂದ್ರೆ ರಂಗಭೂಮಿ ಕಲೆಯನ್ನ ಮಕ್ಕಳಿಗೆ ಹಚ್ಚಿ ಅಂತ. ಒಂದು ಒಳ್ಳೆ ಐಡಿಯಾ ಅಲ್ವಾ ಅದು? ಆ ಕಾರ್ಯಕ್ರಮ ಬರುವ ದಿನಗಳಲ್ಲಿ ಪ್ರಸಾರ ಆಗುತ್ತೆ. ಅವರು ಅದು ಹೇಳಿದಾಗ ನನಗೇನ್ ಅನ್ಸಿದ್ದು ಗೊತ್ತಾ, ಈ ಶಿಬಿರಗಳಿಗೆಲ್ಲ ಮಕ್ಕಳನ್ನ ಕಳಿಸ್ತಾರೆ, ಅಲ್ಲಿ ಅದನ್ನ ಕಲಿಸ್ತಾರೆ. ಆದ್ರೆ ಒಂದು ಮನೆಯಲ್ಲೆಲ್ಲ ಅಲಂಕಾರ ಮಾಡೋದಂತೆ, ವಿಶೇಷ ತಿಂಡಿ ಮಾಡೋದಂತೆ. ಮಕ್ಕಳಿಗೆ ನೀನು ಈ ಪಾತ್ರ ಮಾಡು, ಈ ಪಾತ್ರ ಮಾಡು ಅಂತ ಒಂದು ಆಯ್ಕೆ ಪ್ರಕ್ರಿಯೆ ಅಲ್ಲೇ ಬಿಟ್ಬಿಡೋದು. ಅವಾಗ ಅವರು ಹೇಳೋದು ಒಂದು ಸಣ್ಣ ಬಹುಮಾನ ಕೊಡೋದು. ಬಹುಮಾನವಾಗಿ ಏನ್ ಹೇಳಿ?
0: ಸಿಹಿ ತಿಂಡಿ
2: ತಿಂಡಿಗಳು, ನೋಡಿ, ಅದು ಐಡಿಯಾ ಅಂದ್ರೆ ಒಂದು ಅನುಭವಿ, ಅನುಭವಿಗಳು ಹೇಳೋ ಮಾತು ಎಷ್ಟು ಅರ್ಥಪೂರ್ಣ, ಒಂದು ಉಪಯೋಗಕ್ಕೆ ಬರುತ್ತೆ ಅಂತ. ಇವತ್ತು ಮಕ್ಕಳು ಮನೆಯಲ್ಲಿ ಬಹಳ ಗಲಾಟೆ ಮಾಡ್ತಾರೆ.

0: ಅಕ್ಕ ಪಕ್ಕದ ಮನೆಯವರಿಗೆ ಏನಂತ ತಿಳ್ಕೊಳ್ತಾರೆ ಅಂತ ಗೊತ್ತಾಗಲ್ಲ.
1: ಹೌದು,
0: ಆದ್ರೆ ಅವರು ಏನೋ ಒಂದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸರಿಯಾದ ಒಂದು ಕ್ರಮ ಇಲ್ಲ. ಮತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಹೊರಗಡೆ ಹೋಗ್ತಾರೆ ದುಡಿಲಿಕ್ಕೆ ಅಂತ, ಯಾರು ಇರಲ್ಲ, ಟಿವಿ ಜೊತೆ ಮತ್ತೆ ಮೊಬೈಲ್ ಕೂಡ ಕೊಟ್ಬಿಡ್ತಾರೆ ಅಂತ ಅವ್ರು ನೊಂದ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ಸದ್ಯದಲ್ಲೇ ಪ್ರಸಾರ ಆಗುತ್ತೆ ಹೂರಣ ಕಾರ್ಯಕ್ರಮದಲ್ಲಿ. ಇನ್ನು ಏನೋ ಇಟ್ಕೊಂಡಿದ್ದೀರಪ್ಪ ನೀವು ಪುಸ್ತಕ?
1: ನಾನು ಹೌದು, ಒಂದು ಒಬ್ಬ ಲೇಖಕಿಯ ಮಾತು ಏನಿತ್ತು ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೀನಿ.
0: ಯಾವ್ದ್ರ ಬಗ್ಗೆ?
1: ಕನ್ನಡ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆನೆ, ಕನ್ನಡ ಒಂದು ಲಿಪಿಯ ಬಗ್ಗೆ ಒಂದು ಚಿಕ್ಕದಾಗಿ, ಯಾಕಂದ್ರೆ ಸಮಯ ಇಲ್ಲ, ನಾವು ಗೀತೆಯನ್ನು ಕೂಡ ಕೇಳ್ಬೋದು.

0: ಕ್ರಮದಲ್ಲಿ ಇನ್ನು ಏನೋ ಇಟ್ಕೊಂಡಿದ್ದೀರಪ್ಪ ನೀವು ಪುಸ್ತಕ?
1: ನಾನು ಹೌದು, ಒಂದು ಒಬ್ಬ ಲೇಖಕಿಯ ಮಾತು ಏನಿತ್ತು ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೀನಿ.
0: ಯಾವ್ದ್ರ ಬಗ್ಗೆ?
1: ಕನ್ನಡ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆನೆ, ಕನ್ನಡ ಒಂದು ಲಿಪಿಯ ಬಗ್ಗೆ ಒಂದು ಚಿಕ್ಕದಾಗಿ, ಯಾಕಂದ್ರೆ ಸಮಯ ಇಲ್ಲ, ನಾವು ಗೀತೆಯನ್ನು ಕೂಡ ಕೇಳ್ಬೇಕಲ್ವಾ. ಅದರಲ್ಲಿ ಸುಮಾರು 2000 ವರ್ಷಗಳ ಪ್ರಾಚೀನತೆಯನ್ನ ಹೊಂದಿರೋ ನಮ್ಮ ಕನ್ನಡ ಭಾಷೆ ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನ ಹೊಂದುತ್ತಾ ಬಂದಿದೆ. ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಕನ್ನಡ ಲಿಪಿಯ ಮೂಲ ಬ್ರಾಹ್ಮಿ ಲಿಪಿ. ಕನ್ನಡ ಲಿಪಿಯನ್ನ ಶ್ರೀ ವಿನೋಬಾ ಭಾವೆಯವರು ವಿಶ್ವ ಲಿಪಿಗಳ ರಾಣಿ ಎಂದಿದ್ದಾರೆ.
0: ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನಮ್ಮ ಕನ್ನಡ ಭಾಷೆಯನ್ನ, ಇಷ್ಟು ಎತ್ತರಕ್ಕೆ ತಗೊಂಡೋಗಿದ್ದಾರೆ.
1: ಹೌದೌದು,
0: ಈಗ ಖುಷಿ ಆಗುತ್ತೆ. ನೆಕ್ಸ್ಟ್ ನಾವು ಅಂದ್ರೆ ಮುಂದಿನ ಸಂದರ್ಭದಲ್ಲಿ ನಾವು ತತ್ಸಮ ತದ್ಭವ ಕೆಲವೊಂದೆಲ್ಲ ಪದಗಳನ್ನ ನಾವು ಪರಿಚಯ ಮಾಡ್ಕೊಂಡೋಣ. ಈಗ ಸರಸ್ವತಿಯವರ ಮೆಚ್ಚಿನ ಹಾಡನ್ನ ಪ್ರಸಾರ ಮಾಡೋಣ.
1: ಖಂಡಿತ, ಸರಸ್ವತಿಯವರು ಕೇಳಿದಂತಹ ಪರ್ವ ಚಿತ್ರದ ಗೀತೆ ಇದೀಗ.

0: ಶ್ರುತಿ.
1: ನನ್ನೆತೆಯ ಹಾಡು ಕಾರ್ಯಕ್ರಮದಲ್ಲಿ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ.
0: ಈಗ ಒಬ್ರು
1: ಕಾಲರ್ ಇದ್ದಾರೆ,
0: ದೂರವಾಣಿ
1: ಮಾತಾಡೋಣ
0: ಸ್ವಲ್ಪ
1: ಅಲ್ವಾ?
0: ಮಾತಾಡೋಣ.
1: ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತನಾಡ್ತಾ ಇರೋದು?
2: ನಾನು ಪುಷ್ಪರಾಜ್ ಮಾತಾಡೋದೆ ಮೇಡಮ್, ಕಬ್ಬೋಡ್ಲು ಹೂ ಕಾಡು ಪೈಸಾಗಿಂದ.
1: ನೋಡಿ, ನಾವು ಕೇಳೋಕ್ಕೂ ಮುಂಚೆ ಅವರೇ ಜಾಗ ಹೇಳ್ಬಿಟ್ರು.
0: ಸೂಚನೆಯನ್ನು ಪಾಲನೆ
1: ಹೌದೌದು,
0: ಮಾಡಿದ್ದಾರೆ ಅವರು, ನಿಜವಾಗ್ಲೂ ಖುಷಿ ಆಗುತ್ತೆ. ಏನ್ ತಿಂಡಿ ಪುಷ್ಪರಾಜ್ ಅವರೇ?
2: ತಿಂಡಿ ಇವತ್ತು ಓಟ್ ರೊಟ್ಟಿ ಕ್ಯಾಬೇಜ್ ಪಲ್ಯ ಮೇಡಮ್.
0: ದೋಸೆ?
2: ದೋಸೆ ಮೇಡಮ್.
0: ದೋಸೆ ದಿನ ಇರಬಹುದು ಅಂತ ಅನ್ಕೊಳ್ಳೋಣ ಬಿಡಿ ಇವತ್ತು. ಓಟ್ ರೊಟ್ಟಿ
1: ಮತ್ತೆ ಏನ್ ಪಲ್ಯ ಹೇಳಿದ್ರಿ?
2: ಕ್ಯಾಬೇಜ್ ಪಲ್ಯ ಮೇಡಮ್.
1: ಕ್ಯಾಬೇಜ್ ಪಲ್ಯ.
0: ಇನ್ನು ಯಾವ ಹಾಡು ಅಂತ ಕೇಳಲಿಲ್ಲ ಶ್ರುತಿ.
1: ಹೌದು, ಯಾವ ಗೀತೆ ಹಾಕೋಣ?
2: ಪ್ರೀತಿ ವಾತ್ಸಲ್ಯ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಉಷೆ ಮೂಡಿದಾಗ ಪ್ರಿಯ ನಿನ್ನ ಕೆನ್ನೆಯ ಆಗಿತ್ತು ಮೇಡಮ್.
1: ಯಾಕೆ ಈ ಗೀತೆ ನಿಮಗೆ ಇಷ್ಟ?
2: ಸಾಹಿತ್ಯ ಚೆನ್ನಾಗಿದೆ ಮೇಡಮ್, ಎಸ್ ಪಿ ಬಿ ಅವರು ಅಷ್ಟೇ ಚೆನ್ನಾಗಿ ಆಡಿದ್ದಾರೆ ಮೇಡಮ್.
1: ಎಸ್ ಪಿ ಬಿ ಅವರ ಎಲ್ಲ ಗೀತೆಗಳನ್ನೆಲ್ಲ ಕೇಳ್ತಾ ಇರ್ತೀರಾ ಹೆಚ್ಚಾಗಿ?
2: ಹೌದು ಮೇಡಮ್.
0: ಈಗ ಬೆಳಿಗ್ಗೆಯಿಂದ ಆಕಾಶವಾಣಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಯಾವ ಕಾರ್ಯಕ್ರಮ ಇಷ್ಟ ಪುಷ್ಪರಾಜ್ ಅವರಿಗೆ?
2: ಅದು ಇಷ್ಟ ಆಕಾಶವಾಣಿಗೆ 90ರ ಸಂಭ್ರಮ ಕಾರ್ಯಕ್ರಮ ಚೆನ್ನಾಗಿತ್ತು ಮೇಡಮ್. ಹಾಗೆ ಚಿತ್ರಚಿತ್ತಾರ, ಅದಕ್ಕೆ ಮುಂಚೆ ಬಂದ ಭಾವಗೀತೆ, ಗಾನ ಭಜನೂ ಚೆನ್ನಾಗಿತ್ತು. ಮೊದಲ ಗೀತೆ ಓಂ ಶಾಂತಿ ಓಂ ಚಿತ್ರದು ಚೆನ್ನಾಗಿತ್ತು, ಮೆಚ್ಚಿನ ಗೀತೆ ಅದು.
0: ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಈಗ ನುಡಿಗಟ್ಟು ಹೇಳ್ತಾರೆ.
2: ಓಕೆ ಮೇಡಮ್.
1: ತುಂಬಾ ಸುಲಭದು, ಒಂದು ನುಡಿಗಟ್ಟು ಹೇಳ್ತೀನಿ ಪುಷ್ಪರಾಜ್ ಅವರೇ.
2: ಓಕೆ ಮೇಡಮ್.
1: ಬೆನ್ನು ತಟ್ಟು
2: ಅಂದ್ರೆ ಯಾರಾದರೂ ಸಾಧನೆ ಮಾಡಿದಾಗ ನಾವು ಅವ್ರನ್ನ ಬೆನ್ನು ತಟ್ಟಬೇಕು ಮೇಡಮ್.
1: ಸಾಧನೆ ಮಾಡಿದವ್ರನ್ನಲ್ಲ, ಸಾಧನೆ ಮಾಡ್ಲಿಕ್ಕೆ ಹೊರಟಿರೋರ್ನ ಬೆನ್ನು ತಟ್ಟಬೇಕು ನಾವು ಅಲ್ವಾ? ಪ್ರೋತ್ಸಾಹ ಮಾಡೋದು. ಹೌದೌದು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪುಷ್ಪರಾಜ್ ಅವರೇ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ.
2: ನಮಸ್ತೆ ಮೇಡಮ್.
0: ನಮಸ್ಕಾರ.
1: ನಮಸ್ತೆ, ಇದೇ ರೀತಿ ಕರೆ ಮಾಡ್ತಾ ಇರಿ.
0: ಇನ್ನು ಶ್ರುತಿ, ನೀವು ಹೇಳಲಿಲ್ಲ ಬೆನ್ನು ತಟ್ಟು.
1: ಬೆನ್ನು ತಟ್ಟು
0: ತಪ್ಪಿಸ್ಕೊಳ್ಳೋಣ ಅಂತ ನೀವು?
1: ನಾನು ನೀವು ಮರ್ತಿರ್ಬೋದು ಅಂತ ಅನ್ಕೊಂಡು ಸಾಂಗ್ ಹಾಕ್ಬಿಡೋಣ ಅಂತ ನಾನು ತಯಾರಾಗಿ.
0: ಸಮಯ ಸಮಯ ಸಮಯ.
1: ಬೆನ್ನು ತಟ್ಟು ಪ್ರೋತ್ಸಾಹಿಸೋದು ಅಂತ ಹೇಳಿದ್ರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರಿಗೆ ಯಾವ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಆ ವಿಷಯದ ಬಗ್ಗೆ ನಾವು ಅವ್ರಿಗೆ ಬೆನ್ನು ತಟ್ಟಬೇಕಾಗತ್ತೆ, ಹೆಚ್ಚು ಪ್ರೋತ್ಸಾಹ ನೀಡಬೇಕಾಗತ್ತೆ ಅಂತ ಹೇಳ್ಬೋದು.
0: ನನಗೆ ಹೆಚ್ಚು ಅಂಕ ಬಂದ ಕಾರಣ ನಮ್ಮ ತಂದೆ ಬೆನ್ನು ತಟ್ಟಿದರು, ಖುಷಿಯಿಂದ ಬೆನ್ನು
1: ತಟ್ಟಿದ್ದಾರೆ.
0: ನಮ್ಮ ಈ ತರ ಶ್ರೋತೃಗಳು ಕೂಡ ವಾಕ್ಯಗಳನ್ನು ಮಾಡಬೇಕು. ಈಗ ಕನ್ನಡದ ಬಗ್ಗೆ ನಾವು ಹೇಳ್ತಾ ಇದ್ವಿ, ತತ್ಸಮ ತದ್ಭವ, ಬೇಗ ಬೇಗ ಒಂದೆರಡು ಪದಗಳನ್ನ. ಈಗ ತತ್ಸಮ ಅಂದ್ರೆ ಏನು ಶ್ರುತಿ? ತತ್ಸಮ ತದ್ಭವ, ನೀವು ತತ್ಸಮದ ಬಗ್ಗೆ ಹೇಳಿದ್ರೆ ನಾನು ತದ್ಭವ ಹೇಳ್ತೀನಿ.
1: ತತ್ಸಮ ಅಂತ ಹೇಳಿದ್ರೆ ಸಂಸ್ಕೃತದಿಂದ ವ್ಯತ್ಯಾಸ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳಿಗೆ ತತ್ಸಮ ಅಂತ ಕರೀತಾರೆ.
0: ಉದಾಹರಣೆ?
1: ಉದಾಹರಣೆಗೆ ರವಿ, ಗಿರಿ, ಲಿಪಿ ಅಥವಾ ಸೂರ್ಯ, ಕಮಲ, ಶಯನ, ಈ ತರ ಸಾಕಷ್ಟು ಪದಗಳಿದೆ.
0: ಸಂಸ್ಕೃತದಿಂದ ವ್ಯತ್ಯಾಸ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳಿಗೆ
1: ತತ್ಸಮ
0: ಇನ್ನು ತದ್ಭವ ನಾನು ಹೇಳ್ತೀನಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುತ್ತದೆ ಅಥವಾ ಪೂರ್ಣ ವ್ಯತ್ಯಾಸಗಳಾಗಿರುತ್ತವೆ. ಇಂತಹ ಶಬ್ದಗಳನ್ನ

0: ಸದ್ಭವ ಅಂತ
1: ಹಾ,
0: ಹೇಳ್ತೇವೆ.
1: ಇದಕ್ಕೆ ಉದಾಹರಣೆ ಗೊತ್ತಿದೆಯಾ?
0: ಉದಾಹರಣೆ ಅಂತ ಹೇಳಿದ್ರೆ ಈಗ ಮಾಲೆ,
1: ಹಾ
0: ಚಿತ್ತಾರ,
1: ಹ್ಞೂ
0: ಆಸೆ,
1: ಹ್ಞೂ
0: ನಿದ್ದೆ,
1: ಹ್ಞೂ
0: ಈ ತರ ಕೆಲವು ಪದಗಳು ಎಲ್ಲ
1: ಹ್ಞೂ ಹ್ಞೂ
0: ಬೇಗ
1: ಹ್ಞೂ
0: ನೆನಪಿಗೆ
1: ನೋಡಿ,
0: ಬರುವಂಥದ್ದು.
1: ಬೇಗ ಬೇಗ ತಿಳ್ಕೊಂಡು ಬಂದ್ಬಿಟ್ಟಿದ್ದೀರ, ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ. ಹಾಂ
0: ಹೌದು,
1: ಶ್ರುತಿ, ಒಂದು ಎರಡು ಪದಗಳೇ ಹೇಳಿಬಿಡಿ.
0: ಒಂದೆರಡು ಅಂದರೆ ತುಂಬ ಸುಲಭವಾಗಿರುವಂಥದ್ದು. ಅಕ್ಷರ,
1: ಹಾಂ
0: ಅಕ್ಕರ.
1: ಓಹೋ, ಅಂಕುಶ,
0: ಅಂಕುಶ, ಅಕುಸ,
1: ಅಂಗುಷ್ಠ,
0: ಅಂಗುಷ್ಠ, ಅಂಗುಟಿ,
1: ಅಂಗರಕ್ಷೆ,
0: ಅಂಗರಕ್ಷೆ, ಅಂಗರೇಖು,
1: ಅಕ್ಷತೆ,
0: ಅಚ್ಚತೆ,
1: ಅಕ್ಷಯ,
0: ಅಚ್ಚಯ,
1: ಅಕ್ಷರ,
0: ಅಕ್ಕರ,
1: ಅರ್ಧ,
0: ಅದ್ದ,
1: ಅಗ್ಗಿ,
0: ಅಗ್ನಿ,
1: ಅಗ್ನಿ, ಅಚ್ಚರಿ,
0: ಆಶ್ಚರ್ಯ,
1: ಅಚ್ಚಿ,
0: ಅಕ್ಷಿ.
1: ಹಾಂ, ಇನ್ನು
0: ಇನ್ನು ಅಜ ಇದೆ,
1: ಹ್ಞೂ,
0: ಆರ್ಯ,
1: ಆರ್ಯ,
0: ಅಟ್ಟ,
1: ಹ್ಞೂ, ಅಷ್ಟ,
0: ಅಟವಿ,
1: ಹ್ಞೂ, ಅಡವಿ,
0: ಅಜ್ಜಿ,
1: ಹಾಂ, ಆರ್ಯ,
0: ಅಂಜೂರ,
1: ಅಂಜೀರ,
0: ಅಣುವ,
1: ಹನುಮಾನ್,
0: ಅನ್ಯಯ,
1: ಅನ್ಯಾಯ,
0: ಅಲುಪ,
1: ಅಲ್ಪ. ಸಾಕು
0: ಎಷ್ಟು ಇದೆ
1: ಇವತ್ತಿಗೆ,
0: ಅಲ್ವಾ?
1: ಸಮಯ
0: ಹೌದೌದು,
1: ಸಮಯ ಓಡ್ತಾ ಇದೆ.
0: ನಿಜ.
1: ಹಾಂ, ಇನ್ನು ನಮ್ಮ ಶ್ರೋತೃಗಳು ಮುಂದಿನ ದಿನಗಳಲ್ಲಿ ಹೆಚ್ಚು
0: ಹೌದು.
1: ಹೆಚ್ಚು ಕರೆಯನ್ನು ಮಾಡಲಿ. ಈ ಕಾರ್ಯಕ್ರಮ ಇರುವಂಥದ್ದು ಮಾಹಿತಿಯನ್ನು ನೀಡುವಂಥದ್ದು. ಈಗ ವಾರ ಎಲ್ಲ ನಾವು ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ. ಇಂತಹ ದಿನಗಳಲ್ಲಿ ಒಂದು ಸ್ವಲ್ಪ ನನ್ನದೇ ಹಾಡು ಅಂದರೆ ಶ್ರೋತೃಗಳು ಒಳ್ಳೊಳ್ಳೆಯ ಹಾಡುಗಳನ್ನು ಕೇಳ್ತಾರೆ, ಅದರ ಜೊತೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮದನ್ನಾಗಿಸ್ಕೊಳ್ಬೇಕು ಅಂತ ಶ್ರೋತೃಗಳಿಗೆ ಒಂದು ಪ್ರೀತಿ ಹುಟ್ಟಬೇಕು. ಆಕಾಶವಾಣಿ, ಭಾಷೆ, ನಮ್ಮ ದೇಶ, ನಮ್ಮ ಸ್ಥಳ, ಇವುಗಳ ಬಗ್ಗೆ ಒಂದು ಮಾತು, ಮತ್ತೆ ನಮ್ಮ ಏನು ತಿನಿಸು, ವಿಶೇಷತೆ, ವೈವಿಧ್ಯತೆ, ಮತ್ತೆ ನಮ್ಮ ಶ್ರೋತೃಗಳು ಕೂಡ ಕರೆ ಮಾಡೋದಕ್ಕೆ ಇವಾಗ ತುಂಬಾ ಕಾಯ್ತಾ ಇದ್ದಾರೆ. ಅವ್ರು ಅನ್ಕೊಳ್ಬಹುದು, ಏನಪ್ಪ ನನ್ನದೇ ಹಾಡು ಅಂತ ಕಾರ್ಯಕ್ರಮ ಆರಂಭ ಮಾಡಿಬಿಟ್ಟು ಇವರೇ ಮಾತಾಡ್ತಾರೆ ಅಂತ. ಆದ್ರೆ ಮಾತಿನ ಮುಖಾಂತರವೂ ಕೂಡ ನಾವು ಮಾಹಿತಿಯನ್ನ ಪಡಿಬಹುದು. ಆಕಾಶವಾಣಿ ಇರೋದು ಏನು ಕೇಳಿ,
0: ಮಾಹಿತಿ,
1: ಮನರಂಜನೆ, ಶಿಕ್ಷಣ ಕೊಡುವಂತಹದ್ದು. ನಾವು ಶಿಕ್ಷಣವನ್ನ ಪಡೆಯುವಾಗ ಕೇಳಿ ನಾವು ಶಿಕ್ಷಣವನ್ನ ಪಡ್ಕೊಳ್ಬಹುದು. ಈಗ ಅವರ ಮೆಚ್ಚಿನ ಹಾಡನ್ನು ಕೇಳೋಣ ಅಲ್ವಾ?
0: ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಬರೋಣ.
1: ಹಾ,

0: ಶ್ರುತಿ ಸುಮಧುರ ಹಾಡನ್ನಂತೂ ಕೇಳಿಸಿದ್ರು ಪುಷ್ಪರಾಜ್ ಅವರು. ಈಗ ಮುಂದುವರೆದ ಕಾರ್ಯಕ್ರಮಗಳ ವಿವರ ಬೇಗ ಬೇಗ.
1: ಈಗ 12:35 ಆರೋಗ್ಯ ಕಾರ್ಯಕ್ರಮವರೆಗೆ ನಾವು ತಿಳ್ಕೊಂಡಿದ್ದು, 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ನಮ್ಮ ಯೋಜನೆಗಳ ಕುರಿತಾದಂತಹ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದಂತಹ ಪ್ರಗತಿ ಪಥ ಕಾರ್ಯಕ್ರಮ, ಅದರಲ್ಲಿ ಇವತ್ತು ಪ್ರಧಾನಮಂತ್ರಿ ಅಟಲ್ ಭುಜಲ್ ಯೋಜನೆ ಕುರಿತು ಸಂವಾದ ಇದೆ. ಭಾಗವಹಿಸುವವರು ಪಿಎಂ ಜಗದೀಶ್ ಮತ್ತು ಪಂಕಜ್ ಕುಡ್ತರ್ಕರ್ ಅವರು. ಇದು ನಮ್ಮ ಕೇಂದ್ರದ ಮಡಿಕೇರಿ ಕೇಂದ್ರದ ಕೊಡುಗೆಯಾಗಿದೆ. ಹಾಗೆ 1:10 ಕನ್ನಡದಲ್ಲಿ ವಾರ್ತೆ ಇದೆ. 1:20 ನಾವು ದೇಶಭಕ್ತಿ ಗೀತೆಗಳನ್ನ ಕೇಳ್ತೇವೆ. 1:30 ಪ್ರಚಲಿತ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಕುರಿತು ಮಾತನಾಡಲಾಗುತ್ತೆ. ಹಾಗೆ 2:00 ಹಿಂದಿ ವಾರ್ತೆ, 2:15 ಹಿಂದಿ ವಾರ್ತೆ ಇದೆ. ಅದಾದ ನಂತರ ಪ್ರದೇಶ ಸಮಾಚಾರ ಇದೆ, ಹಿಂದಿ ಪಾಠ ಇದೆ. ಹಾಗೆ 3:00 ವಿವಿಧ ಭಾರತಿ ಕಾರ್ಯಕ್ರಮ ಇದೆ. 4:00 ಇನ್ನು ಸಂಜೆ ಭಾವಗೀತೆಗಳು. 4:30 ನೆನಪು ನಿನಾದದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತೀವಿ. 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ವಿಶ್ವ ಅಸ್ತಮಾ ದಿನದ ಸಂದರ್ಭದಲ್ಲಿ ಮಡಿಕೇರಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗುತ್ತೆ. ಸಂದರ್ಶಕರು ಪದ್ಮಾವತಿ ಬಿಎಂ ಅವರು. 5:30 ಚಿತ್ರಕಾವೇರಿ ನೇರ ಫೋನಿನ ಕಾರ್ಯಕ್ರಮ. ಹಾಗೆ ಇನ್ನು ಮುಖ್ಯವಾಗಿ ನೋಡೋದಾದ್ರೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಜಾನುವಾರುಗಳನ್ನು ಬಾಧಿಸುವ ಕಾಲುಬಾಯಿ ಜ್ವರ ಮತ್ತು ಅದರ ನಿಯಂತ್ರಣ, ಈ ಕುರಿತು ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ಹಾಗೆ 7:20 ನಮ್ಮ ಸುದ್ದಿ ಜೊಂಪೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಹಾಗೆ 7:30 ಸುದ್ದಿ ಸಮಾಚಾರ ಮತ್ತು 7:45 ಅರೆ ಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕಿಚ್ಚಿನ ಉರಿ ಸಣ್ಣ ಕತೆ, ಇದು ಕೂಡಕಂಡಿ ಓಂ ಶ್ರೀ ದಯಾನಂದ ಅವರಿಂದ ಕಥೆಯನ್ನ ಕೇಳಲಿದ್ದೀವಿ.
0: ಇನ್ನು ನಂತರ 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. ಇನ್ನು ಸಮಯ
1: ಆಗ್ತಾ ಇದೆ, ಆಯ್ತು ಸಮಯ
0: ಇಲ್ಲ ನೋಡಿ ನಿಮ್ಗೆ ಧೈರ್ಯ, ನಿರೂಪಕರಿಗೆ
1: ಧೈರ್ಯದಲ್ಲಿದ್ದೀವಿ. ಯಾಕಂದ್ರೆ ಒಂದೊಂದು ಸೆಕೆಂಡ್ಗಳಿಗೂ ಕೂಡ ನಾವಿಲ್ಲಿ ಸಾಕಷ್ಟು ಮಹತ್ವವನ್ನ ಕೊಡ್ತೀವಲ್ವಾ.
0: ಇನ್ನು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನಮ್ಮ ಇಂದಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರವನ್ನ ಕೊಟ್ಟಂತಹವರು
1: ಗಣೇಶ್ ಭಟ್ ಮತ್ತು ಉದಯ್ ಕುಮಾರ್ ಕೆಎಸ್.
0: ಇನ್ನು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಶುಭ ಸಮಯ. ಹೀಗೆ
1: ಕರೆ ಮಾಡ್ತಾ ಇರಲಿ,
0: ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿಸ್ತಾ ಇರಲಿ,
1: ಖಂಡಿತ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಂತಹ ಎಂ ಶಕುಂತಲಾ ಅವ್ರಿಗೂ ಕೂಡ ಧನ್ಯವಾದಗಳು.
0: ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
4: ಹಾಡಿಂದಲೇ ಕನಸಲೇ ನಲಿಯುತ್ತ.
3: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್, ಶೀಲ್ವಂತ್. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಕುರಿತ ಭಯವನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಎರಡನೇ ವರ್ಷ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶಾತಿ ನೀಡುವ ಡಿಸಿಇಟಿ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ವಿದ್ಯಾರ್ಥಿಗಳ ಮೀಸಲಾತಿ ಸೇರಿದಂತೆ ಇತರೆ ತಿದ್ದುಪಡಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ 20ನೇ ತಾರೀಖಿನವರೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದಲೇ ಪ್ರವೇಶಾಕಾಂಕ್ಷಿಗಳು ವೆಬ್ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2026-27 ಸಾಲಿನ ಶೇಕಡ 5 ರಿಯಾಯಿತಿ ಆಸ್ತಿ ತೆರಿಗೆ ಪಾವತಿ ಈ ತಿಂಗಳ 31ರವರೆಗೆ ವಿಸ್ತರಿಸಿದ್ದಾಗಿ ನಗರಸಭೆ ಪೌರಾಯುಕ್ತರು ಪ್ರಕಟಿಸಿದ್ದಾರೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಸಮುದಾಯಗಳ ಸಹಭಾಗಿತ್ವ ಮುಖ್ಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ದೇಸೂರು ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದ ಉತ್ತರ ಕನ್ನಡ ಜಿಲ್ಲೆಯ ಯಾವ ಭಾಗದಲ್ಲಿಯೂ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲು ಅಲ್ಲಿನ ಧಾರಣಾಶಕ್ತಿ ದುರ್ಬಲವಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಟಿವಿ ರಾಮಚಂದ್ರ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ಸೇರಿದಂತೆ ಹಲವು ಪರಿಸರಾಸಕ್ತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಗರದ ಕವಲಕೋಡು ವೆಂಕಟೇಶ್.
1: ಶರಾವತಿ ಕಣಿವೆ ಬೃಹತ್ ಜಲವಿದ್ಯುತ್ ಯೋಜನೆಗಳಿಂದ ಜರ್ಜರಿತವಾಗಿದೆ. ಯೋಜನೆಗಳಿಂದ ಭೂಮಿ ಕಳೆದುಕೊಂಡವರಿಗೆ ಈವರೆಗೂ ಭೂಮಿ ಸಿಕ್ಕಿಲ್ಲ. ಲಕ್ಷ ಎಕರೆ ಅರಣ್ಯಗಳು ಜಲಾಶಯದಲ್ಲಿ ಮುಳುಗಿವೆ. ಭೂ ಕುಸಿತ ಅಧ್ಯಯನ ವರದಿಗಳು ಸಹ್ಯಾದ್ರಿಗೆ ಬೃಹತ್ ಯೋಜನೆಗಳು ಸಾಧು ಅಲ್ಲ ಎಂದು ಎಚ್ಚರಿಕೆ ನೀಡಿದೆ. ಶರಾವತಿ ಅಭಯಾರಣ್ಯವಿದೆ. ಬೇಸೂರು ಸುತ್ತಲಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೆಗ್ಗೋಡು, ವರದಾಮೂಲ, ಸಿಗಂದೂರು, ವರದಹಳ್ಳಿ, ಸಾಗರ ಮಾರಿಕಾಂಬ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯ, ಲಿಂಗನಮಕ್ಕಿ ಆಣೆಕಟ್ಟು, ಅಮ್ಮನಘಟ್ಟ, 5 ನದಿ ಮೂಲಗಳು, ಕೊಡಚಾದ್ರಿ, ಕೆಳದಿ, ಇಕ್ಕೇರಿಗಳು, ಇಂಥ ಐತಿಹಾಸಿಕ ಜೈನ ಪರಂಪರೆಯ ದೇವಾಲಯಗಳು ಜೀವ ವೈವಿಧ್ಯ ತಾಣಗಳಿಗೆ ಎಂದು ಗುರುತು ಮಾಡಲ್ಪಟ್ಟಿವೆ. ಮಿರಿಸ್ಟಿಕಾ ಶಾಂಪ್ ದೇವರ ಕಾಡುಗಳು, ವಿನಾಶದ ಅಂಚಿನಲ್ಲಿರುವ ವೃಕ್ಷ ಜಲಚರ ವೈವಿಧ್ಯಗಳಿವೆ.
0: ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10 ಹಾಗೂ ಭಾಲ್ಕಿಯ 8 ಗ್ರಾಮಗಳು ಸೇರಿ ಒಟ್ಟು 43 ಗ್ರಾಮಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ತಿಂಗಳಾಂತ್ಯಕ್ಕೆ ಸಮಸ್ಯೆ ತೀವ್ರಗೊಳ್ಳುವ ಸಾಧ್ಯತೆಯಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ ಔರಾದ್ನ ತಾಂಡಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳಿಗೆ ಕೊಳವೆ ಬಾವಿ ಪುನಶ್ಚೇತನ, ಫ್ಲಷಿಂಗ್ ಹಾಗೂ ಡೀಪನಿಂಗ್ ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾಗಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಕಿತ್ತೂರು ಹಾಗೂ ಕಿತ್ತೂರು ರಾಜಮನೆತನದ ಬಗ್ಗೆ ಮಹತ್ವದ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಗೋವಾ ರಾಜ್ಯದ ಪಣಜಿ ಇಂಡೋ ಪೋರ್ಚುಗೀಸ್ ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಡಾ ಅರವಿಂದ್ ಯಾಳಗಿ ಹೇಳಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಂಗಣದಲ್ಲಿ ಕಿತ್ತೂರು ಸಂಸ್ಥಾನದ ವಂಶಜರು ಆಯೋಜಿಸಿದ 1824 ನಂತರ ಕಿತ್ತೂರು ಸಂಸ್ಥಾನದ ಹೊಸ ಸಂಶೋಧನೆಗಳು ಹಾಗೂ ವಂಶಜರು ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಖ್ಯಾತ ಲೇಖಕ ಜಿಎಸ್ ಜಯದೇವ ಸಾರಥ್ಯದ ಚಾಮರಾಜನಗರದ ದೀನಬಂಧು ಸಂಸ್ಥೆ ಶಾಲೆ ಹಾಗೂ ವಿಜ್ಞಾನವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ನಾಳೆ ಭೇಟಿ ನೀಡಲಿದ್ದಾರೆ. ಬಳಿಕ

0: ವಿಶೇಷ ಸಭೆ ನಡೆಯಲಿದ್ದು ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಅವರು ವರದಿ ಬಿಡುಗಡೆ ಮಾಡಲಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧೆಡೆ ಮುಂದಿನ 5 ದಿನಗಳವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆ ಮತ್ತು ನಾಡಿದ್ದು ಚಾಮರಾಜನಗರ, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಜಾನಪದ ಜನ್ನೆಯರ ತಂಡದ ಸದಸ್ಯರು.
3: ನಮ್ಮ ಜಾನಪದ ಜನ್ನೆಯರು ಸಂಸ್ಥೆಯ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಜನಪದ ಗೀತೆಗಳು ದಂಡಿನ ಮಾರಮ್ಮನ ಪದ, ಶಾಸ್ತ್ರದ ಭತ್ತ ಕುಟ್ಟುವ ಪದ, ಬೀಗರನ್ನು ಜರಿಯೋ ಪದ, ಬಸುರಿ ಬಯಕೆ ಪದ, ರಾಗಿ ಬೀಸೋ ಪದ, ನಮ್ಮ ಸಂಸ್ಥೆಯ ಧ್ಯೇಯ ಗೀತೆಯನ್ನ ನಿಮ್ಮ ಮುಂದೆ ಈಗ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ.

ಆಶಯವೇನೆಂದರೆ ಜನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವ, ಸಂಸ್ಕೃತಿ ಮತ್ತು ಬದುಕಿನ ಪ್ರತಿಬಿಂಬ. ಕೇವಲ ಮನರಂಜನೆ ಮಾತ್ರವಲ್ಲ, ಮನುಷ್ಯ ಬದುಕಿನ ನಂಬಿಕೆ, ಆಚಾರ ವಿಚಾರಗಳ ದರ್ಶನವೂ ಆಗಿರುತ್ತದೆಂಬುದು ದಂಡಿನ ಮಾರಮ್ಮನನ್ನು ಕುರಿತ ಈ ಹಾಡಿನಲ್ಲಿ ವ್ಯಕ್ತವಾಗಿದೆ. ಜನಪದರು ದೈವವನ್ನು ತಮ್ಮಂತೆಯೇ ಮನುಷ್ಯರಾಗಿಯೇ ನೋಡುವ ಪರಿ, ಅಂತ ದೇವರನ್ನು ಆರಾಧಿಸುವ ಬಗೆ, ಆ ಬಗೆಗಿನ ಅವರ ಭಾವನೆಗಳು ಹೇಗಿರುತ್ತದೆಂಬುದನ್ನು ತಮ್ಮ ಪದಗಳ ಮೂಲಕ ಹೇಳುವಾಗ, ನಿನ್ನ ಸೇವೆಯಿಂದ ದೇಹ ಹೇಗೆ ಬಳಲಿದೆ ಎಂದು ಹೇಳುತ್ತಲೇ ಪ್ರೀತಿ ಮತ್ತು ಭಕ್ತಿಯ ತೀವ್ರತೆಯನ್ನು ನಿರ್ಭಯದಿಂದ ವ್ಯಕ್ತಪಡಿಸುತ್ತಾ ಆರಾಧಿಸುವ ವಿಧಾನವನ್ನು ಈ ಪದಗಳ ಮೂಲಕ ಸೊಗಸಾಗಿ ಅಭಿವ್ಯಕ್ತಿಸಿದ್ದಾರೆ.

ಈ ಗೀತೆಯ ಆಶಯ ಜಾನಪದ ಜನಜೀವನದ ಒಡನಾಟ, ನಂಬಿಕೆ, ಆಚರಣೆ, ಸಂಸ್ಕೃತಿ, ಸಹಬಾಳ್ವೆ, ಕುಟುಂಬ ಇವುಗಳೆಲ್ಲದರ ಮೇಳೈಕೆ ಆಗಿರುತ್ತದೆ. ಮದುವೆ ಸಮಯ ಸಂಪ್ರದಾಯದಲ್ಲಿ ಅಂದಿನ ಮದುವೆಗಳು ಹತ್ತಾರು ಆಚರಣೆಗಳೊಟ್ಟಿಗೆ ಪ್ರಾರಂಭಗೊಂಡು ಯಾವ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತಿದ್ದವು ಎಂಬುದೇ ಒಂದು ವಿಶಿಷ್ಟ. ಮದುವೆ ಸಂದರ್ಭದಲ್ಲಿ ಬರುವ ಅನೇಕ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಮದುವೆ ಶಾಸ್ತ್ರ ಪ್ರಾರಂಭಗೊಳ್ಳುವ ಪ್ರಥಮ ಆಚರಣೆಯೇ ಶಾಸ್ತ್ರದ ಭತ್ತ ಕುಟ್ಟುವುದು. ಭತ್ತ ಕುಟ್ಟುವ ಶಾಸ್ತ್ರಕ್ಕೆ ಬೇಕಾದ ಒನಕೆಯ ಪೂಜೆಯಿಂದ ಆರಂಭವಾಗುವ ಶಾಸ್ತ್ರಕ್ಕೆ ಅಲಂಕೃತಗೊಂಡ ಮುತ್ತೈದೆಯರು ಹಿರಿಯರಿಂದ ಕಿರಿಯರವರೆಗೂ ಪಾಲ್ಗೊಂಡು ಮಾಡುವ ಸಂಭ್ರಮದ ಅನಾವರಣ ಈ ಪದಗಳಲ್ಲಿ ಕಂಡುಬರುತ್ತದೆ.

ಈಗ ಹಾಡಿದ ಸೋಬಾನೆ ಪದದ ಆಶಯ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ. ಇದು ಮನುಷ್ಯ ಬದುಕಿನ ಎಲ್ಲಾ ಸಂದರ್ಭಗಳ ಮಹತ್ವವನ್ನು ಸಾರುತ್ತದೆ. ಜನಪದರು ಹೆಣ್ಣನ್ನು ಕೇಂದ್ರೀಕರಿಸಿಕೊಂಡು ಬಹುತೇಕ ಹಾಡುಗಳನ್ನು ಹಾಡಿರುವುದೇ ಮಹತ್ವದ ಸಂಗತಿ. ಮದುವೆ ಎಂಬುದು ಮನುಷ್ಯ ಬದುಕಿನ ಮಹತ್ವಪೂರ್ಣ ಘಟ್ಟವಾಗಿದ್ದು ಅದು ಎಲ್ಲರ ಪಾಲಿಗೆ ವಿಶೇಷವೂ ಆಗಿರುತ್ತದೆ. ಹುಟ್ಟಿ ಬೆಳೆದ ಮನೆಯಿಂದ ಮತ್ತೊಂದು ಮನೆ ಬೆಳಗಲು ಹೊರಡುವ ಹೆಣ್ಣು ಮಗಳನ್ನು ಮದುವೆ ಮಾಡುವಾಗ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರಬೇಕು ಎಂಬುದನ್ನು ಮದುವೆ ಸಂಭ್ರಮದಲ್ಲಿಯೇ ಕಾಣಬೇಕು. ಪರಸ್ಪರ ಬೀಗರು ಬೀಗರನ್ನು ಹಾಸ್ಯದ ಮೂಲಕ ಜರಿಯುವ ಇಂಥ ಪದಗಳು ಒಗ್ಗಟ್ಟು, ಪ್ರೀತಿ, ಬಾಂಧವ್ಯದ ಬೆಸುಗೆಯನ್ನು ಸಾರುತ್ತವೆ. ಇವು ಮದುವೆಗೆ ಬಂದಿರುವವರ ಮನಸ್ಸನ್ನು ತಟ್ಟಿ ಮುಟ್ಟುವ ಮೂಲಕ ಎಲ್ಲರನ್ನೂ ನಗೆಗಡಲಲ್ಲಿ ತೇಲುವಂತೆ ಮಾಡುತ್ತವೆ.

ಈ ಜನಪದ ಗೀತೆಯ ಆಶಯ, ಜನಪದವೆಂಬುದು ಮನುಷ್ಯನ ಬದುಕಿನ ರಸಾನುಭವಗಳ ಗಣಿಯಾಗಿದೆ. ನಮ್ಮೆಲ್ಲ ಬದುಕಿನ ಬಹುಮುಖ್ಯ ಘಟ್ಟಗಳ ಸುಖ ದುಃಖ, ಒಳಿತು ಕೆಡಕು, ಆಸೆ ಆಕಾಂಕ್ಷೆಗಳನ್ನೆಲ್ಲ ತಮ್ಮ ಮತಿಯಿಂದಲೇ ಮನಮುಟ್ಟುವಂತೆ ಹಾಡುತ್ತಾ ಸಂತೋಷ ಪಡುವುದು. ತಮ್ಮ ಬದುಕಿನ ಅನುಭವಗಳನ್ನು ಪದವಾಗಿ ಹಾಡಿಕೊಳ್ಳುವುದರ ಜೊತೆಗೆ ವಿಶೇಷ ಸಂದರ್ಭಗಳ ಮಹತ್ವವೇನೆಂಬುದನ್ನು ಹೇಳಿಕೊಟ್ಟವರು. ಅದರಲ್ಲಿ ಹೆಣ್ಣಿನ ಬದುಕಿನ ಮಹತ್ವದ ಸಮಯವೆಂದರೆ ತಾಯ್ತನ. ಬಸುರಿಯಾದಾಗ ಬಸುರಿಯ ಮನದ ಬಯಕೆಗಳನ್ನು ಕುರಿತ ಪದವೇ ಬಸುರಿ ಬಯಕೆಯ ಹಾಡು. ತಾಯ್ತನ ಹೊತ್ತ ಹೆಣ್ಮಕ್ಕಳು ಮನದ ಬಯಕೆಗಳು ಬಸುರಿಯಾದಾಗ ಹೇಗೆಲ್ಲ ಇರುತ್ತದೆಂಬುದನ್ನು ಈ ಪದ ಕಟ್ಟಿಕೊಡುತ್ತದೆ. ಆ ಹೆಣ್ಣು ಮಗಳ ಬಯಕೆಗಳನ್ನು ಈಡೇರಿಸಲೇಬೇಕು, ಇಲ್ಲವಾದರೆ ಹುಟ್ಟುವ ಮಗುವಿನ ಮೇಲೆ ಅದರ ಪರಿಣಾಮ ಎಂಬ ನಂಬಿಕೆಯು ನಮ್ಮ ಜನಪದರದಾಗಿತ್ತು. ಇದು ಈ ಸಂದರ್ಭದ ಪದಗಳಿಗಿರುವ ಮಹತ್ವವಾಗಿದೆ.

ಅಬ್ಬರದಲ್ಲಿ ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಅಗಾಧವಾದ ನಮ್ಮ ಜನಪದ ಪರಂಪರೆಯನ್ನು ಮುಂದಿನ ತಲೆಮಾರುಗಳಿಗೂ ಕಲಿಸಿ ಉಳಿಸಿ ಬೆಳೆಸುವುದರ ಜೊತೆಗೆ ಕಾಪಾಡಿಕೊಳ್ಳಬೇಕಾದ ಅಗತ್ಯತೆಯ ಮಹತ್ವದ ಸಂದೇಶವನ್ನು ಸಾರುವುದು ಈ ಗೀತೆಯ ವಿಶೇಷತೆ. ಜೊತೆಗೆ ಜನಪದ ಸಂಸ್ಕೃತಿಯ ಮುಖ್ಯ ವಾಹಕ ಮಹಿಳೆ ಎಂಬುದನ್ನು ಇದು ಸಾರುತ್ತದೆ. ಜಾನಪದದ ಎಲ್ಲ ಪ್ರಕಾರಗಳನ್ನು ಹೊಸ ತಲೆಮಾರಿಗೆ ಕೊಂಡೊಯ್ಯುವಲ್ಲಿ ಮಹಿಳೆಯರ ಪಾತ್ರವೆಷ್ಟಿದೆ ಎಂಬುದರ ಸಂಕೇತವೇ ಈ ಗೀತೆಯ ಆಶಯವಾಗಿದೆ.

0: ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ.
1: ನಮ್ಮ ಜನಪದರ ಕಾಯಕ ಆರಂಭವಾಗುವುದೇ ರಾಗಿ ಬೀಸುವ ಮೂಲಕ. ಅವರಿಗೆ ರಾಗಿ ಕಲ್ಲು ಅದು ಬರಿಯ ಕಲ್ಲಲ್ಲ, ಅವಳ ಪಾಲಿಗೆ ಅದು ಅನ್ನ ಕೊಡುವ ದೇವರು. ಎಲ್ಲರೂ ಸವಿನಿದ್ದೆಯನ್ನ ಮಾಡುವಂತಹ ಆ ಒಂದು ಆ ಮುಂಜಾನೆಯ ಸವಿ ಸಮಯದಲ್ಲಿ ಅವಳು ಕಲ್ಲ ಮುಂದೆ ಕುಳಿತು ತನ್ನ ಬದುಕಿನ ಹಾಡು ಅವಳ ಪಾಡುಗಳೆಲ್ಲವನ್ನ ಕೂಡ ಅದ್ರ ಮುಂದೆ ಹೇಳ್ತಾ ಅದಕ್ಕೆ ನಮಿಸುವಂತಹ ಒಂದು ಶ್ರೇಷ್ಠವಾದ ಧ್ಯಾನಸ್ಥವಾದ ಸ್ಥಿತಿಯಲ್ಲಿ ಈ ಹಾಡಿನ ಒಂದು ಭಾವನೆ ಇದೆ.
2: ಹಾಡಿದಂತಹ ಜಾನಪದ ಕಲಾವಿದರು ಮೂಲ ಗಾಯಕರಾಗಿ ಡಾಕ್ಟರ್ ಕೆಂಪಮ್ಮ, ಸಹ ಗಾಯಕರಾಗಿ ಮಾನಸ ಎಸಿ, ಡಾಕ್ಟರ್ ಛಾಯಾ ಆರ್ಪಿ, ಡಾಕ್ಟರ್ ಮಂಗಳ ಎಸಿ, ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ, ಡಾಕ್ಟರ್ ರಮ್ಯಾ, ಡಾಕ್ಟರ್ ತೇಜಸ್ವಿನಿ, ಡಾಕ್ಟರ್ ಅನಸೂಯ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಶ್ರೀಲತಾ ಎಂ, ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ.
3: ಇದುವರೆಗೂ ಜಾನಪದ ಜನ್ನೆಯರ ತಂಡದ ಸದಸ್ಯರಿಂದ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಡಿದ ಹೂವುಗಳಿಗೆ.
5: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30.

0: ಐದು ಸೆಕೆಂಡುಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಒಂದು ಡಾಕ್ಟರ್ ಮಾಡಬೇಕು ಅಂತ ಹೇಳಿ.
5: ಮಗಳೇ ಹೆಗಲೆ ವಿಮಾನ ನಿನಗೆ
6: ನಿರೀಕ್ಷಿಸಿ,
5: ನಿನ್ನ ಖುಷಿಯೇ ಪ್ರಧಾನ ನನಗೆ.
7: ನನಗೆ ಮೇನ್ ಆಗಿ MBBS ಮಾಡಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
0: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
7: ಅಪ್ಪ ASI.
0: ಎಲ್ಲಿ?
7: ಮಡಿಕೇರಿ.
5: ಋಣವೇ ನೀನು ನನ್ನ ತಾಯಿ ಹಾಗೆ.
8: ಮಗಳನ್ನ ವೈದ್ಯೆಯಾಗಿ ಕಾಣುವಂತಹ ಕನಸನ್ನ ನನಸಾಗಿಸಿಕೊಂಡಂತಹ ಅಪ್ಪನ ಮಾತುಗಳು.
4: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆಕ್ಚುಲಿ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು. ಎರಡು ಹೆಣ್ಣು ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ, ನಾನು ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದೇ. ಯಾಕಂದ್ರೆ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರಿಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
8: ಚಿಣ್ಣರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ KH ಅವರ ಸಲಹೆ ಪೋಷಕರಿಗೆ.
4: ಈಗ ಮಕ್ಕಳು ಮುಂದೆ ಹೋಗ್ತಾರೆ, ಪೋಷಕರು ಮತ್ತು ಶಿಕ್ಷಕರು. ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ. ವಿದ್ಯಾರ್ಥಿಗಳಾದ ನಾವುಗಳು ಅದನ್ನ ಅರ್ಥ ಮಾಡ್ಕೊಬೇಕು.
8: ನಿರೀಕ್ಷಿಸಿ, ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
9: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ, ಸೊ ಆ ಥರ ಇದ್ದಾಗ ಜೀವನ ಹೋಯ್ತು ಅಂತ. ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದು.

ಸಾಕಿ ಸಲುಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು?

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ವಯಸ್ಸಾದಂತೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಸಹಜ. ಅದು ಮಾನಸಿಕ ಬದಲಾವಣೆ ಆಗಿರಬಹುದು, ದೈಹಿಕ ಬದಲಾವಣೆ ಆಗಿರಬಹುದು. ಅದರಲ್ಲೂ ಈ ಬದಲಾವಣೆ ಅನ್ನುವುದು ಮಹಿಳೆಯರಲ್ಲಿ ಒಂದು ತೆರನಾಗಿದ್ದರೆ ಪುರುಷರಲ್ಲಿ ಬೇರೆ ತರದ್ದಾಗಿರುತ್ತದೆ. ಮಹಿಳೆಗೆ 40 ವಯಸ್ಸು ದಾಟಿತೆಂದರೆ ನಿಧಾನವಾಗಿ ಅವಳಲ್ಲಿ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳು ಶುರುವಾಗುತ್ತವೆ. ಅದು ಋತುಬಂಧದ ಪರಿಣಾಮ ಆಗಿರಬಹುದು, ಮನೆಯ ಜವಾಬ್ದಾರಿಗಳ ಒತ್ತಡದಿಂದ ಆಗಿರಬಹುದು, ಮಾನಸಿಕವಾಗಿ ಅವಳಲ್ಲಿ ಬದಲಾವಣೆ ಆಗುತ್ತದೆ. ಗರ್ಭಾವಸ್ಥೆಯಲ್ಲಿ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಒಂದು ತೆರನಾಗಿದ್ದರೆ ಪ್ರಸವದ ನಂತರ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಬೇರೆಯದೇ ಆಗಿರುತ್ತದೆ. ಹೀಗೆ ಕಾಲಕಾಲಕ್ಕೆ ಅವಳ ಆಹಾರ ಕ್ರಮ ಬದಲಾದಂತೆ ದೈಹಿಕವಾಗಿ ಸಹ ಅವಳು ಅನೇಕ ಸವಾಲುಗಳನ್ನು ಎದುರಿಸುತ್ತಾಳೆ. ಮನೆ, ಮಕ್ಕಳ ಲಾಲನೆ ಪಾಲನೆ, ಹಿರಿಯರ ಆರೈಕೆ, ಹೀಗೆ ಎಲ್ಲದರ ನಡುವೆ ಅವಳು ತನ್ನ ಆಹಾರ ಸೇವನೆ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಇದರಿಂದ ಅವಳಲ್ಲಿ ಪೋಷಕಾಂಶ, ವಿಟಮಿನ್ಗಳ ಕೊರತೆಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾಳೆ. ಅಂತೆಯೇ ಪುರುಷರು ಸಹ ವಯಸ್ಸಾದಂತೆ ಅನೇಕ ತೊಂದರೆಗಳನ್ನ, ಮಾನಸಿಕ ಬದಲಾವಣೆಗಳನ್ನ ಎದುರಿಸುತ್ತಾರೆ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳುತ್ತೀರಿ. ನಂತರ 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ.
1: ಇಳಿ ವಯಸ್ಸು ಎಂದರೆ ಕಾಯಿಲೆ ಕಸಾಲೆ, ದುರ್ಬಲತೆ, ಪರಾವಲಂಬನೆ, ಅಲ್ಲದೆ ದೈಹಿಕ ಕಾಯಿಲೆಗಳು ಮತ್ತು ಜೊತೆಗೆ ಮಾನಸಿಕ ಕಾಯಿಲೆಗಳು ಹೆಚ್ಚುತ್ತವೆ. 60 ವರ್ಷವಾದ ಮೇಲೆ ಮುಪ್ಪು ಬರುತ್ತದೆ. ಸಾಮಾನ್ಯವಾಗಿ ನಾವು ಯಾರಾದರನ್ನು ಭೇಟಿಯಾದಾಗ ಅವರ ಬಾಹ್ಯ ರೂಪದಿಂದ ಅವರು ಇಳಿ ವಯಸ್ಸಿನವರು ಎಂಬುದು ಹೊಳೆಯುತ್ತದೆ. ಇಳಿ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಅಂಗದಲ್ಲೂ ಬದಲಾವಣೆಗಳನ್ನು ನಾವು ಕಾಣಬಹುದು. ನಮ್ಮ ಪರಿಸರದೊಂದಿಗೆ ಸಂಪರ್ಕ ಪಡೆಯುವ ಅಂಗಾಂಗಗಳೆಂದರೆ ನಮ್ಮ ಪಂಚೇಂದ್ರಿಯಗಳು, ಅಂದರೆ ಕಣ್ಣು, ಕಿವಿ, ಚರ್ಮ, ಮೂಗು, ರುಚಿ ನೋಡುವ ನಾಲಿಗೆ. ಇವುಗಳಲ್ಲಿ ಆಗುವ ಬದಲಾವಣೆಗಳು ವ್ಯಕ್ತಿಯ ಗಮನಕ್ಕೆ ಮೊದಲು ಬರುತ್ತವೆ. ಕಣ್ಣಿನ ಮಸೂರವು ತನ್ನ ಹಿಂಪುಟಿತವನ್ನು ಕಳೆದುಕೊಂಡು ಪಾರದರ್ಶಕತೆಯು ಕಡಿಮೆಯಾಗುತ್ತದೆ. ಇದರಿಂದ ಕಣ್ಣು ಮಸಕಾಗುವುದು. ಶ್ರವಣ ಶಕ್ತಿ ಕುಂದುವಿಕೆಯಿಂದ ಬೇರೆಯವರು ಮಾತನಾಡಿದ್ದನ್ನು ಗ್ರಹಿಸಲಾರದು. ಶ್ರವಣಾಂಗ ಮತ್ತು ಕಣ್ಣುಗಳ ದುರ್ಬಲತೆಯಿಂದ ವಾಸನಾಂಗದ ದುರ್ಬಲತೆಯೂ ಒಂದು ಸಮಸ್ಯೆಯಾಗಬಹುದು. ಇಳಿ ವಯಸ್ಸಿನಲ್ಲಿ ನಮ್ಮ ಪಂಚೇಂದ್ರಿಯಗಳು ದುರ್ಬಲಗೊಂಡು ಹೇಗೆ ವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಕುಂದಿಸಬಹುದು, ಹಾಗೆಯೇ ಇಳಿ ವಯಸ್ಸಿನಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖವಾದ ಬದಲಾವಣೆ ಎಂದರೆ ನಮ್ಮ ಶರೀರದ ಅಂತರಂಗದ ವಾತಾವರಣ. ಅಂತರಂಗದ ಸಮತೋಲನಕ್ಕೆ ಹೋಮಿಯೋಸ್ಟಾಸಿಸ್ ಎಂದು ಕರೆಯುತ್ತಾರೆ. ಶರೀರದ ಜೀವಕೋಶಗಳು ನಿಖರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಆಂತರಿಕ ವಾತಾವರಣ ಬಹಳ ಮುಖ್ಯ. ಇಳಿ ವಯಸ್ಸಿನಲ್ಲಿ ಈ ಆಂತರಿಕ ವಾತಾವರಣ ಹೆಚ್ಚು ವ್ಯತ್ಯಯಕ್ಕೆ ಒಳಗಾಗದಿದ್ದರೂ ಆಂತರಿಕ ವಾತಾವರಣವನ್ನು ಸಮತೋಲನದಲ್ಲಿಡುವ ಕ್ರಿಯಾಕೋಶಗಳು ಕಾರ್ಯಪ್ರವೃತ್ತವಾಗಲು ತಡವಾಗಬಹುದು ಅಥವಾ ಅವುಗಳ ಕ್ರಿಯಾಶೀಲತೆ ಕುಗ್ಗಬಹುದು. ನಮ್ಮ ಶರೀರದಲ್ಲಿ ಎಲ್ಲ ಕ್ರಿಯೆಗಳು ನಿರಂತರವಾಗಿ ನಡೆಯಲು ಜೀವಸ್ತರಣವು, ಅಂದರೆ ಮೆಟಬಾಲಿಸಂ, ಬಹಳ ಅವಶ್ಯವಾದದ್ದು. ಇದು ಸರಿಯಾದ ರೀತಿಯಲ್ಲಿ ನಡೆಯಲು ಒಳಸುರಿತದ, ಅಂದರೆ ಹಾರ್ಮೋನ್ಸ್, ಬಹಳ ಅವಶ್ಯ. ಈ ಒಳಸುರಿತದ ಅಂಗಾಂಗಗಳು ತಮ್ಮ ಕ್ರಿಯೆಯನ್ನು ನಿರಂತರವಾಗಿ ನಿರ್ವಹಿಸುತ್ತಿವೆಯಾದರೂ ಕೆಲವು ಕಾಯಿಲೆಗಳಿಂದ ಅವು ದುರ್ಬಲಗೊಳ್ಳಬಹುದು ಅಥವಾ ವಯಸ್ಸಾದಂತೆಲ್ಲ ಅವುಗಳ ಉತ್ಪತ್ತಿಯಲ್ಲಿ ವ್ಯತ್ಯಯಗೊಳ್ಳಬಹುದು. ಆದ್ದರಿಂದಲೇ ಇಳಿ ವಯಸ್ಸಿನಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ, ಜೀರ್ಣಿಸುವ ಶಕ್ತಿಯೂ ಕಡಿಮೆಯಾಗುವುದು. ಮಹಿಳೆಯರಲ್ಲಿ ಋತುಚಕ್ರವು ನಿಂತಾಗ ಹಲವಾರು ರೀತಿಯ ಮಾನಸಿಕ ಭಾವನಾತ್ಮಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮೂಳೆಗಳ ಒಳಸವೆತ, ಅಂದರೆ ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆ ಬರುತ್ತದೆ. ಕೀಲುಗಳ ಒಳಭಾಗದಲ್ಲಿ ನೀರು ತುಂಬಿಕೊಂಡು ಕೀಲುಗಳು ಊದಿಕೊಳ್ಳಬಹುದು. ಮೂಳೆಗಳ ಮೇಲ್ಮೈ ಸವೆದು ಒರಟಾಗಬಹುದು. ಸ್ನಾಯುಗಳು ಮೃದುವಾಗಿ ಹಿಂಪುಟಿತವು ಕಡಿಮೆಯಾಗಿ ಗಾತ್ರದಲ್ಲಿ ಕುಗ್ಗುವಿಕೆ ಕಂಡುಬರುವುದು. ಮೂಳೆಗಳ ಶಕ್ತಿ ಕಡಿಮೆಯಾದಂತೆ ಸ್ನಾಯುಗಳ ಶಕ್ತಿಯೂ ಕಡಿಮೆಯಾಗುತ್ತದೆ. ಹಾಗಾಗಿ ಇಳಿ ವಯಸ್ಸಿನಲ್ಲಿ ಚಲನವಲನೆಗಳು ನಿಧಾನವಾಗಬಹುದು. ಗಾಯಗಳಾದಲ್ಲಿ ಅವು ಬೇಗನೆ ಮಾಯದಿರಬಹುದು. ರಕ್ತ ಚಲನೆಯಲ್ಲಿ ವ್ಯತ್ಯಯವಾಗಬಹುದು. ಮೂತ್ರಕೋಶದ ಸ್ನಾಯುಗಳು ದುರ್ಬಲವಾಗಿ ಮೂತ್ರವನ್ನು ಶೇಖರಿಸುವ ಶಕ್ತಿ ಕಡಿಮೆಯಾಗುವುದು. ಇದರ ಪರಿಣಾಮವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕೆನ್ನಿಸುವುದು, ಅಲ್ಲದೆ ಮೂತ್ರಪಿಂಡಗಳ ದೌರ್ಬಲ್ಯತೆಯಿಂದ ಮೂತ್ರದ ಉತ್ಪತ್ತಿಯಲ್ಲಿ ವ್ಯತ್ಯಯವಾಗುವುದು. ರಕ್ತದೊತ್ತಡ, ಹೃದಯ ಕಾಯಿಲೆಗಳು

ಸಾಮಾನ್ಯವಾಗಿ ಕಂಡುಬರುವ ರೋಗಗಳು. ಇಳಿ ವಯಸ್ಸಿನಲ್ಲಿ ಹೃದಯದ ಸ್ನಾಯುಗಳು ಸಶಕ್ತವಾಗಿ ಕಾರ್ಯನಿರ್ವಹಿಸುವುದರ ಬದಲಿಗೆ ಹೃದಯವು ತಾನೇ ಹಿಗ್ಗಿ ಕಾರ್ಯ ಮಾಡುವುದರಿಂದ ಹೃದಯದ ಹಿಗ್ಗುವಿಕೆ ಹೆಚ್ಚಾಗುತ್ತದೆ. ಇಳಿ ವಯಸ್ಸಿನಲ್ಲಿ ರಕ್ತನಾಳಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಂಬಲಿ ಪೆಡಸು ಅಥವಾ ಅಥರೋಸ್ಕ್ಲೆರೋಸಿಸ್ ಎಂಬ ತೊಂದರೆ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಅಂಬಲಿ ಪೆಡಸು ಒಳಪದರದಲ್ಲಿ ಶೇಖರಣೆಗೊಂಡು ರಕ್ತಚಲನೆಗೆ ಅಡ್ಡಿಯುಂಟು ಮಾಡುತ್ತದೆ. ಅಂಬಲಿ ಪೆಡಸನೆಯು ಎಲ್ಲ ನಾಡಿಗಳಲ್ಲಿ ಕಂಡುಬಂದರೂ ಹೃದಯ ಮತ್ತು ಮೆದುಳಿನ ರಕ್ತನಾಳಗಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತವೆ. ರಕ್ತನಾಳಗಳಲ್ಲಿ ಶೇಖರಣೆಗೊಳ್ಳುವ ಅಂಬಲಿ ಪೆಡಸನೆಯಿಂದ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಅದರ ಕಾರಣ ವೃದ್ಧಾಪ್ಯದಲ್ಲಿ ರಕ್ತದೊತ್ತಡ ಹೆಚ್ಚಾಗುವ

ರಕ್ತ ಚಲನೆಗೆ ಅಡ್ಡಿಯುಂಟು ಮಾಡುತ್ತದೆ. ಅಂಬಲಿ ಪೆಡಸನೆಯು ಎಲ್ಲ ನಾಡಿಗಳಲ್ಲಿ ಕಂಡುಬಂದರೂ ಹೃದಯ ಮತ್ತು ಮೆದುಳಿನ ರಕ್ತನಾಳಗಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತವೆ. ರಕ್ತನಾಳಗಳಲ್ಲಿ ಶೇಖರಣೆಗೊಳ್ಳುವ ಅಂಬಲಿ ಪೆಡಸನೆಯಿಂದ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಅದರ ಕಾರಣ ವೃದ್ಧಾಪ್ಯದಲ್ಲಿ ರಕ್ತದೊತ್ತಡ ಹೆಚ್ಚಾಗುವ ಸಂಭವ ಜಾಸ್ತಿ. ನಮ್ಮ ಶರೀರದ ಅಂಗಾಂಗಗಳು ವೃದ್ಧಾಪ್ಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದುರ್ಬಲಗೊಳ್ಳುತ್ತವೆ. ಆದರೆ ಇವುಗಳನ್ನು ತಡೆಗಟ್ಟುವಲ್ಲಿ ಕ್ರಮಬದ್ಧವಾದ ಆಹಾರ ಸೇವನೆ ಮತ್ತು ನಮ್ಮ ಜೀವನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಾಮಾನ್ಯವಾಗಿ ನೌಕರಿ ಮಾಡುವ ಸಮಯದಲ್ಲಿ ಊಟದ ಪದ್ಧತಿಯಿಂದ ಸ್ವಲ್ಪ ಬದಲಾವಣೆಯನ್ನು ತರಬೇಕು. ಯಾವಾಗಲೂ ದೇಹದ ತೂಕದ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಬೇಕು. ಇಳಿ ವಯಸ್ಸಿನಲ್ಲಿ ಅಜೀರ್ಣತೆಯಿಂದಲೋ ಅಥವಾ ಕಡಿಮೆ ಪ್ರಮಾಣದ ಊಟದಿಂದ ಅಥವಾ ಅರುಚಿಯಿಂದಲೋ ಸಸಾರಜನಕದ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ಹೋಗಲಾಡಿಸಲು ದಿನಕ್ಕೆ ಒಂದು ಗ್ಲಾಸ್ ಹಾಲು ಅಥವಾ ಹಾಲಿನ ಪದಾರ್ಥ ಸೇವನೆಯಿಂದ ಪ್ರೋಟೀನಿನ ಕೊರತೆಯನ್ನು ನೀಗಿಸಬಹುದು. ಹೆಚ್ಚಾಗಿ ಸುಣ್ಣದ ಮತ್ತು ಕಬ್ಬಿಣದ ಕೊರತೆ ಇಳಿ ವಯಸ್ಸಿನಲ್ಲಿ ಕಂಡುಬರುವುದರಿಂದ ಈ ಎರಡೂ ಲವಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ಆಹಾರ ಸೇವನೆ ಮಾಡಬೇಕು. ಅದರಿಂದ ಮೂಳೆ ಸವಳಿಕೆ ಕಡಿಮೆಯಾಗುವುದು ಮತ್ತು ರಕ್ತ ಚಲನೆ ಸುಲಭವಾಗುವುದು. ಕ್ಯಾಲ್ಸಿಯಂ ಗುಳಿಗೆಯನ್ನು ದಿನಾಲೂ ತೆಗೆದುಕೊಳ್ಳುವುದರಿಂದ ಮೂಳೆಗಳ ಸವೆತವನ್ನು ಆದಷ್ಟು ಕಡಿಮೆ ಮಾಡಬಹುದು. ಜೀವಸತ್ವಗಳ ಕೊರತೆ ಹೆಚ್ಚಾಗಿ ಕಂಡು ಬರದಿದ್ದರೂ ಕಡಿಮೆ ಆಹಾರ ಸೇವನೆಯಿಂದ ಆಯಾಸವಾಗುವುದು ಸಹಜ. ಆದ ಕಾರಣ ಊಟ ಮಾಡಿದ ಮೇಲೆ ಒಂದು ಮಲ್ಟಿ ವಿಟಮಿನ್ ಗುಳಿಗೆ ತೆಗೆದುಕೊಳ್ಳುವುದರಿಂದ ಅವುಗಳ ಕೊರತೆ ನೀಗಿಸಬಹುದು. ದೇಹಕ್ಕೆ ಕನಿಷ್ಠ ಎಂದರೆ 2-2.5 ಲೀಟರ್ ನೀರು ಬೇಕೇ ಬೇಕು. ಇದರಿಂದ ಶರೀರದಲ್ಲಿರುವ ಕಲ್ಮಶ ವಸ್ತುಗಳ ಹೊರಹಾಕುವಿಕೆ ಸುಲಭವಾಗುತ್ತದೆ. ದಿನಪೂರ್ತಿ ನೀರು ಕುಡಿದು ಆದಷ್ಟು 9 ಗಂಟೆ ರಾತ್ರಿ ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಕು. ವಯಸ್ಸಾದ ಮೇಲೆ ಕೆಲವರಿಗೆ ನೀರು ಕುಡಿಯುವ ಅಭ್ಯಾಸ ಕಡಿಮೆಯಾಗುವುದು. ಆಗ ಮಜ್ಜಿಗೆ, ತಿಳಿಸಾರು, ಗಂಜಿ, ಹಣ್ಣಿನ ರಸ, ಲಿಂಬುಪಾಣಿ ಮುಂತಾಗಿ ಹೆಚ್ಚು ಸೇವಿಸುವುದರಿಂದ ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗುತ್ತದೆ. ಸಾಮಾನ್ಯವಾಗಿ ಇಳಿ ವಯಸ್ಸಿನವರಿಗೆ ಮಲಬದ್ಧತೆ ತೊಂದರೆ ಕೊಡಬಹುದು. ಇದಕ್ಕೆ ಕಾರಣವೇನೆಂದರೆ ಸ್ನಾಯುಗಳ ಕಂಪನ ಶಕ್ತಿ ಕಡಿಮೆಯಾಗಿ ಆಹಾರ ಜೀರ್ಣ ಹೊಂದುವಿಕೆ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಮಲಬದ್ಧತೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿದಿನ 30 ಗ್ರಾಂ ನಾರು ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆಯಾಗಬಹುದಲ್ಲದೆ ಶರೀರದಲ್ಲಿ ಹೆಚ್ಚಾಗಿರುವ ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು. ಹಲ್ಲುಗಳು ಬಿದ್ದು ಹೋಗಿರುವುದರಿಂದ ಅಥವಾ ವಸಡಿಗಳ ದುರ್ಬಲದಿಂದ ಅಥವಾ ಹಲ್ಲುಗಳು ಸೆಟ್ ಹಾಕಿಸಿಕೊಂಡಿರುವುದರಿಂದ ಆಹಾರದಲ್ಲಿ ಮಾರ್ಪಾಡು ಅಗತ್ಯ ಇದೆ. ತಿನ್ನುವ ಆಹಾರ ಅತ್ಯಂತ ಮೃದುವಾಗಿಯೂ ಮತ್ತು ಸುಲಭವಾಗಿ ನುಂಗಲು ಬರುವಂತಹ ದ್ರವಾಹಾರ ಅತಿ ಉತ್ತಮ. ಇಳಿ ವಯಸ್ಸಿನಲ್ಲಿ ಜೀರ್ಣರಸಗಳ ಉತ್ಪತ್ತಿ ಕಡಿಮೆಯಾಗಿರುವುದರಿಂದ ಸುಲಭವಾಗಿ ಜೀರ್ಣಿಸಲ್ಪಡುವ ಆಹಾರದ ಆಯ್ಕೆ ಒಳ್ಳೆಯದು. ಮೊಳಕೆ ಒಡೆಸಿ, ಒಣಗಿಸಿ, ಹುರಿದ ಪುಡಿ ಮಾಡಿಟ್ಟ ಮಾಲ್ಟ್ಗಳು ಉತ್ತಮ ಮತ್ತು ಧಾನ್ಯ ಮತ್ತು ಬೇಳೆಕಾಳುಗಳ ಮಿಶ್ರಣದಿಂದ ಹುದುಗುವಿಸಿಕೆ ಅಂದರೆ ಫರ್ಮೆಂಟೇಷನ್, ಈ ತರದ ಆಹಾರಗಳು ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುತ್ತವೆ. ಪಪ್ಪಾಯಿ ಹಣ್ಣು ಮತ್ತು ಖರ್ಜೂರ ಹಣ್ಣುಗಳ ಸೇವನೆಯಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಸಬಹುದು. ಆಹಾರದಲ್ಲಿ ಆದಷ್ಟು ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಬೇಕು. ಚಹಾ, ಕಾಫಿಯನ್ನು ರಾತ್ರಿ 8 ಗಂಟೆಯ ಸಮಯದ ನಂತರ ಕುಡಿಯುವುದನ್ನು ನಿಲ್ಲಿಸಬೇಕು. ಇದರಿಂದ ರಾತ್ರಿ ನಿದ್ರೆ ಚೆನ್ನಾಗಿ ಬರುವುದು. ಸಕ್ಕರೆ ಕಾಯಿಲೆ ಇರುವವರು 9 ಗಂಟೆಯ ನಂತರ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯಬಾರದು. ಹಾಗೆ ಕುಡಿಯುವುದರಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಏಳಬೇಕಾಗುತ್ತದೆ. ದೇಹದಲ್ಲಿನ ಎಲುಬಿನ ತೂಕ ಕಡಿಮೆಯಾಗದ ಹಾಗೆ ಕಾಯ್ದುಕೊಳ್ಳುವುದಕ್ಕೆ ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯುವುದು ಉತ್ತಮ ಅಭ್ಯಾಸ. ಅಥವಾ ಹಾಲನ್ನು ಇನ್ನು ಬೇರೆ ರೂಪದಲ್ಲಾದರೂ ಉಪಯೋಗ ಮಾಡಬಹುದು. ಅಂದರೆ ಮೊಸರು, ಮಜ್ಜಿಗೆ, ಊಟದಲ್ಲಿ, ಗಂಜಿಯಲ್ಲಿ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಮತ್ತು ಲೈಸಿನ್ ಎಂಬ ಅಮೈನೋ ಆಮ್ಲ ಇವೆರಡೂ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಇದಲ್ಲದೆ ಎಲ್ಲ ಹಸಿರು ತಪ್ಪಲು ಪಲ್ಯಗಳಲ್ಲಿ ಸುಣ್ಣದ ಅಂಶ ಅಧಿಕವಾಗಿರುವುದರಿಂದ ದಿನನಿತ್ಯ ಒಂದಾದರೂ ಸೊಪ್ಪನ್ನು ಉಪಯೋಗಿಸಬಹುದು. ಬೋರ್ ನೀರು ಕುಡಿಯುವ ಅಭ್ಯಾಸವಿದ್ದರೆ ವಾರಕ್ಕೆ 2-3 ಬಾರಿ ಕುಡಿಯಬಹುದು. ಈ ನೀರು ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನು ಒದಗಿಸುತ್ತದೆ. ಊಟ ಮಾಡಿದ ಮೇಲೆ ಎಲೆ, ಅಡಿಕೆ, ಸುಣ್ಣ, ಬಡೆಸೋಪ್ ಎಲ್ಲವನ್ನು ಕುಟ್ಟಿ ಹದ ಮಾಡಿ ತಿನ್ನಬೇಕು. ಈ ಅಭ್ಯಾಸವಿದ್ದರೆ ಅದನ್ನು ಖಂಡಿತ ಮುಂದುವರಿಸಬೇಕು. ಈ ಸುಣ್ಣ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಲ್ಪಡುತ್ತದೆ. ನಿಯಮಿತವಾಗಿ ಅಂದರೆ ತಿಂಗಳಿಗೆ 1 ಬಾರಿಯಂತೆ ಕೊಬ್ಬರಿ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ 9 ಬಿಸಿಲಿಗೆ ಮೈವೊಡ್ಡಿ ನಿಂತರೆ ಇದರಿಂದ ಎಲುಬುಗಳ ಸವಕಳಿಕೆ ನಿಧಾನವಾಗುವುದು. ಕಾಯಿಪಲ್ಯಗಳ ತಿಳಿಯಾದ ನೀರನ್ನು ಅಂದರೆ ಸೂಪ್ಸ್ಗಳನ್ನು ಊಟದ ಮುಂಚೆ ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುತ್ತವೆ. ಇಳಿ ವಯಸ್ಸಿನಲ್ಲಿ ಕಿಣ್ವಗಳ ಉತ್ಪತ್ತಿ ಕಡಿಮೆ ಇದ್ದು ಪಚನಕ್ರಿಯೆಯು ಅಷ್ಟು ಶಕ್ತವಾಗಿರುವುದಿಲ್ಲ. ಆದ್ದರಿಂದ ಮೃದು ಆಹಾರದ ಉಪಯೋಗ ಅತಿ ಅವಶ್ಯ. ಅಲ್ಲದೆ ಅತ್ಯಂತ ಖಾರ, ಹುಳಿ, ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಜಠರದಲ್ಲಿ ಜೀರ್ಣವಾಗದೆ ಗ್ಯಾಸ್ ಉತ್ಪತ್ತಿಯಾಗಬಹುದು. ಇದರಿಂದ ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಉಬ್ಬಿದಂತಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಮಲಬದ್ಧತೆಯನ್ನು ಹೋಗಲಾಡಿಸಲು ಹಸಿರು ತಪ್ಪಲು ಪಲ್ಯ ಮತ್ತು ತರಕಾರಿಗಳನ್ನು ಊಟದಲ್ಲಿ ಹೆಚ್ಚಿನ

0: ಪ್ರಮಾಣದಲ್ಲಿ ಬಳಸಬೇಕು. ಮೆಂತ್ಯ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಚಟ್ನಿ ಮಾಡಿ ತಿನ್ನುವುದರಿಂದ ಶರೀರಕ್ಕೆ ಉತ್ತಮವಾದ ನಾರಿನಂಶವನ್ನು ಒದಗಿಸುತ್ತದೆ. ಅಲ್ಲದೆ ಆಯಾ ಋತುಮಾನಕ್ಕೆ ದೊರೆಯುವಂತಹ ಎಲ್ಲ ಹಣ್ಣುಗಳನ್ನು ಕನಿಷ್ಠ 7-8 ಬಾರಿ ತಿನ್ನಬೇಕು. ಇದರಿಂದ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜ ಲವಣಗಳು ದೊರೆಯುವವು. ಮಲಗುವ ಮುನ್ನ ಒಂದು ಬಾಳೆಹಣ್ಣಿನ ಸೇವನೆ ಅಥವಾ ಬಿಸಿ ನೀರು ಮಲಬದ್ಧತೆಯನ್ನು ಆದಷ್ಟು ಮಟ್ಟಿಗೆ ಹೋಗಲಾಡಿಸಬಹುದು. ಕರಿದ ಪದಾರ್ಥ ಅಥವಾ ಭಾರಿ ಸಿಹಿ ತಿಂಡಿಗಳನ್ನು ಅಥವಾ ಊಟವನ್ನು ಮತ್ತು ಬೇಕರಿ ತಿನಿಸುಗಳನ್ನು ರಾತ್ರಿ ಹೊತ್ತು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಪ್ರತಿ ಊಟವು ಅಥವಾ ಉಪಹಾರವು ಚಿಕ್ಕದಾಗಿರಲಿ, ಇನ್ನೂ ತಿನ್ನಬೇಕು ಅಂತ ಅನ್ನಿಸುವ ಮೊದಲೇ ಊಟವನ್ನು ಮುಗಿಸಬೇಕು. ಹೀಗೆ ಮಾಡುವುದರಿಂದ ಹೊಟ್ಟೆಯ ಶ್ರಮ ಕಡಿಮೆಯಾಗಿ ಆಹಾರ ಜೀರ್ಣಶಕ್ತಿ ಸುಲಭವಾಗುತ್ತದೆ. ಮತ್ತೆ ಹಸಿವಾದಾಗ ಸ್ವಲ್ಪ ಸ್ವಲ್ಪವೇ ತಿನ್ನಬೇಕು. ಕೆಲವು ಆಹಾರ ಪದಾರ್ಥಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಎನ್ನುವ ವಸ್ತು ಹೊಂದಿರುತ್ತದೆ. ಈ ವಸ್ತುಗಳು ನಮ್ಮ ದೇಹದಲ್ಲಿರುವ ಜೀವಕೋಶಗಳ ಶಿಥಿಲತೆಯನ್ನು ತಡೆಯುತ್ತವೆ. ನಾವು ಸೇವಿಸುವ ತರಕಾರಿ, ಸೊಪ್ಪು ಮತ್ತು ಹಣ್ಣುಗಳಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಅಧಿಕ ಪ್ರಮಾಣದಲ್ಲಿ ಇವೆ. ಹಾಗಾಗಿ ಇವುಗಳ ಸೇವನೆ ಅತಿ ಅವಶ್ಯ. ಒಟ್ಟಿನಲ್ಲಿ ತಿಳಿಸುವುದಾದರೆ, ತರಕಾರಿ, ಸೊಪ್ಪು, ಹಣ್ಣು ಹಂಪಲುಗಳಿಂದ ಕೂಡಿದ ಸಮತೋಲನ ಆಹಾರದ ಆಯ್ಕೆ ಮತ್ತು ಸ್ವಲ್ಪ ಬೇಯಿಸಿದ ಮೃದು ಆಹಾರದ ಸೇವನೆ ಮತ್ತು ನಿಯಮಿತವಾಗಿ ಸೇವನೆಯು ಕೂಡ ಅತಿ ಮುಖ್ಯವಾದುದು. ಸರಿಯಾದ ಆಹಾರ ಸೇವನೆಯಿಂದ ವೃದ್ಧಾಪ್ಯವನ್ನು ಎದುರಿಸುವುದು ಹಾಗೂ ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಒಂದು ಕಲೆ ಎಂದರೆ ತಪ್ಪಾಗಲಾರದು. ಯಾರು ತಮ್ಮ ಆಯಸ್ಸಿಗೆ ಜೀವ ತುಂಬುತ್ತಾರೋ ಅಂಥವರು ಇಳಿ ವಯಸ್ಸನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ.
1: ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಈ ಕುರಿತು ಇದುವರೆಗೂ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳಿದಿರಿ. ಈಗ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಮನೆಯಲ್ಲಿರುವಂತಹ ಮಹಿಳೆ ತನ್ನ ಗಂಡನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳ, ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳ, ಮತ್ತು ಮನೆಯಲ್ಲಿ ಇರುವಂತಹ ಹಿರಿಯ ಸದಸ್ಯರ ಬಗ್ಗೆ ಸಾಕಷ್ಟು ಮುತುವರ್ಜಿ ಕಾಳಜಿಯನ್ನ ವಹಿಸ್ತಿರ್ತಾಳ. ಆದ್ರ ದುರದೃಷ್ಟವಶಾತ್ ಆಕಿಗೆ ತನ್ನ ಆರೋಗ್ಯದ ಕಾಳಜಿನ ಬಹಳ ನಿಷ್ಕಾಳಜಿ ಮಾಡ್ಕೊಂಡ್ಬಿಟ್ಟಿರ್ತಾಳ. ಎಷ್ಟೋ ಸಂದರ್ಭದೊಳಗೆ ನಾವು ನೋಡ್ತೀವಿ, ಉಳಿದವರಿಗೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಅನ್ನು ಕೊಟ್ಟು ತಾನು ಉಳಿದದ್ದು ಬಳದದ್ದು ತಿಂದು ಮಲ್ಕೊಳ್ಳುವಂತಹ ಹೆಣ್ಮಕ್ಳು ಜಾಸ್ತಿ ಜನ ಇದ್ದಾರೆ. ನಮ್ಮ ದೇಹ 40ನೇ ವರ್ಷದ ತನಕ ಏನ್ ಮಾಡಿದ್ರು ತಡೀತದ. ಆದ್ರೆ 40ರ ನಂತರ ಒಬ್ಬ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾದದ್ದು ಇವತ್ತಿನ ದಿನದೊಳಗ ಬಹಳ ಮಹತ್ವದ. 40ರ ನಂತರ ನಮ್ಮ ಆರೋಗ್ಯ ಹೆಂಗ್ ಇರಬೇಕು, ನಾವೇನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರು ಹೇಳ್ತಾರ. ನಮಸ್ಕಾರ ಡಾಕ್ಟರ್ ಸಂಧ್ಯಾ. ಈಗ ಡಾಕ್ಟರ್ ಸಂಧ್ಯಾ ಅವರ, ಸಾಮಾನ್ಯವಾಗಿ 40ರ ವರ್ಷ ಅಂದ ತಕ್ಷಣ ಒಬ್ಬ ಮಹಿಳೆಯ ಜೀವನದಲ್ಲಿ ಬದಲಾವಣೆಯ ಘಟ್ಟ ಅಂತಾನೆ ಹೇಳಬಹುದು. ಇವಳಲ್ಲಿ ದೈಹಿಕ ಮಾನಸಿಕ ಬದಲಾವಣೆಗಳು ಆಗುವಂತ ಕಾಲ. 40ರ ನಂತರದಲ್ಲಿ ಮಹಿಳೆ ಹೆಂಗ ತನ್ನ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೋಬಹುದು ಅಂತೀರಿ?
3: 40 ಆದ್ಮೇಲೆ ದೇಹದೊಳಗ ನೈಸರ್ಗಿಕವಾಗಿ ಕೆಲವೊಂದು ಬದಲಾವಣೆ ಆಗ್ತಾವ. ಅದರಿಂದ ಮಾನಸಿಕ ಒತ್ತಡ ಬರಬಹುದು ಅಥವಾ ದೈಹಿಕ ಒತ್ತಡನೇ ಬರಬಹುದು. ಮಾನಸಿಕ ಒತ್ತಡದೊಳಗ ಡಿಪ್ರೆಷನ್, ಫೀಲಿಂಗ್ ಆಫ್ ಲೋನ್ಲಿನೆಸ್, ಯಾಕಂದ್ರ ಮಕ್ಳಿಗ್ ದೊಡ್ಡು ಆಗಿರ್ತಾವ, ಮಕ್ಳು ಕಾಲೇಜು ಅಥವಾ ಹೊರಗ್ ಹೋಗಿರ್ತಾವ, ಮಹಿಳೆ ಒಬ್ಬಳೆ ಇರ್ತಾಳ ಮನೆಗೆ. ಸೊ ಮನೆಯೊಳಗ ಒಬ್ಬಳೆ ಇರೋದ್ರಿಂದ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತ ಅಂತೀವಿ ನಾವು. ಹಾರ್ಮೋನಲ್ ಚೇಂಜಸ್ನೂ ಆಗ್ತಿರ್ತಾವ, ಪ್ಲಸ್ ಮನೆಯೊಳಗ ಯಾರು ಇರಂಗಿಲ್ಲ, ಸೊ ತುಂಬಾ ಡಿಪ್ರೆಷನ್ ಬರುದು ಸಾಧ್ಯತೆ ಇರ್ತದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಇರ್ತದೆ. ತುಂಬಾ ಡಿಪ್ರೆಷನ್ ಬಂತು ಅಂದ್ರ ಆರೋಗ್ಯದ ಕಡೆ ಆಟೋಮೆಟಿಕ್ಲಿ ಲಕ್ಷ್ಯ ಕಡಿಮೆ ಆಗ್ತದೆ. ಹಾಗೂ ನೈಸರ್ಗಿಕವಾಗಿ ಆಗುವ ಬದಲಾವಣೆಯಿಂದ ಬ್ಲಡ್ ಪ್ರೆಷರ್, ಶುಗರ್ ಇವು ಎಲ್ಲ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತವೆ. ಸೊ 40 ಆದಾಗ ಮಹಿಳೆಯವರು ಫಸ್ಟ್ ತಮ್ದು ಒಂದು ರುಟೀನ್ ಚೆಕಪ್, ಅವ್ರಿಗೇನು ತೊಂದರೆ ಇರ್ಲಿ ಬಿಡ್ಲಿ, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಕಣ್ಣಿನ ತಪಾಸಣೆ ಹಾಗೂ ಒಂದು ಗೈನಕಾಲಜಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದು.
2: ಈಗ ನಿಯಮಿತ ತಪಾಸಣೆ ಅತ್ಯಗತ್ಯ ಅಂತ ಹೇಳಿದ್ರಿ ನೀವು. ಈಗ 40ರ ನಂತರ ನಮ್ಮ ದೇಹ ಬೇಕೋ ಬ್ಯಾಡನೋ ಹಲವಾರು ರೀತಿಯ ತೊಂದರೆಗಳಿಗೆ ಒಳಗಾಗ್ತಿರ್ತದ. ಎಷ್ಟೋ ಮಂದಿಗೆ ಈ ಜಾಯಿಂಟ್ಸ್ ಪೇನ್ ಶುರು ಆಗ್ತವ, ಆಮೇಲೆ ಇದ್ದಕ್ಕಿದ್ದಂಗ ಮೆನೋಪಾಸ್ ಅಂದ್ರ ಋತು ಬಂಧದ ಟೈಮಿಗೆ ದೇಹದ ತೂಕ ಏರ್ತದ. ಇಂಥವನ್ನೆಲ್ಲ ಬರದಂಗ ತಡಿಬೇಕು ಅಂದಾಗ ತಪಾಸಣೆಯ ಜೊತೆಗೆ ಮತ್ತೇನ್ ಮಾಡಬಹುದು?
3: ತಪಾಸಣೆಯ ಜೊತೆಗೆ ಆಹಾರ ಸರಿ ಇರಬೇಕು, ಆಮೇಲೆ ವ್ಯಾಯಾಮ ಇರಬೇಕು. ಋತು ಬಂಧ ಬರುವಾಗ ನೈಸರ್ಗಿಕವಾಗಿನೇ ತೂಕ ಜಾಸ್ತಿ ಆಗ್ತದೆ, ಅದು ಜಾಸ್ತಿ ಆಗಬಾರದು ಅಂತಂದ್ರ ಮೊದ್ಲಿಂದೇ ವ್ಯಾಯಾಮ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತು ಆ ಪೀರಿಯಡ್ನಾಗೂ ವ್ಯಾಯಾಮ ಮಾಡ್ಕೋತ ಇದ್ರೆ ಬಹಳ ಒಳ್ಳೇದು. ಹಾಗೂ ಡಿಪ್ರೆಷನ್ ಬರಬಾರದು ಅಂತ ಬೇರೆ ಬೇರೆ

0: ಹಾಬೀಸ್ ಇಂಥವೆಲ್ಲ ಕಲ್ಟಿವೇಟ್ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನವಾಗಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೇದು.
1: ಈಗ ಡಾಕ್ಟರ್ ಸಂಧ್ಯಾ ಅವರ, ಈಗ ದೈಹಿಕ ಚಟುವಟಿಕೆಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ದೈಹಿಕ ಚಟುವಟಿಕೆಗಳನ್ನ ಏನೇನ್ ಮಾಡಬಹುದು ಮಹಿಳೆ?
0: ಮಧುಮೇಹ ಅಥವಾ ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ ಮೊದಲೇದು ಟ್ರೀಟ್ಮೆಂಟ್ ಔಷಧ ಇನ್ಸುಲಿನ್ ಇದಕ್ಕಿಂತ ಮೊದಲ ದೈಹಿಕ ಚಟುವಟಿಕೆನೇ ಬರ್ತದ. ಇದಕ್ಕೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ. ಇದ್ರೊಳಗ ವ್ಯಾಯಾಮ, ಆಹಾರ, ವಿಚಾರ, ವಿಹಾರ ಇವೆಲ್ಲ ಬರ್ತಾವ. ಸೊ ಈಗ ನಾವು ಆಹಾರದ ಬಗ್ಗೆ ಅಂತೂ ಮಾತಾಡಿವಿ. ವ್ಯಾಯಾಮದ ಬಗ್ಗೆ ಹೇಳಬೇಕು ಅಂತಂದ್ರ ಮಿನಿಮಮ್ ದಿನನಿತ್ಯ ಸಾಧ್ಯ ಆದವರು 30-45 ನಿಮಿಷ ವಾಕಿಂಗ್ ಮಾಡಬೇಕು. ವಾಕಿಂಗ್ ಅಂತಂದ್ರ ಅವ್ರಿಗೆ ಯಾವ ಸ್ಪೀಡ್ ಸಾಧ್ಯದ ಅಷ್ಟು ಮಾಡಬೇಕು. ವಾಕಿಂಗ್ ಕಿಂತ ಮೊದಲು ಒಂದು 5-10 ಮಿನಿಟ್ ಬಾಡಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ವ್ಯಾಯಾಮ ಆದ ನಂತರ ಕೂಲ್ ಡೌನ್ ಎಕ್ಸಸೈಸ್ ಕೂಡ ಬಹಳ ಇಂಪಾರ್ಟೆಂಟ್ ಅವ. ವ್ಯಾಯಾಮ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಡಾಕ್ಟರ್ ಪರ್ಮಿಷನ್ ತಗೋಬೇಕು. ನಿಮ್ BP ಮತ್ತು ಹಾರ್ಟ್ ಕರೆಕ್ಟ್ ಇದ್ದಾಗ ಅಷ್ಟೇ ನೀವು ಈ ತರದ್ದು ವ್ಯಾಯಾಮ ಮಾಡುವುದು ಸಾಧ್ಯ ಅದ. ಯಾರಿಗೆ ವ್ಯಾಯಾಮ ಮಾಡುದು ನಡೆಯುವುದು ಸಾಧ್ಯ ಇರಂಗಿಲ್ಲ, ಕೆಲವೊಮ್ಮೆ ಆಸ್ಟಿಯೋ ಆರ್ಥರೈಟಿಸ್ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗಿ ನಡೆಯುವುದು ಸಾಧ್ಯ ಇರಂಗಿಲ್ಲ, ಅವ್ರಿಗೆ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಥವಾ ಎಲ್ಲಿ ಸಾಧ್ಯದ ಅಲ್ಲಿ ಸ್ವಿಮ್ಮಿಂಗು ಈ ತರದ ಬೇರೆ ಬೇರೆ ತರದ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಯಾರಿಗೆ ಆಟದೊಳಗೆ ಇಂಟ್ರೆಸ್ಟ್ ಅದ ಅವರು ಕನಿಷ್ಠ 1/2 ತಾಸು ಅಥವಾ 45 ನಿಮಿಷ ಅಥವಾ ಸಾಧ್ಯ ಆದ್ರೆ ಜಾಸ್ತಿ ಆಟ ಆಡ್ಬೇಕು. ಒಟ್ಟಾಗಿ ವಾರಕ್ಕೆ 150 ನಿಮಿಷ ವ್ಯಾಯಾಮರೇ ಆಗ್ಲೇಬೇಕು. ಇದು ನೀವು ಮನೆ ಕೆಲಸ, ಆಫೀಸ್ ಕೆಲಸ ಅಥವಾ ಬೇರೆ ಯಾವುದೇ ಕೆಲಸ ಮಾಡುತ್ತಿದ್ರು ಆ ಕೆಲಸ ಬಿಟ್ಟು 150 ಮಿನಿಟ್ಸ್ ಇದು ಎಕ್ಸ್ಟ್ರಾ ಆಗ್ಬೇಕು.
1: ಯಾಕಂದ್ರೆ ಸಾಮಾನ್ಯವಾಗಿ ನಾವು ಮಹಿಳೆಯರು ಮಾತಾಡ್ತಿರ್ತೀವಿ, ಅಯ್ಯೋ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡೇ ಮಾಡ್ತೀನಿ, ಇನ್ಯಾಕ್ ನನಗೆ ಎಕ್ಸರ್ಸೈಸ್ ಅನ್ನೋ ಒಂದು ಧೋರಣೆ ಮಹಿಳೆಯರೊಳಗೆ ಇರ್ತದೆ. ಇದು ತಪ್ಪು,
0: ಇದು ತಪ್ಪು. ಮಹಿಳೆಯರು ಮೊದಲಿಂದನೇ ಕೆಲಸ ಮಾಡ್ತಿರ್ತಾರೆ ಮನ್ಯಾಗ, ಅದಕ್ಕೆ ಅಕಸ್ಟಮ್ಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಂತೀವಿ. ಅದು ಮಾಡುತ್ತಿದ್ದಾಗೆ ಅವ್ರಿಗೆ ಶುಗರ್ ಬಂದ್ರೆ ಅದಕ್ಕಿಂತ ಹೆಚ್ಚಿನ ವ್ಯಾಯಾಮ ಅವ್ರಿಗೆ ಬೇಕೇ ಬೇಕು.
1: ಇದು ಅಲ್ಲದೇನೆ 40ರ ನಂತರ ಮಹಿಳೆಯನ್ನ ಹಲವಾರು ರೀತಿಯ ಕಾಯಿಲೆಗಳು ಕಾಡ್ಲಿಕ್ಕೆ ಶುರು ಆಗ್ತಾವ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತೃತ ಪರಿಚಯ ಮಾಡಿಕೊಡ್ತೀರಿ?
0: ಕಾಯಿಲೆಗಳು ಅಂತಂದ್ರೆ ಶುಗರ್ ಬರಬಹುದು, ಬ್ಲಡ್ ಪ್ರೆಷರ್ ಬರಬಹುದು, ಹಾಗೂ ತೂಕ ಜಾಸ್ತಿ ಆಗಬಹುದು. ಮತ್ತೊಂದು ಅಂತಂದ್ರೆ ಇವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಸಿವಿಯರ್ ಆಗಿ 40 ವರ್ಷಕ್ಕೆ ಯೂಶುವಲಿ ಬರುವುದಿಲ್ಲ, ಬಟ್ ಶುರು ಆಗಿರ್ತದೆ, ಅದು ಮಹಿಳೆಯರಿಗೆ ಗೊತ್ತಾಗುದಿಲ್ಲ. ಅದಲ್ಲದೆ ಮೆನೋಪಾಸ್ ಒಳಗೆ ತುಂಬಾನೇ ಪ್ರಾಬ್ಲಮ್ಸ್ ಇರ್ತಾವ. ಅಂದ್ರೆ ಮೆನೋಪಾಸ್ ಇಂದ UBP, ಶುಗರ್, ಡಿಪ್ರೆಷನ್ ಇವಂತರೂ ಇದ್ದೇ ಇರ್ತಾವ. ಆದ್ರೆ ಮೂತ್ರಕೋಶದ್ದು ಸುಮಾರವಾಗಿ ತೊಂದರೆ ಹೆಣ್ಮಕ್ಳಿಗೆ ಆಗಬಹುದು. ಹಾಗೂ ಸ್ವೆಟ್ಸ್ ಅಂತೀವಿ, ನೈಟ್ ಸ್ವೆಟ್ಸ್, ತುಂಬಾ ಬೆವರು ಬರುವುದು, ಇದ್ದಕ್ಕಿದ್ದಂಗೆ ಬೆವರು ಬಂದು ಸುಸ್ತಾಗುದು, ಮೈ ತುರ್ಕಿ ಆಗುದು, ಇವು ಎಲ್ಲಾನು ಆಗಬಹುದು. ಹಾಗೂ ಕ್ಯಾಲ್ಸಿಯಂ ಲೆವೆಲ್ಸ್ ಲೋ ಆಗಿರೋದ್ರಿಂದ ಮಹಿಳೆಯರಿಗೆ ಬೋನ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಕಂಡು ಬರಬಹುದು. ಹಾಗೂ ಋತುಬಂಧ ಆದ್ಮೇಲೆ ಅಥವಾ ಮೆನೋಪಾಸ್ ಆದ್ಮೇಲೆ ಹಾರ್ಮೋನಲ್ ಚೇಂಜಸ್ ಅಥವಾ ಹಾರ್ಮೋನಲ್ ಪ್ರೊಟೆಕ್ಷನ್ ಮಹಿಳೆಯದ್ದು ಹೋಗ್ತದ, ಅದಕ್ಕೆ ಆಕೆಗೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅವ್ರ ಪ್ರಾಬ್ಲಮ್ಸ್ ಆಗುವ ಸಂಭಾವನೆ 10 ಪಟ್ಟು ಜಾಸ್ತಿ ಆಗ್ತದೆ.
1: ಅಂದ್ರೆ ಇವೆಲ್ಲ ಗೊತ್ತಾಗದ ರೀತಿಯೊಳಗ ನಮ್ಮ ದೇಹವನ್ನ ಪ್ರವೇಶಿಸಿ ಬಿಟ್ಟಿರ್ತಾವ ಅಂತ ಹೇಳ್ತೀರಿ. ಈಗ ಡಾಕ್ಟರ್, ಜೀವನ ಶೈಲಿಯನ್ನ ಅವಳು ಹೆಂಗ್ ಮಾಡ್ಕೋಬಹುದು ಅಂತೀರಿ?
0: ಜೀವನ ಶೈಲಿ ಅಂದ್ರೆ ಮೊದ್ಲ ಆಹಾರ ಅಂತೂ ಸರಿ ಇರಬೇಕು. ಸಾಮಾನ್ಯವಾಗಿ ಆಹಾರ ಬ್ಯಾಲೆನ್ಸ್ಡ್ ಇರಬೇಕು. ಮುಟ್ಟ ಹೋದ ನಂತರ ಹೆಂಗಸರು ತಮ್ಮ ಕಡೆ ಲಕ್ಷ ಜಾಸ್ತಿ ಕೊಡುದನೇ ಇಲ್ಲ. ಸೊ ತಮ್ಮ ಆಹಾರ ಪೌಷ್ಟಿಕ ಇರಬೇಕು, ಇದ್ರೊಳಗ ಕ್ಯಾಲ್ಸಿಯಂ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರಬೇಕು, ಹಾಗೂ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತು ಫೈಬರ್ ಇವೆಲ್ಲ ಬ್ಯಾಲೆನ್ಸ್ಡ್ ಇರಬೇಕು. ಇದ್ರ ಜೊತೆಗೆ ವ್ಯಾಯಾಮ ಅಂತೂ ಇರಲೇಬೇಕು. ಬ್ಲಡ್ ಪ್ರೆಷರ್ ಅಥವಾ ಬ್ಲಡ್ ಶುಗರ್ ಇದ್ರೆ ಅದರದ ಯೋಗ್ಯ ರೀತಿ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಲೆವೆಲ್ ನಾಗ ಮೇಂಟೈನ್ ಮಾಡ್ಕೋಬೇಕು. ಹಾಗೂ ರಕ್ತದೊಳಗಿನ ಕೊಬ್ಬಿನಾಂಶ ಸಹ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಜಂಕ್ ಫುಡ್ ಅಥವಾ ನಾವು ಹೋಟೆಲ್ ನಾಗ ತಿನ್ನುವ ಆಹಾರ, ಕರೆದದ್ದು ತುಪ್ಪ, ಎಣ್ಣೆ, ಬೆಣ್ಣೆ ಹಾಗೂ ಬೇಕರಿ ಪ್ರಾಡಕ್ಟ್ಸ್ ಇವು ನಾವು ಬಹಳ ಕಡಿಮೆ ಪ್ರಮಾಣನಾಗ ತಿನ್ಬೇಕು. ಮತ್ತು ನಮ್ಮ ಸಾಮಾನ್ಯವಾಗಿ ಟ್ರೆಡಿಷನಲ್ ಫುಡ್ಸ್ ಉಪಯೋಗ ಜಾಸ್ತಿ ಮಾಡಬೇಕು. ಆದಷ್ಟು ಮನಸ್ಸು ಶಾಂತಿ ಇರಬೇಕು. ಆಮೇಲೆ ಡಿಪ್ರೆಷನ್ ಅಥವಾ ಒತ್ತಡ, ಯಾವುದೇ ತರದ್ದು ಒತ್ತಡ ಜಾಸ್ತಿ ತಗೋಬಾರದು. ಮತ್ತು ವ್ಯಾಯಾಮ, ಊಟ ಇವು ಎಲ್ಲ ಸರಿ ಇದ್ರೆ ನಿದ್ದೆ ಕೂಡ ಸರಿ ಬರ್ತದೆ. ಕಣ್ತುಂಬ ನಿದ್ದೆ ಅಂತಂದ್ರೆ ಕನಿಷ್ಠ 6 ತಾಸು ನಿದ್ದೆ ಮಾಡಿದ್ರು ಒಳ್ಳೇದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಮೆನೋಪಾಸ್ ಬರೋ ಟೈಮ್ ಅಲ್ಲಿ ಅವಳ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗಿರ್ತದ, ಅದಕ್ಕಾಗಿ ಅವಳು ಕಬ್ಬಿಣಾಂಶ ಇರುವಂತಹ ಆಹಾರ ಪದಾರ್ಥವನ್ನ ಹೆಚ್ಚು ತಗೋಬೇಕು ಅಂತ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳ್ತೀವಿ 40ರ ನಂತರ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ಬಿಡ್ರಿ ಅಂತ ಹೇಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತೀವಿ.

0: ಡಾಕ್ಟರ್, ಅದು ಅವಶ್ಯ ಅಂತಿರೋ ಅಥವಾ ನೈಸರ್ಗಿಕವಾಗಿನೇ ನಾವು ಕ್ಯಾಲ್ಸಿಯಂ ಪ್ರಮಾಣವನ್ನ ಹೆಚ್ಚು ಮಾಡ್ಕೋಬೇಕಂತ?
1: ನೈಸರ್ಗಿಕ ರೀತಿಯನ್ನು ನೀವು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಗೆ ಮಾಡಬಹುದು. ನಮ್ಮ ಆಹಾರದ ಒಳಗೆ ಕ್ಯಾಲ್ಸಿಯಂ ರಗಡಿರ್ತದ. ರಾಗಿ ಆಗ್ಲಿ, ಹಸಿರು ತರಕಾರಿ ಆಗ್ಲಿ, ಸೊಪ್ಪಿನ ಪಲ್ಯ ಆಗ್ಲಿ, ಹಣ್ಣಾಗ್ಲಿ, ಇದ್ರೊಳಗೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿನೇ ಇರ್ತದ. ಸೊ ಇಂಥವ್ ಕಾಳಿನ ಒಳಗೂ ಕ್ಯಾಲ್ಸಿಯಂ ಇರ್ತದ. ಸೊ ಇಂಥವೆಲ್ಲ ನಾವು ಸೇವನೆ ಮಾಡಿದ್ರೆ ನಮ್ಗೆ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಸಿಗಬಹುದು. ಬರೀ ಕ್ಯಾಲ್ಸಿಯಂ ಸಾಕಾಗಂಗಿಲ್ಲ, ನಮ್ಗೆ ಕ್ಯಾಲ್ಸಿಯಂ ಜೊತೆ ವಿಟಮಿನ್ ಡಿನೂ ಬೇಕಾಗ್ತಿರ್ತದ. ವಿಟಮಿನ್ ಡಿ ಕೆಲವೊಮ್ಮೆ ಕ್ಯಾಪ್ಸೂಲ್ಸ್ ನಾಗ ನಾವು ಕೊಟ್ಟಿರ್ತೀವಿ. ಸಾಕಷ್ಟು ಇಂಡಿಯನ್ ಪಾಪ್ಯುಲೇಷನ್ ಅಥವಾ ನಮ್ ಜನರೊಳಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಕಂಡು ಬರ್ತದೆ. ವಿಟಮಿನ್ ಡಿ ನಮ್ಗೆ ಸೂರ್ಯಕಿರಣದಿಂದ ಬರ್ತದ. ಸೊ ಸ್ವಲ್ಪ ಬೆಳಿಗ್ಗಿನ ಬಿಸಿಲದೊಳಗ ಒಂದ್ ತಾಸು ಅಥವಾ ಅರ್ಧ ತಾಸು ಇದ್ರ ನಮ್ಗೆ ವಿಟಮಿನ್ ಡಿ ಆಟೋಮೆಟಿಕ್ಲಿ ಸಿಗ್ತದೆ. ಬಟ್ ಈಗಿನ ಕಾಲನಾಗ ಎಲ್ಲಾರು ಬಹಳ ಬಿಸಿ ಇರೋದ್ರಿಂದ ಬಿಸಿಲಿಗೆ ಯಾರು ಹೋಗಂಗಿಲ್ಲ. ನಾವು ಹೋದ್ರು ನಾವು ಛತ್ರಿ ತಗೊಂಡ್ ಹೋಗ್ತಿವಿ ಅಥವಾ ಸನ್ಸ್ಕ್ರೀನ್ ಹಚ್ಕೋತೀವಿ. ಸೊ ನಮ್ಗ ವಿಟಮಿನ್ ಡಿ ಗುಳಿಗೆ ಅಥವಾ ಕ್ಯಾಪ್ಸೂಲ್ ಮೂಲಕ ತಗೊಳ್ಳೋ ಪ್ರಸಂಗ ಬಂದ್ಬಿಡ್ತದೆ.
0: ಅಂದ್ರೆ ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳೇಬೇಕು ಅಂತೇನು ಕಡ್ಡಾಯ ಇಲ್ಲ?
1: ಇಲ್ಲ.
0: ದೈಹಿಕ ತಪಾಸಣೆ ಬಗ್ಗೆ ಹೇಳಿದ್ರಿ, ಅಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಹೆಂಗ ಅಂತೇಳಿ. ಈ ಯಾವುದು ಸಮಸ್ಯೆ ಬರಬಾರದು ಅಂತ ಅನ್ನುವಂತಹ ಮಹಿಳೆ, 40 ಒಳಗಿನವಳು, ಅಂದ್ರೆ ಮುಂಚೆನೆ ತನ್ನ ಜೀವನ ಶೈಲಿಯನ್ನ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅವಳು ಇದನ್ನ ಅವಾಯ್ಡ್ ಮಾಡಬಹುದು ಅಂತ.
1: ಖಂಡಿತ.
0: ಈಗ ಡಾಕ್ಟರ್, ಈ ಋತು ಬಂದಂತ ವೇಳೆಯಲ್ಲಿ ಈಗ ದೈಹಿಕ ಮಾನಸಿಕ ತೊಂದರೆಗಳ ಜೊತೆಗೆ ಮಹಿಳೆ ಒಂದ್ ತರ ಸಿಡಿಮಿಡಿ ಮಾಡುದು, ಕಿರಿಕಿರಿ ಮಾಡುದು, ಇದು ಕೂಡ ಕಂಡು ಬರ್ತದಲ್ಲ, ಇದನ್ನ ಹೆಂಗ್ ತಡಿಬಹುದು ಅಂತೀರಿ? ತನ್ನ ಏಕಾಗ್ರತೆಯನ್ನ ಹೆಂಗ್ ಹೆಚ್ಚಿಸಿಕೊಳ್ಳಬಹುದು?
1: ಇದು ಸಾಮಾನ್ಯವಾಗಿ ಹಾರ್ಮೋನಲ್ ಚೇಂಜಸ್ ಇಂದ ಆಗಿರುದು. ಅದು ಬಹಳಷ್ಟು ಸರಿ ಟೆಂಪರರಿ ಇರ್ತದ. ಕೆಲವೊಂದ್ ದಿವಸ ಹಂಗಾಗಿ ಮೂಡ್ ಸ್ವಿಂಗ್ಸ್ ಅಂತೀವಿ ನಾವು, ಅದು ಒಮ್ಮೆ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಹೇಗೆ ಋತು ಬಂದ ಕಂಪ್ಲೀಟ್ಲಿ ಹೋಗ್ತದ, ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಕಂಪ್ಲೀಟ್ಲಿ ಬಂದ್ ಆದಾಗ ಹಾರ್ಮೋನ್ಸ್ ಕಂಪ್ಲೀಟ್ಲಿ ನಿಂತು ಹೋದ್ಮೇಲೆ ಇದು ತನ್ನಷ್ಟೇ ನಾರ್ಮಲ್ ಆಗಬಹುದು. ಬಹಳಷ್ಟು ಮಹಿಳೆಯರಿಗೆ ಇದರಿಂದ ಟ್ರೀಟ್ಮೆಂಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರು ತಮ್ಮಷ್ಟವೇ ತಮ್ಮ ಮನಸ್ಸು ಎದರೊಳಗರೆ ಬಿಸಿ ಇಟ್ಟುಕೊಂಡ್ರ ಅಥವಾ ಹಾಬಿ ಕ್ಲಾಸಸ್ ಹಿಂಗೇನಾರೆ ಹಾಬೀಸ್ ಮಾಡಿದ್ರ ಅದು ಅಲ್ಲಿ ಲಕ್ಷ್ಯ ಹೋಗುದಿಲ್ಲ, ಹಾಗೂ ಅವರು ಏಕಾಗ್ರತೆಯನ್ನು ಕಾಪಾಡ್ಕೋಬಹುದು.
0: ಆಯ್ತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರ, 40 ನಂತರ ಆರೋಗ್ಯವನ್ನ ಸುಸ್ಥಿತಿ ಒಳಗೆ ಇಟ್ಕೋಬೇಕಾದಾಗ ಮಹಿಳೆ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಸಂದರ್ಶನದೊಳಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು.
2: 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಇಂದು ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಪಂಕಜಣ್ಣ, ನಮಸ್ಕಾರ. ಅಣ್ಣ ಜಗಣ್ಣ, ಹೇಗಿದ್ಯಾ?
3: ಚೆನ್ನಾಗಿದ್ದೀನಪ್ಪ. ಮನೇಲಿ ಆರಾಮಾಗಿ ಕುಂತ್ಬಿಟ್ಟಿದ್ಯಾ?
2: ಹೌದು.
3: ಈಗ ಮನುಷ್ಯ ಅಂದ್ರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಇವು ಬಹಳ ಮೂಲಭೂತ. ಯಾವುದು? ಗಾಳಿ. ಗಾಳಿ ಇಲ್ದಲೆ ನಾವು ಉಸಿರಾಡಕ್ಕಾಗತ್ತಾ?
2: ಇಲ್ಲಪ್ಪ.
3: ಎರಡನೇದು ನೀರು.
2: ನೀರು, ಹೌದೌದು.
3: ಕುಡಿಯೋದಕ್ಕೆ ನೀರು ಬೇಕು. ನಮ್ಮ ಮನೆ ಕೆಲಸ

0: ನೀರ್ ಬೇಕು, ಮತ್ತೆ ನಾವು ಬೆಳೆ ಬೆಳೆಯೋಕ್ ನೀರ್ ಬೇಕು,
1: ಹೌದು,
0: ಇದೇನು ಕೈಗಾರಿಕೆಗಳಿದಾವಲ್ಲ ಅವುಗಳಿಗೂ ನೀರ್ ಬೇಕು,
1: ನೀರ್ ಬೇಕು
0: ಅಲ್ವಾ. ಮೂರನೇದು ಆಹಾರ, ನೀರಿದ್ರೇನೆ ಆಹಾರ ಬೆಳೆಯಕ್ಕಾಗದು,
1: ಹೌದು ನಿಜ
0: ಅಲ್ವಾ. ಹಿಂಗಿರುವಾಗ ಏನಾಗಿದೆ, ನಮ್ಮ ಮನುಷ್ಯರು ವಿವೇಚನೆಯಿಂದ ವರ್ತನೆ ಮಾಡ್ತಾ ಇಲ್ಲ. ಏನು ಅಂತ ಅಂದ್ರೆ
1: ಏನಾಗ್ಬಿಟ್ಟಿದೆ,
0: ಅವನ್ ನೋಡಪ್ಪ ಒಳ್ಳೆ ದುಡ್ಡನ್ನ ನೀರ್ ಖರ್ಚು ಮಾಡ್ದಂಗೆ ಮಾಡ್ತಾನೆ ಅಂತ ಹೇಳ್ತಾರೆ.
1: ನಿಜ ನಿಜ,
0: ದೊಡ್ಡ ತಪ್ಪು. ನೀರಿಗೆ ದುಡ್ಡಿಗಿನ ಜಾಸ್ತಿ ಮೌಲ್ಯ ಇದೆ.
1: ಹೌದಂತೀಯ,
0: ನಮ್ಗೆ ಕೊಡಗಿನಲ್ಲಿ ಹೆಚ್ಚು ಮಳೆ ಬರುತ್ತೆ ಪರವಾಗಿಲ್ಲ, ಆದ್ರೆ ಬೇಸ್ಗೆನಲ್ಲಿ ಕೊಡಗಿನಲ್ಲೂ ನೀರಿನ ಕೊರತೆ ಉಂಟಾಗುತ್ತೆ,
1: ಗೊತ್ತಾಗ
0: ಆಹಾರದ ಬಗ್ಗೆ
1: ಕೇಳಿ.
0: ಹಾಗಾಗಿ ನೀರಿನ ಬಗ್ಗೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು. ನೀರಿನಲ್ಲಿ ಇನ್ನೊಂದು ವಿಚಾರ ಇದೆ ಪಂಕಜಣ್ಣ, ಅಂತರ್ಜಲ ಅಂತ ಬರುತ್ತೆ.
1: ಅಂತರ್ಜಲ, ಅಂತರ್ಜಲ ಅಂದ್ರೆ ಏನಣ್ಣ?
0: ಅಂತರ್ಜಲ ಅಂದ್ರೆ ಈಗ ಮಳೆ ಬರುತ್ತೆ, ಮಳೆ ಬಂದಾಗ ಸಣ್ಣ ಸಣ್ಣ ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ದೊಡ್ಡ ದೊಡ್ಡ ನೋಡಿಗಳಲ್ಲೂ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಮಣ್ಣಿರುವಂತ ಕಡೆ ಗದ್ದೆಗಳಲ್ಲಿ ನೀರು ನಿಲ್ಲುತ್ತೆ, ಅದೆಲ್ಲ ಕೆಳಗಡೆ ಇಳಿಯುತ್ತೆ ಭೂಮಿನಲ್ಲಿ. ಭೂಮಿನಲ್ಲಿ ಇಳಿದು ಭೂಮಿನಲ್ಲಿ ಒಂದು ಬಂಡೆ ಇರುತ್ತಲ್ಲ,
1: ಆ
0: ಬಂಡೆ ಹತ್ರ ನಿಂತು ಬಿಡುತ್ತಲ್ಲ ನೀರು ಕೆಳಗಡೆ, ಅದೇ ಅಂತರ್ಜಲ.
1: ಅಂತರ್ಜಲ
0: ಆಮೇಲೆ ನಾವೇನ್ ಮಾಡ್ತೀವಿ, ಅದಕ್ಕೆ ಮೊದಲೆಲ್ಲ ತೆರೆದ ಬಾವಿ ತೆಗಿತಾ ಇದ್ವಿ, ತೆರೆದ ಬಾವಿ ತೆಗೆದು ಅದನ್ನ ಬಳಸ್ಕೊಳ್ತಾ ಇದ್ವಿ. ಆಮೇಲೆ ತೆರೆದ ಬಾವಿ ತೆಗೆದ್ರೆ ನೀರು ಸಿಗ್ತಾ ಇರ್ಲಿಲ್ಲ, ಕೊಳವೆ ಬಾವಿ ತೆಗ್ಸಿವಿ. ಕೊಳವೆ ಬಾವಿಯಿಂದ ನೀರು ಬಳಸಕ್ ಶುರು ಆದ್ಮೇಲೆ ಈಗ ನಾವು ಎಷ್ಟು ಕೊರೆದ್ರು ನೀರೇ ಸಿಗ್ತಾ ಇಲ್ಲ,
1: ಬತ್ತಾ ಇಲ್ಲ.
0: 1000 ಅಡಿ, 1500 ಅಡಿ, 2000 ಅಡಿ, ಕೋಲಾರ ಕಡೆ 2000 ಅಡಿ ಹರಿಬೇಕು ನೀರು ಒಂದು ಕೃಷಿಗೆ. ಹಂಗಾಗಿ ಏನಾಗಿದೆ ಅಂತಂದ್ರೆ ಅಂತರ್ಜಲದ ಕೊರತೆ ವಿಪರೀತ ಆಗಿದೆ. ಈ ಅಂತರ್ಜಲದ ಮರುಪೂರಣ ಮತ್ತೆ ಅಂತರ್ಜಲದ ನಿರ್ವಹಣೆಗೋಸ್ಕರನೇ ನಮ್ಮ ಭಾರತ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ ಒಂದು ಪ್ರಾರಂಭ ಮಾಡಿದೆ.
1: ದೊಡ್ಡ ಯೋಜನೆ,
0: ಬಹಳ ದೊಡ್ಡ ಯೋಜನೆ, ಅದಕ್ಕಿಂತ ಮುಖ್ಯವಾದ ಯೋಜನೆ, ಬಹಳ ಪ್ರಮುಖವಾದ ಯೋಜನೆ, ಅದಕ್ಕೆ ಮಹತ್ವ ಕೊಡಬೇಕು. ನಾನು ಹೇಳಿನಲ್ಲ ಅಂತರ್ಜಲ ಎಷ್ಟು ಮುಖ್ಯ ಅಂತ. ನೋಡಿ, ನಮ್ಮಲ್ಲಿ ಆಹಾರ ಉತ್ಪಾದನೆಗೆ ಅಂತರ್ಜಲ ಬೇಕು, ಕುಡಿಯೋ ನೀರಿಗೆ ಬೇಕು, ಮತ್ತೆ ಕೈಗಾರಿಕೆಗೆ ಬೇಕು.
1: ಹೌದು,
0: ಒಂದು ಅಂದಾಜಿನ ಪ್ರಕಾರ ನಮ್ಮ 65% ನೀರು ನಾವೇನ್ ಕೃಷಿ ಬಳಸ್ತೀವಲ್ಲ ಅದು ಅಂತರ್ಜಲದಿಂದ ಬರುತ್ತಂತೆ. ಈಗ ದೊಡ್ಡ ಮಲೆನಾಡು ಅಲ್ಲೆಲ್ಲ ಮಳೆಯಿಂದಾನೇ ನೀರು ಬರುತ್ತೆ, ಕೆರೆ ತೋಡುಗಳು ಇವೆಲ್ಲ ತುಂಬಿರ್ತವೆ, ಬಳಸ್ಕೊಳ್ತಾರೆ. ಆದ್ರೆ ಬಯಲುಸೀಮೆನಲ್ಲಿ ಒಣ ಪ್ರದೇಶಗಳು ಅವರೆಲ್ಲ ಅಂತರ್ಜಲಕ್ಕೆ ಕೈ ಹಾಕ್ತಾರೆ, ಪಂಪ್ ಸೆಟ್, ಕೊಳವೆ ಬಾವಿ ಬಳಸಿ. ಅಂದ್ರೆ 65% ನೀರು ಅಂತರ್ಜಲದಿಂದ ಬರುತ್ತೆ. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ 85% ಕುಡಿಯೋ ನೀರು ಕೂಡ ಅಲ್ಲಿಂದಲೇ ಬರುತ್ತೆ. ಅಲ್ಲಿ ಮಳೆ ಕಡಿಮೆ ಬರುತ್ತೆ, ಮತ್ತೆ ನೀರು ಅವರಿಗೆ ಲಭ್ಯತೆ ಕಡಿಮೆ, ಹಾಗಾಗಿ ಮತ್ತೆ ಅವರು ಕೊಳವೆ ಬಾವಿ ತೋಡನೆ ಅಂತರ್ಜಲ ಎತ್ತಬೇಕು. 85% ಅವಶ್ಯಕತೆ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯೋ ನೀರಿಂದು ಅಂತರ್ಜಲದಿಂದ ಪೂರೈಕೆ ಆಗುತ್ತೆ. ಮತ್ತೆ 50% ಕುಡಿಯೋ ನೀರು ಪಟ್ಟಣ ಪ್ರದೇಶದಲ್ಲೂ ಕೂಡ ಅಂತರ್ಜಲದಿಂದ ಬರುತ್ತೆ. ಹೀಗಾಗಿ ಏನಾಗಿದೆ ಅಂತ ಅಂದ್ರೆ ಕಳೆದ ಒಂದು 3-4 ದಶಕದಲ್ಲಿ ಅಂತರ್ಜಲ ಅತಿಯಾಗಿ ಬಳಕೆಯಾಗ್ಬಿಟ್ಟು ವಿಶೇಷವಾಗಿ ಕೃಷಿಗೆ, ಕುಡಿಯೋ ನೀರಿಗೆ, ಮತ್ತೆ ಕೈಗಾರಿಕೆಗೆ ಆ ಒಂದು ಅಂತರ್ಜಲದ ಮಟ್ಟ ಸಾಕಷ್ಟು ಕುಸ್ತು ಬಿಟ್ಟಿದೆ, ತಳಕ್ ಹೋಗ್ತಾ ಇದೆ ಅಂತ ಹೇಳ್ಬೋದು, ಪಾತಾಳ ಮುಡ್ತಾ ಇದೆ ಅನ್ಬೋದು.
1: ಪಾತಾಳ, ಹೌದು.
0: ಈಗ 2017 ಈ ಕೇಂದ್ರ ಅಂತರ್ಜಲ ಮಂಡಳಿ ಅಂತ ಇದೆ, ಅವರು ಒಂದು ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವ 6881 ತಾಲೂಕಿನಲ್ಲಿ 1186 ತಾಲೂಕಿನಲ್ಲಿ ಅಂತರ್ಜಲ ಅತಿಯಾದ ಬಳಕೆಯಾಗಿದೆ ಅಂತ. ನೋಡಿ, ಈ ಒಂದು ವಿಚಾರ ನಮಗೆ ಚಿಂತೆ ಉಂಟು ಮಾಡುವಂತ ವಿಷಯ.
1: ಯಾಕಂದ್ರೆ
0: ಅತಿಯಾದ ಶೋಷಣೆ ಆಗಿದೆ ಅಂತರ್ಜಲದ್ದು. ಆ ಒಂದು ಅಂತರ್ಜಲದ ಅತಿಯಾದ ಶೋಷಣೆಯನ್ನ ಜನರ ಒಂದು ಗಮನಕ್ಕೆ ತಂದು ಅಂತರ್ಜಲದ ನಿರ್ವಹಣೆಗೋಸ್ಕರ ಒಂದು ಯೋಜನೆಯನ್ನ ಸರ್ಕಾರ ಪ್ರಾರಂಭ ಮಾಡಿದೆ. ಇದನ್ನ ಅಟಲ್ ಭೂಜಲ್ ಯೋಜನೆ ಅಂತ ಕರೀತಾರೆ.
1: ಏನೇನ್ ಹೇಳಿದ್ಯ?
0: ಅಟಲ್ ಭೂಜಲ್ ಯೋಜನೆ. ಭೂಜಲ ಅಂದ್ರೆ ಅಂತರ್ಜಲ ಅಲ್ವಾ. ಹಾಗಾಗಿ ಈ ಅಂತರ್ಜಲ ನಿರ್ವಹಣೆಗೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಅಂತರ್ಜಲದ ಬಗ್ಗೆ. ಅಂತರ್ಜಲ ಅಂತ ಅಂದ್ರೆ ನಮ್ಮ ಜನರಿಗೆ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ ಮಳೆ ನೀರೇನೆ ಹಿಂಗಿ ಅಂತರ್ಜಲಕ್ಕೆ ಹೋಗಿರುತ್ತೆ. ಮೊದಲೇ ಭೂಮಿನಲ್ಲಿ ನೀರಿರುತ್ತೆ ಅಂತ ಕೆಲವರು ತಲೆಯಲ್ಲಿ ಕುಂತ್ಬಿಟ್ಟಿದೆ.
1: ಹೌದು,
0: ನೀರಿಲ್ಲ ಅಂದ್ರೆ ಬೋರ್ವೆಲ್ ಹಾಕು ಅನ್ನೋದು. ಕೊಳವಾಯು ತೋರಿಸಿದ್ರೆ ನೀರೆಲ್ಲಿಂದ ಬರ್ಬೇಕು? ಮಳೆ ನೀರು ಹಿಂಗಿದ್ರೆ ಕಣಪ್ಪ ಅದು ಇಳಿದು ಅಂತರ್ಜಲ ಆಗೋದು.
1: ಹೌದಲ್ಲ,
0: ಅಂತರ್ಜಲದಿಂದ ನೀರು ಮೇಲಕ್ ಬರಲ್ಲ, ಅದು ಮೇಲ್ಗಡೆಯಿಂದ ಒಳಗ್ ಕೆಳಗಡೆ ಇಳಿದು ಮತ್ತೆ ಅಲ್ಲಿಂದ ನಾವ್ ಎತ್ತೀವಿ. ಹಾಗಾಗಿ ಅಂತರ್ಜಲಕ್ಕೆ ನಾವು ನೀರಿನ ನಿರ್ವಹಣೆ ಮಾಡಬೇಕು, ನೀರನ್ನ ಹಿಂಗಿಸ್ಬೇಕು. ಮುಖ್ಯವಾಗಿ ಸುಸ್ಥಿರವಾದಂತಹ ಭೂಜಲದ ನಿರ್ವಹಣೆ, ಈಗ ಏನೇನು ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳಿದಾವಲ್ಲ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಂತರ್ಜಲದ ನಿರ್ವಹಣೆಗೆ ಒಂದು ಯೋಜನೆಯನ್ನ ರೂಪಿಸುವಂತದ್ದು ಸ್ಥಳೀಯ ಮಟ್ಟದಲ್ಲಿ, ಅದು ಬಹಳ ಮುಖ್ಯವಾದ್ದು. ಇದರಲ್ಲಿ ಇನ್ನೊಂದೇನಂದ್ರೆ ಸಮುದಾಯ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಜನಗಳು ಪಾಲ್ಗೊಳ್ಬೇಕು.

0: ಸಮುದಾಯ ಅಂದ್ರೆ ಜನರು,
1: ಜನರು ನಾವೇನೆ, ನಾವೇ ಜನರೇ ಪಾಲ್ಗೊಳ್ಬೇಕು.
0: ಅಂದ್ರೆ ಮಳೆ ನೀರನ್ನ ಹಿಡ್ಕೊಳ್ಳೋದು, ಅದನ್ನ ಇಂಗ್ಸೋದು, ಸಂಗ್ರಹಣೆ ಮಾಡಿ ಬಳಸೋದು, ಮಳೆ ನೀರನ್ನು ಕೊಯ್ಲು ಅಂತಾರೆ, ಅದು ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಈಗ ನಮ್ಮ ಮೇಲ್ಛಾವಣಿ ಮೇಲೆ ಬಿದ್ದ ನೀರು ನಾವದನ್ನ ಶುಚಿಯಾಗಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ನಮಗೆ ಸಂಪಿಗೆ ಬಿಟ್ಕೊಂಡು ಬಳಸ್ಬೋದು. ಇನ್ನೂ ಹೆಚ್ಚಾದ ನೀರನ್ನ ನಾವು ಭೂಮಿಗೆ ಇಂಗಿಸ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು. ಇಂಗು ಗುಂಡಿ ಅಂತಾರೆ,
1: ಇಂಗು ಗುಂಡಿ,
0: ಒಂದ್ 10 ಅಡಿ ಆಳಕ್ಕೆ ಗುಂಡಿ ತೆಗೆದ್ಬಿಡ ಮನೆ ಹತ್ರ, ಅದಕ್ಕೆ ಈ ಸಿಮೆಂಟ್ ಬಳೆಗಳು ಬರ್ತಾವ ರಿಂಗುಗಳು, ಅಂತವನ್ನ ಹಾಕ್ಬಿಟ್ಟು ಆ ಕೆಳಗಡೆ ಒಂದ್ 2 ರಿಂಗ್ ಬಿಟ್ಟು ಉಳಿದವಕ್ಕೆಲ್ಲೂ ಸಣ್ಣ ಸಣ್ಣ ತೂತುಗಳು ಇರ್ತವೆ, ಆ ತೂತುಗಳ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಅದಕ್ಕೆ ಕೆಲವರು ಜಲ್ಲಿನೂ ತುಂಬುತ್ತಾರೆ,
1: ಜಲ್ಲಿ ತುಂಬುತ್ತಾರೆ,
0: ದೊಡ್ಡ ದೊಡ್ಡ ಕಲ್ಲುಗಳನ್ನ ತಳಕ ಹಾಕ್ತಾರೆ, ಅದ್ರ ಮೇಲೆ ದಪ್ಪ ಜಲ್ಲಿ, ಅದ್ರ ಮೇಲೆ ಸ್ವಲ್ಪ ಸಣ್ಣ ಜಲ್ಲಿ, ಇನ್ನು ಅದ್ರ ಮೇಲೆ ಸ್ವಲ್ಪ ಮರಳು ಇಂಥದ್ ಹಾಕೊಂಡು ಆ ನೀರು ಇಂಗುತ್ತೆ. ಇಂಗದಾಗ ಏನಾಗುತ್ತೆ, ಅಂತರ್ಜಲದ ಮಟ್ಟ ವೃದ್ಧಿ ಆಗುತ್ತೆ. ಇನ್ನು ಕೆಲವರು ಈ ಕೊಳವೆ ಬಾವಿ ಸಮೀಪದಲ್ಲೂ ಮಾಡ್ತಾರೆ, ಅದನ್ನ ಮಾಡೋದ್ರಿಂದ ಕೊಳವೆ ಬಾವಿನಲ್ಲೂ ನೀರು ಜಾಸ್ತಿ ಆಗುತ್ತೆ.
1: ಜಾಸ್ತಿ
0: ಮತ್ತೆ ಇದು ನಮ್ಮ ಹಳ್ಳಿ ಮಟ್ಟದಲ್ಲೂ ಕೂಡ ಈ ರೀತಿ ಇಂಗು ಗುಂಡಿಗಳನ್ನ ಮಾಡೋದಕ್ಕೆ ಇಲ್ಲಿ ಒತ್ತು ಕೊಡಲಾಗುತ್ತೆ ಈ ಅಟಲ್ ಭೂಜಲ್ ಯೋಜನೆಯಲ್ಲಿ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರೂ ಹಣಕಾಸಿನ ಒಂದು ನೆರವನ್ನ ಒದಗಿಸ್ತಾರೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಮತ್ತೆ ಜನರಲ್ಲಿರುವಂತಹ ಒಂದು ಸಾಮರ್ಥ್ಯ ಅಭಿವೃದ್ಧಿ, ಅವರ ತಿಳುವಳಿಕೆ ಹೆಚ್ಚಿ ಅವರಲ್ಲಿ ಕೌಶಲ್ಯವನ್ನ ಹೆಚ್ಚು ಮಾಡುವಂತದ್ದು, ಮತ್ತೆ ಅಲ್ಲಲ್ಲಿ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಇಂಗ್ಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅದನ್ನ ಮಾಡುವಂತದ್ದು. ನಮ್ಮ ಕರ್ನಾಟಕದಲ್ಲಿ 1199 ಗ್ರಾಮ ಪಂಚಾಯತಿನಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ. ವಿಶೇಷವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಗದಗ, ಈ 11 ಜಿಲ್ಲೆಗಳ 1199 ಗ್ರಾಮ ಪಂಚಾಯತಿನಲ್ಲಿ ಈ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ಏನು ಅಂತಂದ್ರೆ, ಅಂತರ್ಜಲವನ್ನ ನಾವು ಸರಿಯಾಗಿ ಕಾಪಾಡಿಕೊಳ್ಳೋದು, ಅದರ ನಿರ್ವಹಣೆ ಕಡೆ ಗಮನ ಕೊಡೋದು, ನೀರನ್ನ ಪೋಲು ಮಾಡದೇ ಇರೋದು, ಮತ್ತೆ ನಮಗೆ ಸಿಗುವಂತ ನೀರನ್ನ ಸದುಪಯೋಗ ಪಡಿಸಿಕೊಳ್ಳೋದು.
1: ಸರಿ,
0: ಈಗೊಂದು ಜಲ್ ಜೀವನ್ ಮಿಷನ್ ಅಂತಾನು ಬರ್ತಾ ಇದೆ, ಎಲ್ಲ ಕಡೆ ಅದು ಬರ್ತಾ ಇದೆ. ಮೊದಲೇನಂದ್ರೆ ನಮ್ಗೆ ನಲ್ಲಿಗೆ ನೀರು ಬರುತ್ತೆ, ಎಷ್ಟು ಬೇಕಾದ್ರೂ ಹಿಡ್ಕೋಬಹುದು, ಇಲ್ಲದಿದ್ರೆ ಹರಿದೋಗೋದಕ್ಕೆ ಬಿಟ್ಬಿಡ್ಬೋದು, ಏನ್ ನಮ್ಗೆ ಏನ್ರಿಂದ ಏನು ಸಮಸ್ಯೆ ಆಗಲ್ಲ ಅಂತ. ಈಗ ಹಂಗಾಗಲ್ಲ ಕಣಣ್ಣ.
1: ಹೌದಾ?
0: ಪ್ರತಿಯೊಂದು ಮನೆಗೂ ನಲ್ಲಿ ಹಾಕ್ತಾರೆ, ನಲ್ಲಿ ಜೊತೆಗೆ ಮೀಟರ್ ಹಾಕ್ತಾರೆ. ನೀನು ನೀರು ಅದನ್ನ ಬಿಟ್ಬಿಟ್ರೆ ಹೊರಗಡೆ ನಿಂದು ಮೀಟರ್ ಓಡುತ್ತೆ, ಬಿಲ್ ಬರುತ್ತೆ,
1: ಬಿಲ್ ಬರುತ್ತೆ,
0: ಬಿಲ್ ಬಂದಾಗ ನಿನಗೆ ನೋಡಪ್ಪ ನನಗೆ ಮಾಡಬಾರ್ದಾಯ್ತು ನೋಡ. ಹಂಗಾಗಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲೂ ಇದು ಬರುತ್ತೆ, ಅಟಲ್ ಭೂಜಲ್ ಯೋಜನೆ. ಹಾಗಾಗಿ ನಾವು ಈ ಅಟಲ್ ಭೂಜಲ್ ಯೋಜನೆ ಇದೆಯಲ್ಲ, ಇದ್ರ ಬಗ್ಗೆ ನಮ್ಗೆಲ್ಲ ಯಾರ್ಯಾರು ಪರಿಚಯ ಇದಾರಲ್ಲ ಅವ್ರಿಗೆಲ್ಲ ಹೇಳಿ ಜಾಗೃತಿ ಮೂಡಿಸ್ತಾ
1: ಮಾಡ್ಬೇಕು ಮಾಡ್ಬೇಕು.
0: ಸರಿನಪ್ಪ, ಸಮಯ ಆಗ್ತಾ ಬಂತು, ನಾನು ಬರ್ತೀನಿ.
1: ಆಯ್ತು ಆಯ್ತು ಆಯ್ತು, ಆಯ್ತಣ್ಣ ಆಯ್ತಣ್ಣ, ಸಿಗೋಣ.
0: ಸರಿ,
1: ನಡಿ ನಡಿ ನಡಿ ನಡಿ ನಡಿ.
2: ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 1:10 ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ

ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027ರವರೆಗೆ ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದಿನಿಂದ ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡುತ್ತಿದ್ದು, ಇಂದು ಅವರು ಬಿಹಾರದ ಗಯಾಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಿರಿಯ ಸಚಿವರು, ಉನ್ನತ ಅಧಿಕಾರಿಗಳು ಹಾಗೂ ಉದ್ಯಮಿಗಳ ನಿಯೋಗವೂ ಆಗಮಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ಟೋಲಾಮ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದು, ದೇಶದ ಇತರ ಪ್ರಮುಖ ನಾಯಕರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಅಧ್ಯಕ್ಷ ಟೋಲಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಈ ವಲಯದ ಮೇಲೆ ನಡೆದ ಡ್ರೋನ್ ದಾಳಿಯಿಂದಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 3 ಭಾರತೀಯ ನಾಗರಿಕರು ಗಾಯಗೊಂಡಿದ್ದು, ಇಂತಹ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಭಾರತ ತಿಳಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನಾಗರಿಕ ಮೂಲ ಸೌಕರ್ಯಗಳು ಮತ್ತು ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳನ್ನು ಟೀಕಿಸಿದೆ. ತಕ್ಷಣವೇ ಸಂಘರ್ಷವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿರುವ ಭಾರತ, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂದು ಪ್ರತಿಪಾದಿಸಿದೆ. ಯುಎಇನಲ್ಲಾಗಿರುವ ದಾಳಿಯಲ್ಲಿ ಭಾರತೀಯ ನಾಗರಿಕರು ಗಾಯಗೊಂಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಹೋರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಮುದ್ರಯಾನ ಖಚಿತಪಡಿಸಬೇಕು ಎಂದಿದ್ದಾರೆ. ಭಾರತ ಮತ್ತು ಜಮೈಕಾ ನಡುವಿನ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವು ಅತ್ಯಂತ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ತಿಳಿಸಿದ್ದಾರೆ. ಜಮೈಕಾದ ವಿದೇಶಾಂಗ ಸಚಿವೆ ಕಮಿನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಸಚಿವ ಸಂಪುಟದ ಸದಸ್ಯರೊಂದಿಗೆ ನಡೆಸಿದ ಸಮಗ್ರ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಡಿಜಿಟಲ್ ಪರಿವರ್ತನೆ, ಸಾಂಸ್ಕೃತಿಕ ವಿನಿಮಯ, ಕ್ರೀಡೆ ಮತ್ತು ಡಿಜಿಟಲ್ ಪಾವತಿ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಬಲಪಡಿಸಲು ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಿಂಗ್ಸನ್ ಟೌನ್ನಲ್ಲಿ ಭಾರತದ $1,00,000 ನೆರವಿನೊಂದಿಗೆ ಪೂರ್ಣಗೊಂಡಿರುವ ಗ್ರಾಮೀಣ ಜೀವನೋಪಾಯ ಸುಧಾರಣಾ ಯೋಜನೆಯನ್ನು ಸಚಿವರು ಶ್ಲಾಘಿಸಿದರು. ಈ ಯೋಜನೆಯು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಿದ್ದು, ಮೆಲಿಸಾ ಚಂಡಮಾರುತದ ನಂತರ ಜಮೈಕಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತವು ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ಭಾರತ ಕ್ಯಾರಿಕಾಮ್ ಅಭಿವೃದ್ಧಿ ಪಾಲುದಾರಿಕೆಯಡಿಯಲ್ಲಿ ಜಮೈಕಾದಲ್ಲಿ ಕುಶಲಕರ್ಮಿಗಳ ಸಬಲೀಕರಣ ಕೇಂದ್ರವನ್ನು ಸ್ಥಾಪಿಸುವ ಕುರಿತು ಸದ್ಯ ಮಾತುಕತೆಗಳು ನಡೆಯುತ್ತಿವೆ ಎಂದು ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಸಂಶೋಧನೆ ಮತ್ತು ನಾವೀನ್ಯತೆಯ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪುನರುಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಐಐಟಿ ಮದ್ರಾಸ್ ತಂತ್ರಜ್ಞಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಂಶೋಧನಾ ಕ್ಷೇತ್ರವು ಕೇವಲ ಪಿಎಚ್ಡಿ ಪ್ರಬಂಧಗಳು ಅಥವಾ ಶೈಕ್ಷಣಿಕ ಪ್ರಕಟಣೆಗಳಿಗೆ ಸೀಮಿತವಾಗಬಾರದು ಎಂದು ಆಶಿಸಿದರು. ಸಂಶೋಧನೆಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಆವಿಷ್ಕಾರಗಳಾಗಿ ಪರಿವರ್ತನೆಯಾಗಬೇಕು. ಆ ಮೂಲಕ ವಿಕಸಿತ ಭಾರತದ ಗುರಿ ತಲುಪಲು ಪೂರಕವಾದ ಫಲಿತಾಂಶಗಳನ್ನು ನೀಡುವತ್ತ ನಾವು ಗಮನಹರಿಸಬೇಕು ಎಂದು ಸಚಿವರು ಒತ್ತು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪಶ್ಚಿಮ ಏಷ್ಯಾದ ಸಂಘರ್ಷವು 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಯು ಅತ್ಯಂತ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಎಚ್ಚರಿಸಿದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ ಸುಮಾರು $125 ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು IMF ಅಂದಾಜಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ದೀರ್ಘಕಾಲದ ಸಂಘರ್ಷ ತೈಲ ಬೆಲೆಗಳು $100 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡಗಳು ಈಗಾಗಲೇ IMF ಪ್ರತಿಕೂಲ ಸನ್ನಿವೇಶದ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ತಿಳಿಸಿದ್ದಾರೆ. ಈ ಪ್ರತಿಕೂಲ ಸನ್ನಿವೇಶದ ಅಡಿಯಲ್ಲಿ 2026 ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 2.5 ಕುಸಿಯುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಜಾಗತಿಕ ಹಣದುಬ್ಬರ ಪ್ರಮಾಣವು ಶೇಕಡ 5.4 ಏರಿಕೆಯಾಗಬಹುದು ಎಂದು IMF ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿಗಳು ತೀವ್ರಗೊಂಡಿದ್ದು ಈಗಾಗಲೇ ಜಾರಿಯಲ್ಲಿದ್ದ ದುರ್ಬಲ ಕದನ ವಿರಾಮವು ಅಂತ್ಯಗೊಂಡಂತಾಗಿದೆ. ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಘೋಷಿಸಿದ ಬೆನ್ನಲ್ಲೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ 6 ಮಿಲಿಟರಿ ದೋಣಿಗಳು ನಾಶವಾಗಿದ್ದು 5 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದ ದಾಳಿಯಿಂದಾಗಿ UAE ತೈಲ ಬಂದರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂಘರ್ಷಕ್ಕೆ ಮಿಲಿಟರಿ ಕ್ರಮದಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳಿಸಿದ್ದು, ಸಂಘರ್ಷದಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳದಂತೆ ಅಮೆರಿಕ ಮತ್ತು UAEಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕವು ತನ್ನ ನೌಕಾಪಡೆಯ ರಕ್ಷಣೆಯಲ್ಲಿ ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನು ದಾಟಿವೆ ಎಂದು ಪ್ರತಿಪಾದಿಸಿದರೆ ಇರಾನ್ ಇದನ್ನು ನಿರಾಕರಿಸಿದೆ. ಕಳೆದ ಫೆಬ್ರವರಿಯಿಂದ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಈಗಾಗಲೇ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದು ಇತ್ತೀಚಿನ ಶಾಂತಿ ಮಾತುಕತೆಗಳು ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿವೆ. ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಇಬ್ಬರು ಭಾರತದ ಪತ್ರಕರ್ತರು ಭಾಜನರಾಗಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಅವರಿಗೆ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಇವರು ನಟಾಲಿ ಒಬಿಕೋ ಪಿಯನ್ಸನ್ ಅವರೊಂದಿಗೆ ಬ್ಲೂಂಬರ್ಗ್ ಸಂಸ್ಥೆಗಾಗಿ ನೀಡಿದ ವರದಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಗಡಿ ಕಣ್ಗಾವಲು ತಂತ್ರಜ್ಞಾನದ ಕುರಿತಾದ ತನಿಖಾ ವರದಿಗಾಗಿ ಅನೋಹ್ ಮೂಲದ ವರದಿಗಾರ ಅನಿರುದ್ಧ ಘೋಷಾಲ್ ಅವರು ಅಂತಾರಾಷ್ಟೀಯ ವರದಿಗಾರಿಕೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಗೌರವ ಎಂದು ಪರಿಗಣಿಸಲಾದ ಈ ಪ್ರಶಸ್ತಿಗಳನ್ನು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಘೋಷಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋ ಕಾಕ್ಡಾಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಮ್ಮ ಭೇಟಿಯ ಅವಧಿಯಲ್ಲಿ ಉಭಯ ರಾಷ್ಟಗಳ ನಡುವಿನ ವಲಸೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, IMF ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:20. ಶ್ರೋತೃಗಳೇ, ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆತ್ಮೀಯ

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಇಂದು ವಿಶ್ವ ಅಸ್ತಮ ದಿನ. ಹಾಗಾಗಿ ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ಅಸ್ತಮ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಕೇಳುಗರೆ, ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರ ವಿಶ್ವ ಅಸ್ತಮ ದಿನವನ್ನು ಆಚರಿಸಲಾಗುತ್ತೆ. ಏನಿದು ಅಸ್ತಮ ಕಾಯಿಲೆ ಅಂದರೆ, ಅಸ್ತಮ ಅನ್ನೋದು ಒಂದು ಉಸಿರಾಟದ ಸಂಬಂಧಿತ ರೋಗ. ಇದರಲ್ಲಿ ಶ್ವಾಸನಾಳಗಳು ಉಬ್ಬಿ ಇಳಿದು ಉಸಿರಾಟ ಕಷ್ಟವಾಗುತ್ತೆ. ಇದನ್ನೇ ಅಸ್ತಮ ಅಂತ ಹೇಳ್ತಾರೆ. ಇದು ಮಕ್ಕಳಲ್ಲಿಯೂ ದೊಡ್ಡವರಲ್ಲಿ ಕೂಡ ಕಾಣಬಹುದು. ಈ ಅಸ್ತಮದ ಪ್ರಮುಖ ಲಕ್ಷಣಗಳು ಅಂದರೆ ಯಾವುದೆಲ್ಲ? ಅದೇ, ಉಸಿರಾಟದ ತೊಂದರೆ, ಎದೆ ಬಿಗಿತ ಅಥವಾ ಎದೆನೋವು, ಉಬ್ಬಸ ಮತ್ತು ದೀರ್ಘಕಾಲದ ಕೆಮ್ಮು. ಈ ಎಲ್ಲ ಲಕ್ಷಣಗಳು ಹೆಚ್ಚಾಗಿ ಬೆಳಗ್ಗೆ ಮತ್ತು ರಾತ್ರಿ ಹೆಚ್ಚಾಗಿ ಬರುತ್ತೆ. ಇವಿಷ್ಟು ಲಕ್ಷಣಗಳಾದರೆ ಇನ್ನು ಅಸ್ತಮ ಕಾಯಿಲೆಗೆ ಕಾರಣಗಳನ್ನು ನೋಡೋದಾದರೆ, ಮುಖ್ಯವಾಗಿ ಹೆಚ್ಚುತ್ತಿರೋ ಮಾಲಿನ್ಯ ಮಟ್ಟಗಳು, ಅನಾರೋಗ್ಯಕರ ಜೀವನ ಶೈಲಿ, ಅಲರ್ಜಿಗಳು ಮತ್ತು ವಿವಿಧ ಅನುವಂಶಿಕ ಅಂಶಗಳು ಈ ಕಾಯಿಲೆ ಬರೋದಕ್ಕೆ ಕಾರಣವಾಗುತ್ತೆ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮಕ್ಕಳಲ್ಲಿ ಈ ಸ್ಥಿತಿಯ ಅಪಾಯ ಹೆಚ್ಚಾಗಿದೆ. ಪೋಷಕರಲ್ಲಿ ಯಾರಾದರೂ ಅಸ್ತಮಾದಿಂದ ಬಳಲುತ್ತಿದ್ದರೆ ಮಗುವಿಗೆ ಈ ಸ್ಥಿತಿ ಬರೋ ಅಪಾಯ 25-30% ಹೆಚ್ಚಾಗುತ್ತೆ. ಹೆಚ್ಚಿನ ಜನರು ಇದನ್ನು ಸಾಮಾನ್ಯ ಕೆಮ್ಮು ಅಥವಾ ಅಲರ್ಜಿ ಅಂತ ನಿರ್ಲಕ್ಷಿಸುತ್ತಾರೆ. ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರವಾಗಲು ಕಾರಣವಾಗಬಹುದು. ಹಾಗಾಗಿ ಇಂತಹ ಯಾವುದಾದ್ರೂ ಲಕ್ಷಣ ಕಂಡುಬಂದಲ್ಲಿ ಆ ಕೂಡಲೇ ವೈದ್ಯರ ಬಳಿ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಅವನೇ ನನ್ನ ಗಂಡ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಹಂಸಲೇಖ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಅಸ್ತಮಾ ಕಾಯಿಲೆಯನ್ನು ಹೇಗೆ ತಡೆಗಟ್ಟಬಹುದು ಅನ್ನೋಂತ ತಿಳ್ಕೊಳ್ಳೋದಾದರೆ, ಅಲರ್ಜಿ ಇದೆ ಅಂತಾದರೆ ಮೊದಲು ನಾವು ಮಾಡಬೇಕಾದ ಕೆಲಸ ಮನೆಯನ್ನು ಸ್ವಚ್ಛವಾಗಿಡೋದು, ಸಾಕು ಪ್ರಾಣಿಗಳನ್ನು ಸ್ವಚ್ಛವಾಗಿರಿಸೋದು. ಸಾಧ್ಯವಾದಷ್ಟು ಈ ಸಾಕು ಪ್ರಾಣಿಗಳನ್ನು ಮಲಗುವ ಕೋಣೆಯಿಂದ ದೂರ ಇಡಬೇಕು, ಯಾಕಂದರೆ ಅದರ ಕೂದಲು ಅಸ್ತಮವನ್ನು ಪ್ರಚೋದಿಸಬಹುದು. ಹಾಗೆ ಧೂಮಪಾನ ಸಂಪೂರ್ಣವಾಗಿ ತಪ್ಪಿಸಬೇಕು. ಜೊತೆಗೆ ಸೊಳ್ಳೆ ಬತ್ತಿ, ಅಗರಬತ್ತಿ ಹೀಗೆ ಅತಿಯಾದ ಸುಗಂಧ ದ್ರವ್ಯಗಳ ಬಳಕೆಯನ್ನು ಕೂಡ ಕಡಿಮೆ ಮಾಡಬೇಕು. ಇನ್ನು ಚಳಿಗಾಲದಲ್ಲಿ ಹೊರಗೆ ಹೋಗುವಾಗ ಮೂಗು ಬಾಯಿಯನ್ನೆಲ್ಲ ಮಾಸ್ಕ್ನಿಂದ ಮುಚ್ಚಿಕೊಳ್ಬೇಕು. ಪೌಷ್ಟಿಕವಾದಂಥ ಆಹಾರ ಸೇವಿಸಬೇಕು. ವೈದ್ಯರ ಸಲಹೆ ಮೇರೆಗೆ ಲಘು ವ್ಯಾಯಾಮ ಮತ್ತು ಯೋಗಾಸನ, ಅದರಲ್ಲೂ ಪ್ರಾಣಾಯಾಮ ಮಾಡೋದು ಉತ್ತಮ. ಮನೆಯಲ್ಲಿ ತೇವಾಂಶ ಬೆಳೆಯದಂತೆ ನೋಡಿಕೊಳ್ಬೇಕು. ಜೊತೆಗೆ ಕಿಟಕಿಗಳನ್ನು ತೆರೆದಿಟ್ಟು ಶುದ್ಧ ಗಾಳಿಯ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ವೈದ್ಯರು ಸೂಚಿಸಿದ ಔಷಧಗಳನ್ನು, ಸ್ಪೆಷಲಿ ಇನ್ಹೇಲರ್ಗಳನ್ನು ಪ್ರತಿದಿನ ನಿಯಮಿತವಾಗಿ ಬಳಸಬೇಕು. ಲಸಿಕೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು. ಇವುಗಳಿಂದೆಲ್ಲ ಅಸ್ತಮ ಬರುವಿಕೆಯನ್ನು ತಡೆಗಟ್ಟಲು ಸ್ವಲ್ಪ ಮಟ್ಟಿಗೆ ಆದರೂ ಸಹಕಾರಿಯಾಗಬಹುದು.

0: ಪಕ್ಷಿಗಳು ಎಷ್ಟು ಕಷ್ಟಪಡ್ತವೆ ಗೊತ್ತಾ? ಬಿಡಮ್ಮ, ಸಾಕು, ನೀರು ಖರ್ಚು ಮಾಡಬೇಡಿ ಜಾಸ್ತಿ.
1: ಹೌದು, ಅಮೂಲ್ಯವಾದ ಜೀವ ಜಲವನ್ನ ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ. ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ, ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
1: ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟ್ ಅಲ್ಲಿ ನೀರ್ ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

ಶ್ರೋತೃಗಳೇ, ಪ್ರಚಲಿತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅಸ್ತಮ ಕುರಿತು ಮಾತನಾಡ್ತಾ ಇದ್ದೇವೆ. ಅದರಲ್ಲೂ ಇಂದು ವಿಶ್ವ ಅಸ್ತಮಾ ದಿನ. ಈ ದಿನದಲ್ಲಿ ನಾವು ಈ ಬಗ್ಗೆ ಕೂಡ ಸ್ವಲ್ಪ ತಿಳಿದುಕೊಳ್ಬೇಕಲ್ವಾ? ವಿಶ್ವ ಅಸ್ತಮಾ ದಿನ 2026 ಧ್ಯೇಯವಾಕ್ಯ ಹೀಗಿದೆ: ಅಸ್ತಮಾದಿಂದ ಬಳಲುತ್ತಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಉರಿಯೂತದ ಇನ್ಹೇಲರ್ಗಳು ಲಭಿಸುವಂತೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳೋದು. ಇದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಆರೋಗ್ಯ ಸೇವೆಗಳಲ್ಲಿ ಅಸ್ತಿತ್ವದಲ್ಲಿರುವ ಅಸಮಾನತೆಗಳನ್ನು ಪರಿಹರಿಸುವ ನಿರ್ಣಾಯಕ ಅಗತ್ಯವನ್ನು ಈ ಧ್ಯೇಯವಾಕ್ಯ ಒತ್ತಿ ಹೇಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಅಸ್ತಮಾವು ವಿಶ್ವಾದ್ಯಂತ ಅಂದಾಜು 260-360 ಮಿಲಿಯನ್ ಜನರನ್ನು ಬಾಧಿಸುವ ದೀರ್ಘಕಾಲದ ಕಾಯಿಲೆಯಾಗಿದೆ. ಮಕ್ಕಳಲ್ಲಿ ಅತ್ಯಂತ ಸಾಮಾನ್ಯವಾದ ದೀರ್ಘಕಾಲದ ಕಾಯಿಲೆಯಾಗಿದ್ದು, ಇದು ಬೆಳೆಯುವ ಅಪಾಯವು ಎಲ್ಲ ವಯೋಮಾನವರಲ್ಲಿ ಕಾಣಿಸುತ್ತೆ. ಹಾಗಾಗಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆ, ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಅಸ್ತಮಾ ಎಂಬ ಸಮಸ್ಯೆಯನ್ನು ನಿಯಂತ್ರಿಸಬಹುದು. ಈಗ ಕೇಳೋಣ ಮಾಸ್ತಿಗುಡಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್. ರಚನೆ ಕವಿರಾಜ್, ಸಂಗೀತ ಸಾಧು ಕೋಕಿಲಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಆರ್ಎಂ ಚಿತ್ರದ ಗೀತೆ. ಹಾಡಿದ್ದಾರೆ ಅನನ್ಯ ಭಟ್, ರಚನೆ ನಾಗಾರ್ಜುನ ಶರ್ಮಾ, ಸಂಗೀತ ದೀಪು ನಿನಾನ್ ತೋಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆಬಿ ತಿಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಬಳಿಕ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೃಂಗೇರಿಯಲ್ಲಿ ತರಾತುರಿಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 201 ಮತಗಳಿಂದ ಗೆದ್ದಿದ್ದರು. ಇದನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಚುನಾವಣಾ ಅಕ್ರಮ ಕುರಿತಂತೆ ಹೈಕೋರ್ಟ್ನಲ್ಲಿ ಪ್ರಶ್ನೆ

0: ಸಲ್ಲಿಸಿದ್ದರು. ಅದರಂತೆ ಮರು ಎಣಿಕೆ ನಡೆದಿದ್ದು 314 ಮತಗಳು ಮಾನ್ಯವಾಗಿವೆ, 255 ಮತಗಳು ಅಮಾನ್ಯವಾಗಿವೆ. ಈಗ ಮರು ಎಣಿಕೆಯಲ್ಲಿ ಜೀವರಾಜ್ ಅವರಿಗೆ 690 ಮತಗಳು ಲಭಿಸಿದ್ದು, ರಾಜೇಗೌಡರಿಗೆ ಬಿದ್ದಿದ್ದ ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ ಎಂದು ದೂರಿದ್ದಾರೆ.
1: 2023 ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ, 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ರಾಜೇಗೌಡನಿಗೆ 255 ಮತಗಳು ಕಡಿಮೆಯಾಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಓಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದ ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ, ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ, ಇದು ನಾಟ್ ಓನ್ಲಿ ಓಟ್ ಚೋರಿ, ಇದು ಓಟ್ ಡಕಾಯಿತಿ.
0: ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2028 ಚುನಾವಣೆಗೆ ಇದು ದಿಕ್ಸೂಚಿ ಎಂದು ಅಭಿಪ್ರಾಯಪಟ್ಟಿದ್ದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈಹಿಡಿದಿವೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪರವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಉಮೇಶ್ ಮೇಟಿ ಗೆಲುವಿಗೆ ಕಾರಣ ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪೂರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ಹೇಳಿದ್ದು ಇದೆಲ್ಲ ಮಾಧ್ಯಮಗಳ ವರದಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಮುಖಂಡರಾದ ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬರ್ ಅವರ ಅಮಾನತು ಹಿಂಪಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋತಂತೆ ರಾಜ್ಯದಲ್ಲಿಯೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹೀನಾಯವಾಗಿ ಸೋಲು ಅನುಭವಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಐತಿಹಾಸಿಕವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲಿನ ಜನರ ಬಲವಾದ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿಯನ್ನುಂಟು ಮಾಡುವವರ ವಿರುದ್ಧ ಅಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕುಡಿಯುವ ನೀರು ಸರಬರಾಜು ಮಾಡಲು ಅಡ್ಡಿಪಡಿಸಿದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಔರಾದ್, ಬಾಲ್ಕಿ, ಬಸವಕಲ್ಯಾಣ, ಕಮಲನಗರ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಬಾಲ್ಕಿಯ 8 ಗ್ರಾಮ ಸೇರಿದಂತೆ 43 ಗ್ರಾಮಗಳಲ್ಲಿ ನೀರು ಸಮಸ್ಯೆ ಉಲ್ಬಣಗೊಂಡಿದ್ದು, ಅಧಿಕಾರಿಗಳು ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೇಸಿಗೆಯಲ್ಲಿ ಕುಡಿಯುವ ನೀರು ವ್ಯತ್ಯಯವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಸೂಚಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದ ಅವರು, ಬೇಸಿಗೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯುಂಟಾಗದಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ಗುಣಮಟ್ಟದ ನಿರಂತರ ವಿದ್ಯುತ್ ಸರಬರಾಜು ಮಾಡಲು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ಕಾವೇರಿ ನದಿ ಮತ್ತು ಹೇಮಾವತಿ ನದಿಯ ಮೂಲಕ ಕುಡಿಯುವ ನೀರನ್ನು ಎತ್ತುವಳಿ ಮಾಡುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿ ಅನಧಿಕೃತವಾಗಿ ಹಾಕಿಕೊಂಡಿರುವ ಅಕ್ರಮ ಪಂಪ್ಸೆಟ್ಗಳನ್ನು ತೆರವುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆಯನ್ನು ಹೊರತುಪಡಿಸಿ ಇತರೆ ಗ್ರಾಮಗಳಲ್ಲಿನ ಕೊಳವೆ ಬಾವಿಗಳು, ಪಂಪ್ಸೆಟ್ಗಳು ಮತ್ತು ಓವರ್ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಮಾಯಕೊಂಡ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಸಮಸ್ಯೆ ಇರುವ ಕಡೆಗಳಲ್ಲಿ ತಕ್ಷಣವೇ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕಂದನಕೋವಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ನೀರಿನ ಸೌಲಭ್ಯ ಒದಗಿಸುವಲ್ಲಿ ವಿಳಂಬ ಧೋರಣೆ ತೋರದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆಗಾಲದ ವೇಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಹಾಗೂ ಹಾನಿಗೊಳಗಾಗುವ ಪ್ರದೇಶಗಳನ್ನು ಗುರುತಿಸಿ ಸ್ಥಳೀಯ ನಿವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ರಾಜೇಂದ್ರ ಕೆವಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲ ಹಾಗೂ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ 112 ವಾರ್ಡ್ಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಎಲ್ಲಾ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ್ದು, ತಪ್ಪಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಾಲಿಕೆ, ಅಗ್ನಿಶಾಮಕ ತುರ್ತು ಸೇವೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಹಗುರ ಮಳೆಯಾಗಲಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಕೆಲವೆಡೆ ಮಳೆಯಾಗಲಿದ್ದು, ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸೇರಿದಂತೆ ಹಲವೆಡೆ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮನೆಗಳಲ್ಲಿ ಪ್ರಾಣಿಗಳನ್ನು ಹೇಗೆ ಪೋಷಿಸುತ್ತೇವೆಯೋ ಅದೇ ರೀತಿ ಗಿಡಮರಗಳನ್ನು ಪೋಷಿಸಿದಾಗ ಮಾತ್ರ ಪರಿಸರ ಉಳಿಸಲು ಸಾಧ್ಯ ಎಂದು ಕೋಲಾರದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಟಿ ಗೊಲ್ಲಹಳ್ಳಿ ಹೊರವಲಯದ ಕೆರೆಯ ಅಂಗಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಣ ದುಂದುವೆಚ್ಚ ಮಾಡುವ ಬದಲು ನೆನಪಿನ ಸಂಕೇತವಾಗಿ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಆಕಾಶವಾಣಿ ಬೆಂಗಳೂರು. ಈಗ ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೇದಾವತಿ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೆ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ್ ಚರಿತ್ರೆ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ.

0: ये भगवान शंकर के अवतार थे।
1: देवांश संभूत माने क्या है?
0: अंदरे देवांश स्वरूपिगळु मत्तु अवतार पुरुषरु एंदर्थ।
1: रोंगटे खड़े होना माने क्या है?
0: अंदरे नम्म रोम रोमगळु उद्वेगदिंद एद्दु निल्लुवुवु रोमांचनवागुवुदु एंदर्थ। ये माता की कोख से जन्म लेकर भी भौतिक देह के ऊपर थे।
1: ये मानव होते हुए भी देवता थे ना?
0: हाँ, ये यहलोक के वासी होते हुए भी देवलोक के थे। उन्होंने हिंदू धर्म की डूबती हुई नैया को किनारे लगाकर सर्वोच्च स्थान दिया।
1: ये बड़े परमार्थिक विद्वान थे, दैवभूत थे ना?
0: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇ ನಾ?
0: ಹಾ ಹಾ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾಥ್ ರಹಾ ಕರ್ತೆ ಥೇ.
1: उनका दूसरा नाम आर्यांबा था ना?
0: हाँ हाँ, सही है। शिवगुरु को बूढ़े होने पर भी कोई संतान नहीं थी। पति पत्नी निसंतान का दुख भुगतने लगे।
1: भुगतना इंदरे अनुभविसु, निसंतान इंदरे संतान ही ना इंदलवे?
0: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿಲ್ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ ಕೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತ ಥೆ.
0: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೆ ಏಕ್ ದಿನ್ ಪಹಲೆ ಶಿವಜಿ ನೆ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯಾ.
1: ಭಗವಾನ್ ಕಿ ಸೇವಾ ಸೆ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
0: ಹಾ ಹಾ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರಕೇಲಿಯ ಪ್ರಾರ್ಥನಾಕಿ ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಕೀ ಬಾಚುನ್ನೇ ಕೇಳಿಯ ಕಹ.
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
0: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯೇ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಕ್ಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರಕೋ ಜನಂದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
0: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೆ ಪುತ್ರ ಕಾ ನಾಮ್ ಶಂಕರ್ ಹಿ ರಖಾ ಗಯಾ.
1: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
0: ಹಾ, ಯೇಹಿ ನಹಿ, ಕೈ ಮಹಾಪುರುಷೋಂ ಕಾ ಜನ್ಮ ದಿನ್ ಆಜ್ಕಲ್ ಭಿ ವಿವಾದಾತ್ಮಕ ತೋ ಹೈ ಹಿ. ಇನ್ಕೆ ಕೈ ನಾಮ ಹೈ, ಜೈಸೆ ಬ್ರಹ್ಮ ಸ್ವರೂಪಾಚಾರ್ಯ, ದೂಸರಾ ನಾಮ ಹೈ ಸುರೇಶ್ವರಾಚಾರ್ಯ.
1: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
0: ಹಾ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಾ ಥಾ. ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೆ ಶಾಸ್ತ್ರೀಯ ವಿಧಿ ಸೆ ಉಪನಯನ್ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕುಲ್ ಭೇಜ್ ದಿಯಾ.
1: ಶಂಕರ್ ಪಢಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೆ ನಾ?
0: ಹಾ ಹಾ, ದೋ ಸಾಲ್ ಮೇ ಹಿ ಸಭಿ ಉಪನಿಷತ್ ಪುರಾಣ ವೇದ ಔರ್ ಸಭಿ ಧರ್ಮಶಾಸ್ತ್ರೋಂ ಕಾ ಅಧ್ಯಯನ್ ಸಂಪೂರ್ಣ ರೂಪ ಸೆ ಕಿಯಾ.
1: ದಶ ದಿಕ್ಕುಗಳಲ್ಲೂ ಇವರ ಹೆಸರು ಪ್ರಖ್ಯಾತಗೊಂಡಿತು ಅಲ್ಲವೇ?
0: ಹಾ ಹಾ, ಏಕ್ ಬಾರ್ ಗುರುಕುಲ್ ಕೆ ನಿಯಮಾನುಸಾರ್ ಶಂಕರ್ನೇ ಏಕ್ ದಿನ್ ಭಿಕ್ಷಾ ಕೇಳಿ ಏಕ ಗರೀಬ್ ಬ್ರಾಹ್ಮಣ್ ಕೆ ಘರ್ ಪಹುಂಚೆ. ಉನ್ಕೆ ಘರ್ ಮೇ ದೇನೆ ಕೇಳಿ ಕುಚ್ ಭಿ ನಹಿ ಥಾ. ಶಂಕರ್ ಕೆ ಅನುರೋಧ ಪರ್ ಏಕ್ ಆವಲಾ ಹಿ ಭಿಕ್ಷಾ ಕೆ ರೂಪ ಮೇ ದೇ ದಿಯಾ. ಶಂಕರ್ ಕಾ ದಿಲ್ ಬಹುತ್ ಪಿಗಲ್ ಗಯಾ.
1: ಆವಲಾ ಎಂದರೇನು ಬಹಂಜಿ?
0: ಆವಲಾ ಎಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ.
1: ದಿಲ್ ಪಿಘಲ್ನ ಎಂದರೇನು ಬೆಹಂಜಿ?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. उन्होंने वही लक्ष्मी देवी का स्तोत्र रचकर लक्ष्मी से गरीब

0: ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
0: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೆ ಭರ್ ಗಯ.
1: ಅಬ್ಬಾ, ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೆ ನಾ?
0: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೇ ಮಾನೆ ವಿವಾಹ ಕರ್ನೆ ಕೋ ಕಹಾ ಮಗ ಶಂಕರ್ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
1: ಯೇ ಬಡೆ ಮಾತು ಭಕ್ತ ಥೇನಾ?
0: ಹಾ, ಇಸ್ಕೆಲಿಯೇ ಏಕ್ ನಿದರ್ಶನ್ ಹೈ ಮಾ ರೋಜ್ ಅಪ್ನೆ ಘರ್ ಸೆ ದೂರ ರಹನೆ ವಾಲಿ ಪೂರ್ಣಾ ನದಿ ಮೇ ನಹಾನೆ ಜಾತಿ ಥಿ ಕಮ್ಜೋರಿ ಔರ್ ಬೀಮಾರ್ ಸೆ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ ಮಾ ಕಿ ಅಸಹಾಯಕತಾ ಸೆ ಬಹು ದುಃಖಿ ಹುಯೆ.
1: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ್ ಥಾ.
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೆ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ ಕೆ ಆಗೆ ಲಾನೆ ಕೆ ಲಿಯೆ ಪ್ರಾರ್ಥನಾ ಕಿ. ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳ ಕೆ ರಾಜ ರಾಜಶೇಖರ್ ಸಾತ್ ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೆ ಪ್ರಭಾವಿತ ಹುಯೆ. ರಾಜಾನೆ ಅಪನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಬಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹಿ ಕಿಯಾ, ಅಪ್ನಾ ಅಸಮರ್ಥತಾ ಪ್ರಕಟ್ ಕಿ.
1: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೈ ನಾ?
0: ಹಾ ಹಾ, ಬಾಲಕ್ ಶಂಕರ್ ನೆ ರಾಜಾ ಕೋ ಸಮಜಾಯಾ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪ್ನಾ ಅಪ್ನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ. ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದಾಧ್ಯಯನ್ ಏವಂ ಅಧ್ಯಾಪನ್ ಕಾ ಕಾಮ್ ಹೈ. ಹಮೇ ಹಾತಿ ಕೋ ಲೇಕರ್ ಕ್ಯಾ ಕರ್ನಾ ಹೈ, ಇಸಿಲಿಯೇ ಹಾತಿ ಮುಜೆ ನಹಿ ಚಾಹಿ.
1: ರಾಜಾ ಬಾಲಕ್ ಕಿ ಬಾತೋನ್ ಸೆ ಔರ್ ಪ್ರಭಾವಿತ ಹುವಾ ಹೋಗಾ ನಾ?
0: ಹಾ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: ಹಾ, ಭಾವಾವೇಶ ಸೆ ಶಂಕರ್ ಕೆ ಚರಣೋ ಮೇ ಸ್ವರಣ್ ಸೆ ಸಿಕ್ಕೆ ರಖಕರ್ ಪ್ರಣಾಮ್ ಕಿಯಾ. ಶಂಕರ್ ನೇ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಜ್ಕರ್ ಉನ್ ಸಿಕ್ಕೋಂ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ.
0: ಬಾಲಕ್ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ. ಮಾತಾಜಿ ಸೆ ಆಜ್ಞಾ ಮಾಂಗೆ ಮಗರ್ ಮಾನೆ ಅನುಮತಿ ನಹಿ ದಿ ಮಾ ಕೋ ಬೇಟ ಸನ್ಯಾಸ ಲೇನಾ ಉಚಿತ್ ನ ಲಗ.
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾ ಜರೂರ್. ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾಥ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ ತಬ್ಬು ವಹಾ ಏಕ್ ಮಗರ್ನೆ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗ.
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೆ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
0: ಹಾ ಹಾ, ಲಹುಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾಸೆ ಮಗರ್ನೆ ಛೋಡ್ ದಿಯಾ ಮಾನೆ ಉಸೆ ಘರ್ ಲೇ ಚಲ್ನೆ ಕೋ ಕಹಾ ಮಗರ್ ಸನ್ಯಾಸಿ ಕೋ ಘರ್ ಕಹಾ ಮಾಸೆ ಹಿ ಪುಚಾ.
1: ವಾಹ್, ಶಂಕರ್ ಜಿ ಕಾ ಸಂಕಲ್ಪ ಕಿತ್ನಾ ದೃಢ ಹೈ ನಾ.
0: ಏಕ್ ಬಾರ್ ಗುರುಮುಖ ಸೆ ಸುನಾ ಥಾ ಕಿ ಸ್ವಯಂ ಪತಂಜಲಿ ಭಗವಾನ್ ನರ್ಮದಾ ಕೆ ಕಿನಾರೆ ಏಕ್ ಗುಫಾ ಮೇ ಸಹಸ್ರೋ ವರ್ಷೋನ್ ಸೆ ಸಮಾಧಿಸ್ತ ಹೈ. ತುರಂತ ಶಂಕರ್ ಜಿ ಉನ್ಕಿ ಖೋಜ್ ಮೇ ನಿಕಲ್ ಪಡೆ ಉಸ್ ಗುಫಾ ತಕ್ ಪಹುಂಚೆ.
1: ಶಂಕರ್ ಜಿ ಕೋ ಋಷಿ ಮುನಿ ಜ್ಞಾನಿ ಏಂ ಯೋಗಿಯೋಂಕೆ ಪ್ರತಿ ವಿಶೇಷ ರುಚಿ ಥಿ ನಾ?
0: ಹಾ ಹಾ ಜರೂರ್. ಯೋಗಿ ಕೆ ನಿಶ್ಚಲ ದೇಹ ಮೇ ಸ್ಪಂದನ್ ಹೋನೆ ಲಗ ಯ ದೇಖ ಶಂಕರ್ನೆ ಉನ್ನೆ ನತಮಸ್ತಕ್ ಪ್ರಣಾಮ್ ಕಿಯಾ ಗೋವಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:10. ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.
1: ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕೇಳುಗರೆ, ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆ, ಹಾಡಿದ್ದಾರೆ LN ಶಾಸ್ತ್ರಿ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:15:10. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕುವೆಂಪು ಅವರ ರಚನೆ ಕೇಳಿ, ಶಿವಮೊಗ್ಗ ಸುಬ್ಬಣ್ಣ ಅವರ ದನಿಯಲ್ಲಿ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:31:20. ಇನ್ನು ಮುಂದೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸ್ವಾಭಿಮಾನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಶಂಕರ್ ಗಣೇಶ್, ಸಾಹಿತ್ಯ ಆರ್ ಎನ್ ಜಯ್ ಗೋಪಾಲ್.

ಶ್ವೇತ ಗುಲಾಬಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಕಲ್ಯಾಣ್ ವೆಂಕಟೇಶ್, ಸಾಹಿತ್ಯ ದೊಡ್ಡರಂಗೇಗೌಡ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 4:42. ನೆನಪು ನೆನಾದ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳಿ ಸಾವಿರ ಸುಳ್ಳು. ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಶಂಕರ್ ಗಣೇಶ್, ಸಾಹಿತ್ಯ ಚಿ ಉದಯ ಶಂಕರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನೀ ತನ್ನ ಕಾಣಿಕೆ ಚಿತ್ರದ ಗೀತೆ ಇದು. ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ್ ಆನಂದ್, ಸಾಹಿತ್ಯ ಆರ್ ಎನ್ ಜಯ ಗೋಪಾಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನೀ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿಜಯಾನಂದ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:10.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
5: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-90-1282
7: ಆರ್ 9606-84066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ಆಕಾಶವಾಣಿ ಮಡಿಕೇರಿ, ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು.
11: ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಅಸ್ತಮ ದಿನ. ಪ್ರತಿ ವರ್ಷ ಮೇ ತಿಂಗಳ ಮೊದಲನೆಯ ಮಂಗಳವಾರ ವಿಶ್ವ ಅಸ್ತಮ ದಿನವನ್ನ ಆಚರಿಸಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಅಸ್ತಮ ಕಾಯಿಲೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಈ ಕಾಯಿಲೆಯಿಂದ ಉಂಟಾಗುವ ತೊಂದರೆಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಅಸ್ತಮ ಎನ್ನುವುದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಒಂದು ದೀರ್ಘಕಾಲದ ಕಾಯಿಲೆ. ಇದರಿಂದ ಉಸಿರಾಟಕ್ಕೆ ತೊಂದರೆ ಉಂಟಾಗ್ತದೆ. ವಿಪರೀತ ಕೆಮ್ಮು, ಎದೆಯಲ್ಲಿ ಬಿಗಿತ ಮತ್ತು ಉಸಿರಾಡುವಾಗ ಶಬ್ದ ಬರುವುದು ಇದರ ಪ್ರಮುಖ ಲಕ್ಷಣ ಎನ್ನುತ್ತಾರೆ ವೈದ್ಯರು. ವಾಯುಮಾಲಿನ್ಯ, ಧೂಳು, ಹವಾಮಾನ ಬದಲಾವಣೆ, ಧೂಮಪಾನ ಮತ್ತು ಕೆಲವೊಮ್ಮೆ ಅನುವಂಶೀಯವಾಗಿಯೂ ಅಸ್ತಮ ಬರಬಹುದು. ಸರಿಯಾದ ಮುನ್ನೆಚ್ಚರಿಕೆ ಮತ್ತು ವೈದ್ಯರ ಮಾರ್ಗದರ್ಶನದ ಮೂಲಕ ಇದನ್ನು ನಿಯಂತ್ರಣದಲ್ಲಿರಿಸಿ ಸಾಮಾನ್ಯ ಜೀವನ ನಡೆಸಬಹುದು. ಅಸ್ತಮದ ಕುರಿತು ಎಲ್ಲರೂ ಸರಿಯಾದ ಮಾಹಿತಿ ಪಡೆಯಬೇಕು. ಆರೋಗ್ಯಕರ ಜೀವನ ಶೈಲಿ ಮತ್ತು ಮಾಲಿನ್ಯ ರಹಿತ ಪರಿಸರವನ್ನು ನಿರ್ಮಿಸುವ ಮೂಲಕ ಅಸ್ತಮ ಮುಕ್ತ ಸಮಾಜದತ್ತ ನಾವೆಲ್ಲರೂ ಹೆಜ್ಜೆ ಹಾಕೋಣ. ಹಾಗೆಯೇ May 8 ವಿಶ್ವ ರೆಡ್ ಕ್ರಾಸ್ ದಿನ. ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕರಾದ ಹೆನ್ರಿ ಡ್ಯುನಾಂಟ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಈ ವರ್ಷ ಮಾನವೀಯತೆಯ ಪರವಾಗಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಯುದ್ಧ, ಪ್ರಾಕೃತಿಕ ವಿಕೋಪ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಸ್ವಯಂ ಸೇವಕರ ಶ್ರಮವನ್ನ ಈ ದಿನ ಗೌರವಿಸಲಾಗ್ತದೆ. ವಿವಿಧ ಕಡೆಗಳಲ್ಲಿ ರಕ್ತದಾನ ಶಿಬಿರಗಳು, ಪ್ರಥಮ ಚಿಕಿತ್ಸಾ ತರಬೇತಿ ಹಾಗೂ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ಕೇಳಿದರೆ ಇಂದಿನ ಕಾರ್ಯಕ್ರಮದಲ್ಲಿ ಅಸ್ತಮ ಅಥವಾ ದಮ್ಮು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮಡಿಕೇರಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಈ ರೋಗದ ಕುರಿತು ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
12: ನಮಸ್ತೆ
11: ಡಾಕ್ಟರ್. ಈಗ ಸಾಮಾನ್ಯವಾಗಿ ಅಸ್ತಮ ಅಥವಾ ದಮ್ಮು, ಅವ್ರಿಗೆ ದಮ್ಮು ಇದೆ ಅಸ್ತಮ ಇದೆ ಅಂತ ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ. ಈ ಅಸ್ತಮ ಅಥವಾ ದಮ್ಮು ಅಂದ್ರೆ ಏನು ಡಾಕ್ಟರ್?
12: ಈ ಅಸ್ತಮ ಎನ್ನುವುದು ಒಂದು ಶ್ವಾಸಕೋಶ ಮತ್ತು ಶ್ವಾಸನಾಳದ ಒಂದು ದೀರ್ಘಕಾಲದ ಉರಿಯೂತ, ಇಂಗ್ಲಿಷ್ ನಲ್ಲಿ ಅದಕ್ಕೆ ಇನ್ಫ್ಲಮೇಷನ್ ಅನ್ನತೀವಿ ನಾವು. ಇದು ಆಗಾಗ್ಗೆ ಮರುಕಳಿಸುವ ಒಂದು ರೋಗ. ಶ್ವಾಸಕೋಶಕ್ಕೆ ಹೋಗುವ ಗಾಳಿಗೆ ಏನಾದರೂ ಅಡಚಣೆ ಆದಾಗ ಈ ರೋಗ ಕಂಡು ಬರ್ತದೆ. ಇದು ಪರಿಸರ ಮತ್ತು ಅನುವಂಶಿಕ ವಿಷಯಗಳ ಜೋಡಣೆಯಿಂದ ಉಂಟಾಗುವಂಥದ್ದು. ಕೆಲವೊಮ್ಮೆ ನಮ್ಮ ಜೀವಕೋಶದಲ್ಲಿ ಬದಲಾವಣೆ ಆಗ್ತಾನೆ ಇರ್ತದೆ, ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ ನಾವು. ಮತ್ತು ಪರಿಸರದಿಂದಾಗಿ ಕೂಡ ಆಸ್ತಮ ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. 12 ವರ್ಷಕ್ಕಿಂತ ಮೊದಲು ಪ್ರಾರಂಭವಾಗುವ ಆಸ್ತಮ ಅನುವಂಶಿಕ, ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಇಳಿದು ಬಂದಿರಬಹುದು, ಅನುವಂಶಿಕ ಪ್ರಭಾವದಿಂದ ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಆ ನಂತರ ಕಾಣಿಸಿಕೊಳ್ಳುವ ದಮ್ಮು ಪರಿಸರದಿಂದ, ಅದರ ಪ್ರಭಾವದಿಂದ ಆಗುವಂತದ್ದು. ಜಗತ್ತಿನಲ್ಲಿ ಸಾಧಾರಣ 4 ಕೋಟಿ ಮಂದಿಗಿಂತಲೂ ಜಾಸ್ತಿ ಅಸ್ತಮಾ ಅಥವಾ ಈ ಉಬ್ಬಸ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇವರಲ್ಲಿ ಸುಮಾರು 1 ಕೋಟಿ ರೋಗಿಗಳು ನಮ್ಮ ಭಾರತದಲ್ಲಿದ್ದಾರೆ. ನಿಜವಾಗಿ ಕೇಳಿದರೆ ಅಪಾಯಕಾರಿ ಕಾಯಿಲೆಗಳಾದ ಡಯಾಬಿಟಿಸ್, ಹೃದ್ರೋಗ ಮತ್ತು ಕ್ಯಾನ್ಸರ್ಗಳಿಗಿಂತಲೂ ಹೆಚ್ಚು ಜನರು ಅಸ್ತಮಾ ಕಾಯಿಲೆಯಿಂದ ನೋವು ಸಾವು ಅನುಭವಿಸುತ್ತಿದ್ದಾರೆ. ಇದು ಎಲ್ಲಾ ವಯಸ್ಸಿನವರಿಗೂ ಈ ಅಸ್ತಮಾ ಕಾಯಿಲೆ ಕಾಡುತ್ತಿದೆ. ಇದು ಶರೀರದಲ್ಲಿ ಬೇರೂರಿರುವ ಒಂದು ದೀರ್ಘಕಾಲಿಕ ರೋಗ.
11: ಡಾಕ್ಟರ್, ಈಗ ಮನುಷ್ಯನಲ್ಲಿ ಉಸಿರಾಟದ ವ್ಯವಸ್ಥೆಗೆ ಏನಂತ ಕರೀತಾರೆ ಡಾಕ್ಟರ್?
12: ಈ ಮನುಷ್ಯರ ಉಸಿರಾಟ ಆಗೋದು ನಮ್ಮ ಮೂಗಿನಿಂದ ಶುರುವಾಗಿ ಶ್ವಾಸನಾಳದ ಮೂಲಕ ಕೆಳಗೆ ಇಳಿದು ಶ್ವಾಸಕೋಶ ಅಥವಾ ಲಂಗ್ಸ್ ಅಲ್ಲಿ ಸಣ್ಣ ಸಣ್ಣ ಗಾಳಿ ಚೀಲಗಳು ಇರ್ತದೆ, ಅದನ್ನ ಆಲ್ವಿಯೋಲೈ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಈ ಇಡೀ ವ್ಯವಸ್ಥೆಯನ್ನ ನಾವು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಈ ಚಿಕ್ಕ ಗಾಳಿ ಚೀಲ ಅಥವಾ ಆಲ್ವಿಯೋಲೈಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನ್ನ ಶರೀರದಿಂದ ಹೊರದೂಡಿ

0: ಆಮ್ಲಜನಕ ಹೀರಿ ರಕ್ತಕ್ಕೆ ಕಳಿಸುವಂತ ಕೆಲಸವನ್ನ ಅದು ಮಾಡುತ್ತಿರುತ್ತದೆ.
1: ಈ ಆಸ್ತಮಾ ಅಥವಾ ದಮ್ಮು ಉಂಟಾದಾಗ ಏನಾಗುತ್ತೆ ಡಾಕ್ಟರ್?
0: ಈ ಆಸ್ತಮಾ ಉಂಟಾದಾಗ ನಮ್ಮ ಶ್ವಾಸಕೋಶಗಳು ಸಂಕುಚಿತಗೊಳ್ಳುತ್ತವೆ, ಅಲ್ಲಿ ಹೆಚ್ಚು ಲೋಳೆ ಅಥವಾ ಕಫದ ಉತ್ಪಾದನೆ ಆಗುತ್ತದೆ. ನಂತರ ಆ ಗಾಳಿ ಮಾರ್ಗದ ಒಳಗೋಡೆಗಳು ಊದಿಕೊಳ್ಳುತ್ತದೆ. ಈ ಆಸ್ತಮಾದಲ್ಲಿ ಆಗೋದೇ ಈ ಇನ್ಫ್ಲಮೇಷನ್ ಅಥವಾ ಊದಿಕೊಳ್ಳುತ್ತದೆ. ಈ ಬಾವು ಅಥವಾ ಊದು ಉಸಿರಾಟದ ನಾಳಗಳನ್ನ ತುಂಬಾ ಸೆನ್ಸಿಟೈಸ್ ಮಾಡ್ತದೆ, ಸಂವೇದನೆಗಳಾಗಿ ಮಾಡ್ತದೆ, ಮತ್ತು ಅದು ತಮಗೆ ಯಾವ ವಸ್ತು ಎಲರ್ಜಿ ಆಗ್ತದೆ ಅದಕ್ಕೆ ರಿಯಾಕ್ಟ್ ಅಥವಾ ಪ್ರತಿಕ್ರಿಯಿಸಲಿಕ್ಕೆ ಶುರು ಮಾಡ್ತದೆ. ಹೀಗೆ ಪ್ರತಿಕ್ರಿಯಿಸಿದಾಗ ಗಾಳಿಯ ಮಾರ್ಗವು ಚಿಕ್ಕದಾಗಿ ಅದರ ವ್ಯಾಸ ಕಮ್ಮಿ ಆಗ್ತದೆ, ಶ್ವಾಸಕೋಶದ ಅಂಗಾಂಗಗಳಿಗೆ ಗಾಳಿ ಹೋಗುವುದು ಬಹಳ ಕಡಿಮೆ ಆಗ್ತದೆ. ಇದರಿಂದಾಗಿ ಉಸಿರಾಡುವಾಗ ಒಂದು ವಿಶಿಲ್ ಅಥವಾ ಶಿಳ್ಳೆ ಹೊಡೆದ ಹಾಗೆ ಶಬ್ದ ಕೇಳ್ತಾ ಇರ್ತದೆ, ಕೊಯ್ ಕೊಯ್ ಅಂತ ಹೇಳುವ ಶಬ್ದ ಕೇಳ್ತಾ ಇರ್ತದೆ. ಇದನ್ನ ನಾವು ವೀಸಿಂಗ್ ಅಂತ ಹೇಳ್ತೀವಿ. ಇದನ್ನು ಅನುಭವಿಸಿದ ರೋಗಿಗಳಿಗೆಲ್ಲ ಈ ಶಬ್ದ ಗೊತ್ತಿರ್ತದೆ, ಆದ್ರಿಂದ ಹೆಚ್ಚಿನವರು ನಮ್ಮ ಹತ್ರ ಬಂದು ಹೇಳ್ತಾರೆ ನನಗೆ ವೀಸಿಂಗ್ ಇದೆಯಾ ಅಂತ. ಆದ್ರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಲಸ ಮಾಡುವಾಗಲೂ ನಿಮಗೆ ತುಂಬಾ ದಣಿವಾಗೋದು, ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ತಿದ್ರೆ ಇದು ಆಸ್ತಮಾದ ಲಕ್ಷಣಗಳು ಕೂಡ ಆಗಿರಬಹುದು. ಆದ್ರೆ ಈ ರೀತಿಯ ದಮ್ಮು ಕೆಲವೊಮ್ಮೆ ಸ್ಥೂಲ ಕಾಯತೆಯಲ್ಲಿ ಕಾಣ್ತದೆ, ಹೃದಯ ಸಂಬಂಧಿತ ರೋಗದಲ್ಲಿ ಕಾಣ್ತದೆ, ತುಂಬಾ ರಕ್ತಹೀನತೆ ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಕಡಿಮೆ ಇದ್ರೆ ಬರ್ತದೆ, ಬೇರೆ ಕೆಲವು ಕಾರಣಗಳಿಂದ ಇದು ಬರಬಹುದು. ಆದ್ರಿಂದ ಬಂದ ದಮ್ಮು ಎಲ್ಲ ಆಸ್ತಮಾ ಅಲ್ಲ, ಆದ್ರೆ ಬರುವ ಕೆಮ್ಮು ದಮ್ಮು ಆಸ್ತಮಾ ಕೂಡ ಆಗಿರಬಹುದು. ಇದನ್ನ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸಿ ನೀವು ಅದನ್ನು ನಿಶ್ಚಯ ಮಾಡ್ಕೊಳ್ಬೇಕು.
1: ಈಗ ಈ ಮಳೆಗಾಲದಲ್ಲಿ ಕೆಲವರು ಜೋರಾಗಿ ಕೆಮ್ತಾ ಇರ್ತಾರೆ, ಈ ಕೆಮ್ಮು ಮತ್ತೆ ಆಸ್ತಮಾ ಒಂದೇನಾ ಡಾಕ್ಟರ್?
0: ಈ ಮಳೆಗಾಲ ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಸಾಧಾರಣ ಸಾಮಾನ್ಯ, ಎಲ್ರಿಗೂ ಕೆಮ್ಮು ಇರ್ತದೆ, ಶೀತ ಆದ ಕೂಡಲೇ ಕೆಮ್ಮು ಶುರು ಆಗಿ ಆಗತ್ತೆ. ಆದ್ರೆ ಎಲ್ಲಾ ಕೆಮ್ಮು ಒಂದೇ ರೀತಿ ಅಂತ ನಾವು ಪರಿಗಣಿಸೋದು ಬೇಡ. ಯಾಕೆಂತ ಹೇಳಿದ್ರೆ ಚಳಿಗಾಲದಲ್ಲಿ ದಮ್ಮು ಗೂರಲು ಅಥವಾ ನಿಜವಾಗಿ ಆಸ್ತಮಾ ಏನಾದ್ರೂ ಇದ್ರೆ ಅದನ್ನ ನಾವು ನಿರ್ಲಕ್ಷಿಸುವಾಗಿ ಇಲ್ಲ. ಆದ್ರೆ ಶೀತ ಕೆಮ್ಮಿಂದ ಬರುವ ದಮ್ಮು ತುಂಬಾ ಜೋರಾಗೋದಿಲ್ಲ, ತುಂಬಾ ಸೀರಿಯಸ್ ಆಗದೆ ಇರೋದ್ರಿಂದ ಅದನ್ನ ಕೆಲವು ದಿನಗಳವರೆಗೆ ನೀವು ಅದನ್ನು ತಡಿಬಹುದು. ಕಡಿಮೆ ಆಗದಿರುವಾಗ ಮಾತ್ರ ವೈದ್ಯರನ್ನ ಸಂಪರ್ಕಿಸಿ ವಿಚಾರಿಸಿಕೊಳ್ಬೇಕಾಗ್ತದೆ.
1: ಈ ಆಸ್ತಮಾ ಅಥವಾ ದಮ್ಮು ಈ ರೋಗದ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್?
0: ನಾನು ಆಗ್ಲೇ ಹೇಳಿದಾಗೆ ಕೆಮ್ಮು ಬಂದು ಉಸಿರು ಒಳಗೆ ತಗೊಳ್ಳುವಾಗ ಒಂದು ವಿಸಿಲ್ ಶಬ್ದ ಅಥವಾ ಶಿಳ್ಳೆಯ ಶಬ್ದ ಕೇಳ್ತದೆ. ಮತ್ತೆ ಗೂರಲು, ಈ ಹಳ್ಳಿಯಲ್ಲೆಲ್ಲ ಹೇಳ್ತಾರೆ ಗೂರಲು ಇದೆ ನನಗೆ ಅಂತ, ಆತರ ಇದು ರಾತ್ರಿ ವೇಳೆ ಅಥವಾ ಮುಂಜಾನೆ ಅತಿ ಹೆಚ್ಚು ಕೆಮ್ಮು ಬರೋದು, ಬೆವರೋದು. ಕೆಲವೊಮ್ಮೆ ಸಡನ್ ಆಗಿ ಹಠಾತ್ತನೆ ಶುರುವಾಗುವ ಉಸಿರಾಟದ ತೊಂದರೆ ಬಂದಾಗ ಒಂದ್ರೆ ಮೇಲೊಂದು ಬರ್ತಾ ಇರ್ತದೆ, ಕೆಮ್ಮು ಬಂತು, ಕೆಮ್ಮು ನಿಲ್ಲಿಕ್ಕಾಯ್ತು, ಮತ್ತೆ ಬರ್ತಾ ಇರ್ತದೆ, ಒಂಥರ ಚೈನ್ ಅಲ್ಲಿ ಬರೋದು ಅಂತ ಹೇಳ್ತಾರೆ, ಸರಣಿ ತರ ಬರ್ತಾ ಇರ್ತದೆ. ಇದು ತಂಪಾದ ಸ್ಥಳದಲ್ಲಿ ಕೆಲವು ಸತಿ ಜಾಸ್ತಿ ಆಗ್ತದೆ, ಕೆಲವು ಸತಿ ಎದೆ ಉರಿ ಜಾಸ್ತಿ ಆದಾಗ ಅದಾಗತ್ತೆ. ಆದ್ರೆ ಎಷ್ಟೋ ಸತಿ ಇದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗಬಹುದು. ಕೆಲವೊಮ್ಮೆ ಕೆಮ್ಮು ಶುರು ಆಯ್ತು, ಸ್ವಲ್ಪ ಹೊತ್ತು ಕೆಮ್ಮಿ ಆಯ್ತು, ಆಮೇಲೆ ಕಮ್ಮಿ ಆಗ್ತದೆ. ಕಫ ಸಮೇತ ಬರ್ಬೋದು ಅಥವಾ ಕಫ ರಹಿತವಾಗಿಯೂ ಬರ್ಬೋದು, ಡ್ರೈ ಕೆಮ್ಮು ಅಂತ ಜನ ಹೇಳ್ತಾರೆ ಅದನ್ನು. ಮತ್ತೆ ವ್ಯಾಯಾಮದಂತ ಚಟುವಟಿಕೆ ಮಾಡುವಾಗ್ಲೂ ತೀವ್ರವಾಗುವ ಏದುಸಿರು ಬಿಡ್ತಾ ಇರ್ಬೋದು. ಇನ್ನು ಮಕ್ಕಳನ್ನ ನೋಡಿದ್ರೆ ಮಕ್ಕಳಲ್ಲಿ ಉಸಿರಾಡುವಾಗ ಕೆಮ್ಮು ಇದ್ದು ಉಸಿರಾಡುವಾಗ ಎದೆಯ ಮೂಳೆಯ ಪಕ್ಕೆಲುಬು ಇರ್ತದಲ್ಲ ಅದರ ನಡುವಿನ ಚರ್ಮಗಳು ಒಳಗೆ ಎಳ್ಕೊಂಡ ಹಾಗೆ ಕಾಣ್ತದೆ, ಇಂಟರ್ಕಾಸ್ಟಲ್ ಸ್ಪೇಸ್ ಅಂತ ನಾವು ಹೇಳ್ತೀವಿ. ಅದರಿಂದ ಇದನ್ನು ಇಂಟರ್ಕಾಸ್ಟಲ್ ರಿಟ್ರಾಕ್ಷನ್ ಅಂತ ಅದನ್ನ ಡಾಕ್ಟರು ನೋಡಿ ಹೇಳ್ತಾರೆ. ಸಾಧಾರಣವಾಗಿ ಮಕ್ಕಳಲ್ಲಿ ಕಂಡು ಬರುವ ದಮ್ಮು ಕೆಲವೊಮ್ಮೆ ಅವರಿಗೆ ವಯಸ್ಸಾದಂತೆ ಕಡಿಮೆ ಆಗುತ್ತಾ ಹೋಗ್ತದೆ, ಇದು ಒಂದು ಒಳ್ಳೆಯ ಲಕ್ಷಣ. ಕೆಲವರಿಗೆ ವ್ಯಾಯಾಮ ಮಾಡಿದಾಗ, ಈಗ ಈ ವೈರಲ್ ಜ್ವರ ಇರ್ತದಲ್ಲ, ವೈರಲ್ ಜ್ವರ ಇದ್ದಾಗ ಕೂಡ ಆಸ್ತಮಾ ಬರಬಹುದು, ಆದ್ರೆ ನಂತರ ಸ್ವಲ್ಪ ಬೇಗ ಕಡಿಮೆ ಆಗಬಹುದು.
1: ಈಗ ಈ ರೋಗ ಬಂದ್ರೆ ತುರ್ತಾಗಿ ಅವರು ಚಿಕಿತ್ಸೆ ಪಡ್ಕೊಳ್ಬೇಕಾ, ಅಂದ್ರೆ ಈ ರೋಗ ಎಮರ್ಜೆನ್ಸಿಯ ಹೇಗೆ ಅಂತ ಡಾಕ್ಟರ್?
0: ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ಆಸ್ತಮಾ ಬರುವಾಗ ಒಂದೇ ರೀತಿಯಲ್ಲಿ ಬರೋದಿಲ್ಲ, ಕೆಲವರಿಗೆ ಕೆಲವೊಮ್ಮೆ ಬಹಳ ತೀವ್ರವಾಗಿ ಬರಬಹುದು. ತೀವ್ರ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಾಳಿ ಹೋಗುವ ಮಾರ್ಗ ಸಂಪೂರ್ಣ ಮುಚ್ಚಿ ಹೋಗ್ಬಿಡಬಹುದು. ಆಗ ಏನಾಗುತ್ತೆ, ದೇಹದ ಪ್ರಮುಖ ಅಂಗಗಳಿಗೆ ಆಮ್ಲಜನಕ ಸರಬರಾಜು ನಿಂತು ಹೋಗುತ್ತೆ. ಯಾವಾಗ ನಮ್ಮ ಮಿದುಳು, ಹೃದಯ,

0: ಕಿಡ್ನಿ ಲಿವರ್ ಅಂತ ಭಾಗಗಳಿಗೆ ರಕ್ತದಲ್ಲಿ ಆಮ್ಲಜನಕ ಕಡಿಮೆ ಆಗಿ ಹೋಯಿತು. ಆಗ ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಆಗಿ ಪರಿಣಮಿಸುತ್ತದೆ. ಆ ತರದ ಯಾವುದಾದ್ರೂ ರೋಗಿಗಳಿದ್ರೆ ಅವರಿಗೆ ನಾವು ಆಕ್ಸಿಜನ್ ಅನ್ನ ಆಮ್ಲಜನಕವನ್ನ ಮೂಗಿನ ಮೂಲಕ ಅಥವಾ ಅದಕ್ಕೆ ಮಾಸ್ಕ್ ಹಿಡಿದು ಕೊಡಬೇಕಾಗಬಹುದು. ಅದರಿಂದ ಇದು ಒಮ್ಮೊಮ್ಮೆ ಖಂಡಿತ ಎಮರ್ಜೆನ್ಸಿ ಸೀರಿಯಸ್ ಆಗ್ತದೆ.
1: ಈ ರೋಗ ಯಾಕೆ ಮತ್ತೆ ಹೇಗ್ ಬರುತ್ತೆ ಡಾಕ್ಟರ್?
0: ಸಾಧಾರಣ ಇದು ಬರೋದು ಕಲುಷಿತ ವಾತಾವರಣ ಮತ್ತು ಗಾಳಿಯಿಂದ ಹಬ್ಬುವ ಕಾಯಿಲೆ ಇದು. ಈ ರೋಗ ಸಾಧಾರಣ 80% ಪುರುಷರಲ್ಲೇ ಕಂಡು ಬರ್ತದೆ. ಇದು ವಾತಾವರಣದಲ್ಲಿನ ವೈರಸ್ ಮತ್ತು ಕೆಲವು ಅಲರ್ಜಿ ಅಲರ್ಜನ್ ಅಂತ ಹೇಳ್ತೀವಿ ಅದರ ಅಲರ್ಜಿಯಿಂದ ಈ ಲಕ್ಷಣಗಳು ಬರಬಹುದು. ಈ ಅಲರ್ಜನ್ಗಳಲ್ಲಿ ನಾವು ಮುಖ್ಯವಾಗಿ ಗೊತ್ತು ಮಾಡ್ಕೊಳ್ಬೇಕಾಗೋದು ಏನು ಅಂತ ಹೇಳಿದ್ರೆ ಧೂಳು, ಒಣಗಾಳಿ, ಹೊಗೆ, ಪ್ರಾಣಿಗಳ ಚರ್ಮ ಮತ್ತು ಪ್ರಾಣಿಗಳ ಮೈ ಮೇಲೆ ಇರುವ ಸಣ್ಣದಾದ ಒಂದು ಕ್ರಿಮಿಗಳು ಮೈಟ್ ಅಂತ ಹೇಳ್ತೀವಿ ನಾವು ಅದು, ಮತ್ತೆ ಕೆಲವರು ಕೂದಲು, ಹಕ್ಕಿಗಳ ಗರಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಕಣ್ಣಿಗೆ ಕಾಣದೇ ಇರುವ ಧೂಳಿನ ಕಣಗಳು. ಈ ಕಣ್ಣಿಗೆ ಕಾಣದಿರುವ ಧೂಳಿನ ಕಣಗಳನ್ನ ನೀವೇನಾದ್ರು ತೆಗೆದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುವಷ್ಟು ವಿಚಿತ್ರ ಜೀವಿಗಳನ್ನ ನಾವು ನೋಡಬಹುದು. ಎರಡು ಕಣ್ಣಾಗಿ ಚೇಡನ ಕೈ ಕಾಲು ಇರುವ ಹಾಗೆ ಎಲ್ಲ ಇದ್ದು ತುಂಬಾ ವಿಚಿತ್ರವಾಗಿ ಕಾಣ್ತದೆ, ಆದ್ರೆ ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ, ಈ ಧೂಳಿನ ಕಣದಲ್ಲೆಲ್ಲ ಅದೇ ಇರ್ತದೆ. ಅದರಿಂದ ಹೆಚ್ಚಿನವರಿಗೆ ಈ ದಮ್ಮು ಬರ್ತದೆ. ಮತ್ತೆ ಹುಲ್ಲು, ಹೂವಿನ ಪರಾಗ, ನಾವು ಯಾವುದೋ ಒಂದು ಮನೆಯಲ್ಲಿ ಹೂವಿರ್ತದೆ, ಹೂವಿನ ಹತ್ತಿರ ಹೋಗ್ತೀವಿ, ಗಾಳಿ ಬೀಸುವಾಗ ಆ ಪರಾಗ ಹಾರಿ ನಮ್ಮ ಮೂಗಿಗೆ ಹೋಗಿ ಶ್ವಾಸಕೋಶಕ್ಕೆ ಸೇರಿದಾಗ ದಮ್ಮು ಜಾಸ್ತಿ ಆಗ್ತದೆ. ಮತ್ತೆ ನಮ್ಮ ಎಲ್ಲ ಮನೆಯಲ್ಲಿ ಫಂಗಸ್ ಅಥವಾ ಬೂಸ್ ಇರ್ತದೆ. ಈ ಫಂಗಸ್ ಎಲ್ಲೆಲ್ಲಿ ಇದೆ, ಈ ಫಂಗಸ್ ಏನಾದ್ರು ಕೈಯಲ್ಲಿ ಒರೆಸಲಿಕ್ಕೆ ಹೋದಾಗ ಅದು ನಿಮ್ಮ ಶರೀರಕ್ಕೆ ಅದನ್ನು ಸೇರ್ತದೆ, ಅದು ಜಾಸ್ತಿ ಆಗ್ತದೆ. ಆಮೇಲೆ ಸಿಗರೇಟು ಅಥವಾ ತಂಬಾಕಿನ ಹೊಗೆ, ಇದರಿಂದ ಕೂಡ ತುಂಬಾ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ ಸಿಗರೇಟು ಬೀಡಿ ಸೇದವರಲ್ಲಿ ಈ ಮುಂದ್ ಮಾತು ಹೇಳಲೇಬೇಕಾಗ್ತದೆ ಅವರಿಗೆಲ್ಲ, ಏನು ಅಂತ ಹೇಳಿದ್ರೆ ಯಾರೋ ಒಬ್ರು ಸೇರ್ತಾ ಇದ್ರೆ ಬರೀ ಅವರಿಗೆ ಮಾತ್ರ ತೊಂದರೆ ಅಲ್ಲ, ಅವರ ಹತ್ತಿರದಲ್ಲಿ ಸುತ್ತಮುತ್ತಲು ಜನರು ಕೂಡ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳುವ ಅಂಶದಲ್ಲಿ ಆ ಹೊಗೆಯನ್ನು ಒಳಗೆ ಎಳೆದುಕೊಳ್ತಾ ಇರ್ತಾರೆ. ಆದ್ರಿಂದ ಅವರಿಗೂ ಕೂಡ ದಮ್ಮು ಬರುವ ಸಾಧ್ಯತೆ ಇದೆ. ಈಗ ಮೋಟಾರ್ ವಾಹನಗಳ ಹೊಗೆ, ಎಲ್ಲಿ ಹೋದ್ರೂ ಹೊಗೆ ಬೀರ್ತಾನೆ ಇರ್ತದೆ. ಮತ್ತೆ ಕಟ್ಟಡ ಕಟ್ಟುವ ಜಾಗದಲ್ಲಿ ಇರುವ ಸಿಮೆಂಟ್ ಹುಡಿ, ಯಾವ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಸಿಮೆಂಟ್ ಹುಡಿ ಇರ್ತದೆ, ಧೂಳು ಇರ್ತದೆ, ಅದೆಲ್ಲ ಒಳಗೆ ಹೋದಾಗ ದಮ್ಮು ಜಾಸ್ತಿ ಆಗ್ತದೆ. ವಾಯುಮಾಲಿನ್ಯ ನಾವು ಕೇಳಿದ್ದೀವಿ, ನೋಡ್ತಿದ್ದೀವಿ, ಎಲ್ಲ ಕಡೆ ವಾಯುಮಾಲಿನ್ಯ ಇದೆ, ಇದರಿಂದ ಜಾಸ್ತಿ ಆಗ್ತದೆ. ಹವಾಮಾನದ ಬದಲಾವಣೆ ಅದರಲ್ಲೂ ಆಗ್ತದೆ. ಇದರಲ್ಲಿ ನಾನೊಂದು ವಿಶೇಷ ಸಂಗತಿಯನ್ನು ನೋಡಿದ್ದೇನು ಅಂತ ಹೇಳಿದ್ರೆ, ನನ್ನ ಒಂದೆರಡು ರೋಗಿಗಳಿದ್ದಾರೆ, ಒಂದೆರಡು ಎಲ್ಲ ಅಲ್ಲ, ಅವ್ರು ಬಂದು ಏನ್ ಹೇಳ್ತಾರೆ ನನಗೆ ಅಂತ ಹೇಳಿದ್ರೆ, ನಾವು ಬೆಂಗಳೂರಿನಿಂದ ಮಡಿಕೇರಿಗೆ ಬಸ್ಸಲ್ಲಿ ನಿದ್ರೆ ಮಾಡ್ಕೊಂಡು ಬರ್ತಾ ಇರ್ತೀವಿ, ಕುಶಾಲನಗರ ಬಂತು ಅಂತೇಳಿ ನನ್ಗೆ ಸಡನ್ ಆಗಿ ಗೊತ್ತಾಗತ್ತೆ, ಯಾಕೆ ಅಂತ ಹೇಳಿದ್ರೆ ನನಗೆ ದಮ್ಮು ಶುರು ಆಗ್ಬಿಡ್ತದೆ ಅಂತ. ಅಂದ್ರೆ ಅವರಿಗೆ ಇಲ್ಲಿನ ಹವಾಮಾನ ಆಗೋದಿಲ್ಲ, ಇಲ್ಲಿನವರೇ ಇದೇ ಊರಿನವರು ಈಗ ಇರೋದು ಬೆಂಗಳೂರಿನಲ್ಲಿ, ಆದ್ರೆ ಅವರಿಗೆ ಈ ಹವಾಮಾನ ಈಗ ಆಗ್ತಾ ಇಲ್ಲ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಹವಾಮಾನದ ಬದಲಾವಣೆಗಳಾದಾಗ್ಲೂ ತುಂಬಾ ಜನಕ್ಕೆ ದಮ್ಮು ಬರಬಹುದು ಅಂತ.
1: ಸ್ವಲ್ಪ ತಣ್ಣಗಿನ ವಾತಾವರಣ ಎಲ್ಲ,
0: ತಣ್ಣಗೆ ಅಂತೂ ಹೇಳೋಕ್ ಆಗೋದಿಲ್ಲ, ಅದು ಅವರ ಶರೀರಕ್ಕೆ ಆ ವಾತಾವರಣ ಅಡ್ಜಸ್ಟ್ ಆಗ್ತಾ ಇಲ್ಲ ಅಷ್ಟೇ. ಇನ್ನು ನಾವು ಈ ಬಣ್ಣದ ಹುಡಿಗಳೆಲ್ಲ ಇರ್ತದಲ್ಲ, ಈ ಹೋಳಿ ಆಡ್ತಾರೆ ಅಂತದೆಲ್ಲ ಬಣ್ಣದ ಹುಡಿಗಳು, ಅದು ಮುಗಿ ಹೋದವರಿಗೂ ಕೆಲವರಿಗೆ ದಮ್ಮು ಶುರು ಆಗ್ಬಹುದು. ಇನ್ನು ಅಡುಗೆ ಮನೆಯ ಘಾಟು ವಾಸನೆ, ನೀವು ಏನಾದ್ರೂ ಒಂದು ಅಡುಗೆ ಮಾಡ್ತಾ ಇರ್ತೀರಿ, ಎಣ್ಣೆ ಹುರಿತಾ ಇರ್ತೀರಿ, ಆಗ ಅಲ್ಲೊಂದು ಘಾಟು ವಾಸನೆ ಬರ್ತದೆ,
1: ಮಸಾಲೆ ಆತರ ಹಾಕುವಾಗ.
0: ಹೌದು, ಮಸಾಲೆ ಆದ್ರದೆಲ್ಲ ಎಲ್ರಿಗೂ ಅಂತಲ್ಲ, ನಾನು ಮೊದಲೇ ಹೇಳಿದೆ ಕೆಲವರಿಗೆ ಅದು ರೋಗ ಬರುವ ಸಾಧ್ಯತೆ ಇರುವವರಿಗೆ, ಅನುವಂಶಿಕವಾಗಿ ಅವರಿಗೆ ಏನಾದ್ರು ಇದ್ರೆ ಅವರಿಗೆ ಬರ್ತದೆ, ಇನ್ನು ಕೆಲವರಿಗೆ ಅಲರ್ಜಿ ಇದ್ದವರಿಗೆ ಇದು ಬರ್ತದೆ. ಇನ್ನೊಂದು ಇತ್ತೀಚೆಗಿನ ದಿನಗಳಲ್ಲಿ ದಮ್ಮು ಹೆಚ್ಚು ಮಾಡ್ತಾ ಇರುವಂತ ವಸ್ತುಗಳ ಏನು ಅಂತ ಹೇಳಿದ್ರೆ ಅತ್ತರ್ ಅಂತ ಹೇಳಿದ್ರೆ ಮೈಗೆ ಸುಗಂಧ ದ್ರವ್ಯ ನಾವು ಪೂಸಿಕೊಳ್ತೀವಲ್ಲ, ಅತ್ತರು, ಸೆಂಟ್, ಡಿಓಡರೆಂಟ್, ಇಂಥ ಸುವಾಸಿತ ವಸ್ತುಗಳಲ್ಲಿ ಕೂಡ ಕೆಲವರಿಗೆ ದಮ್ಮು ಜಾಸ್ತಿ ಆಗ್ತದೆ. ಇನ್ನೊಂದು ವಿಶೇಷ ವಿವರ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವು ರೀತಿಯ ಮಾತ್ರೆಗಳು, ಈ ತರದ ಮಾತ್ರೆಗಳಲ್ಲೂ ಕೂಡ ದಮ್ಮು

0: ಜಾಸ್ತಿ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಆಸ್ಪ್ರಿನ್ ಅಂತ ಹೇಳುವ ಮಾತ್ರೆ, ಕೆಲವು ನೋವಿನ ಮಾತ್ರೆ ಮತ್ತು ಈ ರಕ್ತದ ಒತ್ತಡಕ್ಕೆ ಅಂದ್ರೆ ಬಿಪಿಗೆ ಕೊಡುವ ಕೆಲವು ಬೀಟಾ ಬ್ಲಾಕರ್ ತರದ ಔಷಧಿಗಳು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಈ ಮಾತ್ರೆಯಿಂದ ನಮ್ಗೆ ಅವರಿಗೆ ದಮ್ಮು ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಒಂದು ಕಡೆಯಿಂದ ದಮ್ಮು ಇರ್ತದೆ, ಕೆಮ್ಮು ಇರ್ತದೆ, ಒಂದು ಕಡೆಯಿಂದ ಈ ಮಾತ್ರೆಗಳನ್ನು ಕೂಡ ತಗೊಳ್ತಾ ಇರ್ತಾರೆ. ಯಾಕಂದ್ರೆ ಏನ್ ನಾವು ಈ ಬೀಟಾ ಬ್ಲಾಕರ್ ಅಂತ ಹೇಳೋದು ಬಹಳ ಒಳ್ಳೆಯ ಮಾತ್ರೆ, ಕೆಲವು ರೋಗಗಳಿಗೆ ಅದನ್ನು ಕೊಡ್ಲೇಬೇಕು. ಆದ್ರೆ ಕೆಮ್ಮು ಶುರು ಆದ ಮೇಲೆ ಅದು ಕೆಮ್ಮನ್ನ ದಮ್ಮಾಗಿ ಬದಲಾಯಿಸ್ತದೆ ಈ ಮಾತ್ರೆ ತಗೊಳ್ತಾ ಇದ್ರೆ. ಅದು ಪೇಷಂಟ್ ಗೆ ಗೊತ್ತಿರೋದಿಲ್ಲ, ಅದನ್ನು ವೈದ್ಯರ ಹತ್ರ ಹೋದಾಗ ಅವ್ರು ಅದನ್ನ ನೋಡಿ ಅವ್ರು ಈ ಮಾತ್ರೆಗಳನ್ನ ಸ್ವಲ್ಪ ದಿವಸ ನೀವು ನಿಲ್ಲಿಸಿ ಅಂತ ಹೇಳ್ತಾರೆ. ನಿಲ್ಲಿಸಿದ ಮೇಲೆ ದಮ್ಮು ಕಮ್ಮಿ ಆಗುತ್ತದೆ, ಕೆಮ್ಮು ಕಮ್ಮಿ ಆಗ್ತದೆ, ನಂತರ ಅವರ ಮಾಮೂಲಿ ಮಾತ್ರೆಗಳನ್ನು ತಗೊಳ್ಬಹುದು. ಇನ್ನು ಕೆಲವೊಮ್ಮೆ ನಮ್ಮ ಮಾನಸಿಕ ಒತ್ತಡಗಳು, ಈಗ ಎಲ್ರೂ ಮಾನಸಿಕ ಒತ್ತಡದಲ್ಲಿ ಇರೋದ್ರಿಂದ ಅವರಿಗೂ ದಮ್ಮು ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಕೆಲವೊಮ್ಮೆ ಇದು ವಿಶೇಷ, ಕೆಲವರು ತುಂಬಾ ಅಳ್ತಾರೆ ಅಥವಾ ತುಂಬಾ ನಗುತ್ತಾರೆ, ಸಡನ್ ಆಗಿ ಅವರಿಗೆ ದಮ್ಮು ಶುರು ಆಗ್ತದೆ. ಅಂದ್ರೆ ಈ ಬಲವಾದ ಭಾವನೆಗಳ ಅಭಿವ್ಯಕ್ತಿಯಿಂದ ಕೂಡ ಈ ತರ ದಮ್ಮು ಬರ್ತದೆ. ಇನ್ನು ಕೆಲವರಿಗೆ ಎಸಿ ರೂಮ್ ಅಥವಾ ಹವಾನಿಯಂತ್ರಿತ ಕೋಣೆಯಲ್ಲಿ ಇರೋರಿಗೂ ಕೂಡ ಬರ್ತದೆ. ಅಂದ್ರೆ ಅವರಿಗೆ ಅದು ಎಲರ್ಜಿ, ನಾನು ಮೊದಲನೇ ಶುರುವಲ್ಲೇ ಏನ್ ಹೇಳಿದ್ದೀನಿ, ಇದು ಒಂದು ತರದ ಎಲರ್ಜಿಯಿಂದ ಬರುವ ರೋಗ. ಎಸಿಯಲ್ಲಿ ಅವರಿಗೆ ಎಲರ್ಜಿ ಆದಾಗ ಅವರಿಗೆ ಅದನ್ನ ಕಾಣಬಹುದು. ಮತ್ತೆ ಕೆಲವು ಸತಿ ಈಗ ಮಳೆಗಾಲ ಅಥವಾ ಹವಾಮಾನ ವೈಪರೀತ್ಯದಿಂದ ಕೆಲವು ಜ್ವರಗಳು ಬರ್ತದೆ, ಆ ಜ್ವರಗಳಿಂದ ಕೂಡ ಆಸ್ತಮಾ ಬರಬಹುದು. ಅದ್ರ ಹೆಚ್ಚು ದಿವಸ ಇರೋದಿಲ್ಲ. ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಕುಟುಂಬದಲ್ಲಿ ಇತರರಿಗೆ ದಮ್ಮು ಅಥವಾ ಆಸ್ತಮಾ ಇದೆ ಎಂಬ ಚರಿತ್ರೆ, ಫ್ಯಾಮಿಲಿಯಲ್ಲಿ ಅಥವಾ ಅವರ ವಂಶದಲ್ಲಿ ದಮ್ಮು ಇದೆ ಅಂತ ನಮಗೆ ಗೊತ್ತಾದ್ರೆ ಅದು ಅನುವಂಶಿಕವಾಗಿ ಬಂದಿರಬಹುದು, ಮತ್ತು ಕೆಲವು ವಸ್ತುಗಳಿಗೆ ಅವರು ಅನುವಂಶಿಕವಾಗಿಯೇ ಎಲರ್ಜಿ ಇರಬಹುದು. ಈಗ ಅದು ತಂದೆ ತಾಯಿಗೆ ಯಾವುದೋ ಒಂದು ವಸ್ತುಗೆ ಎಲರ್ಜಿ ಆದ್ರೆ ಮಕ್ಕಳಿಗೆ ಕೂಡ ಎಲರ್ಜಿ ಬರಬಹುದು. ಕೆಲವು ಧೂಳು, ಕೆಲವು ವಸ್ತು, ನಾನು ಹಾಗೆ ವಿವರಣೆ ಹೇಳಿದ್ನಲ್ಲಿ ಎಲ್ಲ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಹಾಲಿನಲ್ಲಿರುವ ಒಂದು ಅಂಶ ಅದು. ಅವರಿಗೆ ದಮ್ಮು ಬರ್ತಾ ಇರ್ತದೆ, ಯಾಕೆ ದಮ್ಮು ಬರ್ತಾ ಇರ್ತದೆ ಗೊತ್ತಿರೋದಿಲ್ಲ. ನೀವು ಹಾಲು ಕುಡಿಯೋದನ್ನ ಅವರಿಗೆ ನಿಲ್ಲಿಸಿದಾಗ ಈ ದಮ್ಮು ನಿಲ್ತದೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಅದರಿಂದ ಕೆಲವೊಮ್ಮೆ ಆಗಾಗ ಮಲ ಹೋಗೋದು ಇರಬಹುದು ಅಥವಾ ದಮ್ಮು ಕೂಡ ಬರಬಹುದು.
1: ಈಗ ವಂಶ ಪಾರಂಪರ್ಯವಾಗಿ ಈ ರೋಗ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತೀರಾ?
0: ಹೌದು, ಹೆಚ್ಚಿದೆ ಹೆಚ್ಚಿದೆ. ವಂಶ ಪಾರಂಪರ್ಯದಲ್ಲಿ ಯಾರಿಗಾದ್ರೂ ಮನೆಯಲ್ಲಿ ಇದೆ ಅಂತ ಗೊತ್ತಿದ್ರೆ ಅವರು ಬಂದ ಕೆಮ್ಮನ್ನು ಹೆಚ್ಚು ದಿವಸ ತರ್ಕೊಂಡು ಇರಬಾರದು, ವೈದ್ಯರನ್ನ ಹೋಗಿ ಸಲಹೆ ತಗೊಳ್ಬೇಕು,
1: ತಕ್ಷಣ ವೈದ್ಯರನ್ನ ಭೇಟಿ ಮಾಡ್ಬೇಕು ಅಂತ ಹೇಳ್ತೀರಾ?
0: ಹೌದು.
1: ಈಗ ಈ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಇದೆಯಾ ಡಾಕ್ಟರ್?
0: ಈ ರೋಗಕ್ಕೆ ವಿವಿಧ ವೈದ್ಯಕೀಯ ಪದ್ಧತಿ ನಮ್ಮಲ್ಲಿ ಬೇಕಾದಷ್ಟು ತರದ, ಅಲೋಪತಿಕ್, ಆಯುರ್ವೇದಿಕ್, ಹೋಮಿಯೋಪತಿ, ಯುನಾನಿ, ಸಿದ್ಧ ಅಂತ ಹೇಳುವ ಬೇಕಾದಷ್ಟು ಪದ್ಧತಿಗಳಿದೆ. ಪ್ರತಿಯೊಂದು ಪದ್ಧತಿಯಲ್ಲೂ ಇದಕ್ಕೆ ಚಿಕಿತ್ಸೆ ಇದೆ, ಇಲ್ಲ ಅಂತ ಏನಿಲ್ಲ. ಅದರಲ್ಲಿ ವಿವಿಧ ರೀತಿಯ ಮಾತ್ರೆಗಳಿದೆ, ಔಷಧಿ, ಹುಡಿ, ಲೇಹ, ಚೂರ್ಣ, ಕಷಾಯ ಎಲ್ಲ ಇದೆ. ಆದ್ರೆ ಇದೆಲ್ಲವೂ ನಾವು ಹೊಟ್ಟೆಗೆ ತೆಗೆದುಕೊಳ್ಳುವ ಔಷಧಿಗಳು. ಇದು ಹೊಟ್ಟೆಗೆ ಹೋಗಿ ನಮ್ಮ ಜಠರವನ್ನು ಆಮೇಲೆ ಅದು ರಕ್ತದ ಮುಖಾಂತರ ಎಲ್ಲಾ ಕಡೆ ಸಂಚರಿಸಿ ಕೊನೆಗೆ ಅದು ಶ್ವಾಸಕೋಶವನ್ನ ತಲುಪೋದು. ಅದರಿಂದ ಅಷ್ಟು ಸಮಯದವರೆಗೆ ಅದು ಕೆಲಸ ಮಾಡೋದಿಲ್ಲ. ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ, ಕೆಲವು ರೋಗಿಗಳು ವೈದ್ಯರ ಸಲಹೆ ಇಲ್ಲದೆ ಕೆಲವು ರೀತಿಯ ಸ್ಟೀರಾಯ್ಡ್ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ. ಅವರೇ ಮೆಡಿಕಲ್ ಶಾಪಲ್ಲಿ ಹೋಗೋದು, ನನಗೊಂದು ಬೆಟ್ನೆಸಾಲ್ ಕೊಡಿ, ವೈಶಾಲಾನ್ ಕೊಡಿ ಅಂತ ಹೇಳಿ ತಗೊಳ್ಳೋದು. ಈ ಔಷಧಿ ತಗೊಳ್ಳುವಾಗ ಅವರಿಗೆ ದಮ್ಮು ಬಹಳ ಕಡಿಮೆ ಅಂತ ಅನ್ನಿಸ್ತದೆ. ಅದರಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ಮುಂದುವರಿಸ್ತಾ ಹೋಗ್ತಾರೆ. ಆದ್ರೆ ಅದನ್ನ ಹೆಚ್ಚು ದಿವಸ ತಗೊಂಡು ಹೋಗ್ತಾ ಇದ್ರೆ ಅದರಿಂದ ಶರೀರಕ್ಕೆ ತುಂಬಾ ಹಾನಿ ಆಗ್ತದೆ, ಬೇರೆ ಬೇರೆ ತೊಂದರೆಗಳು ಬರ್ತದೆ. ಅದರಿಂದ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಪದ್ಧತಿಯ ದಮ್ಮಿನ ಔಷಧಿಗಳಲ್ಲಿ ಅಡ್ಡ ಪರಿಣಾಮಗಳು ಇದ್ದೇ ಇರ್ತದೆ. ಆ ಪದ್ಧತಿಯಲ್ಲಿ ಇಲ್ಲ, ಈ ಪದ್ಧತಿಯಲ್ಲಿ ಉಂಟು ಅಂತ ಹೇಳೋದೇ ಬೇಡ. ನಾನು ಎಲ್ಲಾ ತರದ ಪದ್ಧತಿಯಲ್ಲೂ ಅಡ್ಡ ಪರಿಣಾಮಗಳನ್ನ ನೋಡಿದೆ. ಆದ್ರಿಂದ ಸ್ವಯಂ ಚಿಕಿತ್ಸೆ ಯಾರೂ ಮಾಡದೆ ದಯವಿಟ್ಟು ವೈದ್ಯರನ್ನ ಸಂಪರ್ಕಿಸಿ ಅವರ ಸಲಹೆ ಇದ್ರೆ ಮಾತ್ರ ಈ ಔಷಧಿಗಳನ್ನ ತಕೊಳ್ಳಿ.
1: ಮತ್ತೆ ಡಾಕ್ಟರ್, ಈ ಆಸ್ತಮಾ ಅಥವಾ ದಮ್ಮು ಈ ರೋಗವನ್ನ ಸಂಪೂರ್ಣವಾಗಿ ಗುಣ ಮಾಡಬಹುದಾ ಹೇಗೆ ಅಂತ?
0: ಸಂಪೂರ್ಣವಾಗಿ ಗುಣ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಔಷಧಿಗಳನ್ನ ನೀವು ತಕೊಳ್ತಾ ಇರುವಾಗ ಕೆಲವೊಮ್ಮೆ ಅದು ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ

0: ಯಾವುದೋ ಒಂದು ಕಾರಣಕ್ಕೆ ಅದು ಮತ್ತೆ ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತಾ ಇರೋದು ಯಾವ ಕಾರಣಕ್ಕೆ ಅಂತೇಳಿ ಅವರು ಅದನ್ನ ಪರೀಕ್ಷೆ ಮಾಡಿಕೊಂಡು ಯಾವುದರಿಂದ ಅವರಿಗೆ ಜಾಸ್ತಿ ಆಯ್ತು ಅಂತ ಗೊತ್ತಾದ್ರೆ ಅದನ್ನ ಬಿಟ್ಟು ಅದರಿಂದ ದೂರ ಇದ್ರೆ ಕಂಟ್ರೋಲ್ ಅಲ್ಲಂತೂ ಇರಬಹುದು.
1: ಈಗ ಡಾಕ್ಟರ್, ದಮ್ಮು ಅಥವಾ ಆಸ್ತಮ ಇರೋರು ಬಾಯಿಗೊಂದು ಪಂಪ್ ಮಾಡೋದನ್ನ ನಾವು ನೋಡ್ತೀವಿ, ಅದು ಯಾಕೆ ಮಾಡ್ತಾರೆ ಮತ್ತೆ ಅದ್ರಲ್ಲಿ ಏನಿರುತ್ತೆ ಅಂತ?
0: ಇದನ್ನ ನಾವು ಇನ್ಹಲೇಷನ್ ಥೆರಪಿ ಅಂತ ಹೇಳ್ತೀವಿ, ಇನ್ಹಲೇಷನ್ ಚಿಕಿತ್ಸೆ ಅಂತ ಹೇಳ್ತೀವಿ. ಇದು ಈಗ ಸಾಧಾರಣ ಎಲ್ಲರೂ ಉಪಯೋಗಿಸ್ತಾ ಇರುವ ಒಂದು ಮುಖ್ಯವಾದ ಔಷಧಿ. ಇದು ಏನು ಅಂತ ಹೇಳಿದ್ರೆ, ನಾವು ಬಾಯಿಯಲ್ಲಿ ಅದನ್ನ ಇಟ್ಟು ಅದು ಒತ್ತಿದಾಗ ಅಥವಾ ಅದರಲ್ಲಿರುವ ಔಷಧಿಯನ್ನು ಎಳೆದುಕೊಂಡಾಗ ಇದು ಸೀದಾ ಶ್ವಾಸಕೋಶಕ್ಕೆ ಔಷಧಿಯನ್ನು ಪೂರೈಸುತ್ತದೆ. ಇದರಿಂದ ಕೂಡಲೇ ಆಸ್ತಮ ಕಂಟ್ರೋಲ್ಗೆ ಬರ್ತದೆ, ಕೂಡಲೇ ಕಮ್ಮಿ ಆಗ್ತದೆ. ಇದನ್ನ ನಾವು, ಅದರಲ್ಲಿ ಎರಡು ವಿಧಗಳಿರ್ತದೆ, ಬ್ರಾಂಕೋ ಡೈಲೆಟಾರ್ ಮತ್ತು ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ಬಿಟ್ಟು, ಉರಿಯೂತ ಕಮ್ಮಿ ಮಾಡುವಂಥದ್ದು ಮತ್ತು ಶ್ವಾಸನಾಳವನ್ನು ಅಗಲ ಮಾಡುವಂಥದ್ದು. ಇದು ಗಾಳಿಯ ಮುಖಾಂತರ ಹೋಗೋದ್ರಿಂದ ಉಸಿರಾಟಕ್ಕೆ ಕೂಡಲೇ ಸಮಾಧಾನ ಸಿಗ್ತದೆ. ಆದ್ರೆ ಇದನ್ನ ಸರಿಯಾಗಿ ತಗೊಳ್ತಾ ಇರಬೇಕು. ವೈದ್ಯರು ಹೇಳ್ಕೊಡ್ತಾರೆ, ಸುಮ್ಮನೆ ನನ್ನ ಫ್ರೆಂಡ್ ತಗೊಳ್ತಾ ಇದ್ದಾರೆ ಅವ್ರಿಗೆ ಕಮ್ಮಿ ಆಯ್ತು ಅಂತ ಹೇಳ್ಬಿಟ್ಟು ಇನ್ನೊಬ್ರು ತಗೊಳ್ಳೋದು, ಅದನ್ನು ಮಾಡಬಾರ್ದು. ಯಾವ ತರದ ಆಸ್ತಮ ಇದೆ ಅಂತೇಳಿ ವೈದ್ಯರು ನಿರ್ಧರಿಸಿ ಅದಕ್ಕೆ ಯಾವ ತರದ ಔಷಧಿಯನ್ನ ಇನ್ಹೇಲ್ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ, ಅದನ್ನು ಮಾಡಬಹುದು.
1: ಈಗ ಈ ದಮ್ಮು ಅಥವಾ ಆಸ್ತಮ ಈ ರೋಗದ ಬಗ್ಗೆ ಜನರಲ್ಲಿ ಯಾವ್ದಾದ್ರು ತಪ್ಪು ಕಲ್ಪನೆಗಳಿವೆಯಾ ಅಂತ ಡಾಕ್ಟರ್?
0: ಈಗ ಹೇಳಿದ ಹಾಗೆ ಜನರಲ್ಲಿ ರೋಗ ಕಡಿಮೆ ಆದ ಕೂಡಲೇ ಅವರು ಚಿಕಿತ್ಸೆಯನ್ನು ಪೂರ್ಣಗೊಳಿಸದೆ ನಿಲ್ಲಿಸುತ್ತಾರೆ. ಇವತ್ತು ನನಗೆ ದಮ್ಮಿನ ಲಕ್ಷಣ ಇಲ್ಲ ಎಂದ ಮಾತ್ರಕ್ಕೆ ನನಗೆ ಆಸ್ತಮದಿಂದ ಮುಕ್ತಿ ಹೊಂದಿದೆ ಅಂತ ಹೇಳುವ ಅರ್ಥ ಅಲ್ಲ. ಗುಣಲಕ್ಷಣ ಕಮ್ಮಿ ಆಗಿದೆ ಅಷ್ಟೇ. ಔಷಧಿ ತಗೊಳ್ಳೋದು ಕಮ್ಮಿ ಮಾಡಿದ್ರೆ ನಂತರದ ದಿನಗಳಲ್ಲಿ ಆಸ್ತಮ ನಿಯಂತ್ರಿಸಲು ಬಹಳ ಕಷ್ಟ ಆಗ್ತದೆ. ಅದು ಆಸ್ತಮ ಕಾಯಿಲೆಗೆ ತುಂಬಾ ಸಮಯದ ಚಿಕಿತ್ಸೆ ಬೇಕಾಗ್ತದೆ. ಈ ಅನೇಕ ರೋಗಿಗಳು ನಾವು ನೋಡ್ತೀವಿ, ನಾವು ಅವರಿಗೆ ಇನ್ಹೇಲರ್ ತಗೊಳ್ಳಿಕ್ಕೆ ಹೇಳಿರ್ತೀವಿ, ಕೆಲವು ದಿವಸ ದಮ್ಮು ಬರ್ತಾ ಇಲ್ಲ ಅಂತ ಹೇಳಿ ಅದನ್ನ ಬಿಟ್ಟೇ ಬಿಟ್ಟಿರ್ತಾರೆ, ತಗೊಂಡು ಹೋಗೋದಿಲ್ಲ. ಇಲ್ಲಿ ತುಂಬಾ ಅಪಾಯಕಾರಿ, ಯಾಕೆಂತ ಹೇಳಿದ್ರೆ ಒಂದು ಸತಿ ಆಸ್ತಮ ಬಂದವರು ಯಾವಾಗ ಎಲ್ಲಿ ಬರ್ತದೆ ಅಂತೇಳಿ ಹೇಳಿದ್ರು. ಅದರಿಂದ ಅವ್ರು ಎಲ್ಲೇ ಹೋಗ್ಲಿ ಅವರ ಜೇಬಿನಲ್ಲಿ ಈ ಇನ್ಹೇಲರ್ಸ್ ಅನ್ನ ಇಟ್ಟುಕೊಳ್ಳೋದು ಒಳ್ಳೇದು. ಎಲ್ಲೋ ಒಂದು ಹೋದಾಗ, ಬಸ್ ನಲ್ಲಿ ಹೋಗುವಾಗ, ಏನಾದ್ರೂ ಮಾಡುವಾಗ ದಮ್ಮು ಬಂತು ಅಂತ ಹೇಳಿದ್ರೆ ಈ ಇನ್ಹೇಲರ್ ನ ಅವರು ಒಳಗೆ ತಗೊಳ್ಬಹುದು,
1: ಅವರೇ ಸ್ವತಃ ಅದನ್ನ ತಗೊಳ್ಬಹುದು.
0: ಹೌದು ಹೌದು, ಅದನ್ನ ಅವ್ರು ಸ್ವತಃ ತಗೊಳ್ಬಹುದು. ಸುಲಭವಾದ ಒಂದು ಸಣ್ಣ ಒಂದು ವಸ್ತು ಅವರ ಜೇಬಿನಲ್ಲಿ ಇಟ್ಟುಕೊಂಡು ಹೋಗಬಹುದು.
1: ಡಾಕ್ಟರ್, ಈಗ ಈ ಆಸ್ತಮ ರೋಗದ ಬಗ್ಗೆ ತೆಗೆದುಕೊಳ್ಬೇಕಾದ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳಿದ್ಯಾ ಅಂತ?
0: ಹೌದು, ಆಸ್ತಮ ಬರುವ ಮುನ್ನವೇ ನೀವು ಮುನ್ನೆಚ್ಚರಿಕೆ ತಗೋದು ಒಳ್ಳೇದು. ನಿಮ್ಗೆ ಯಾವ ವಸ್ತುವಿನಿಂದ ದಮ್ಮು ಜಾಸ್ತಿ ಆಗಬಹುದು ಅಂತೇಳಿ ಗೊತ್ತಾಗಿದ್ರೆ ನೀವು ಅದನ್ನ ಸಂಪೂರ್ಣ ತ್ಯಜಿಸಬೇಕು. ಯಾವುದಕ್ಕೆಲ್ಲ ದಮ್ಮು ಜಾಸ್ತಿ ಆಗಬಹುದು ಅಂತ ನಾನು ಆಗ ವಿವರವಾಗಿ ಹೇಳಿದ್ದೀನಿ. ಯಾವುದನ್ನ ಉಪಯೋಗಿಸಿದಾಗ ಅವರಿಗೆ ದಮ್ಮು ಜಾಸ್ತಿ ಆಯ್ತು ಅಂತ ಗೊತ್ತಾದ್ರೆ ಅದನ್ನ ಸಂಪೂರ್ಣವಾಗಿ ತ್ಯಜಿಸುವಂತದ್ದು ಮಾಡ್ಬೇಕು ಅವ್ರಿಗೆ. ಮತ್ತೆ ಮುಖಕ್ಕೆ ಮಾಸ್ಕ್ ಧರಿಸಲೇಬೇಕು ದಮ್ಮು ಇರುವವರು. ಮತ್ತೆ ವಾಯು ಮಾಲಿನ್ಯ ಇರುವ ಪ್ರದೇಶದಿಂದ ದೂರ ಇರೋದು, ಸಿಮೆಂಟ್ ಕೆಲಸ ಮಾಡುವಲ್ಲಿ ಹೋಗದೆ ಇರೋದು, ಜೋರಾಗಿ ಧೂಳು ಬೀಸಿದ ಗಾಳಿಯಲ್ಲಿ ಧೂಳು ಬರುತ್ತಾ ಇರುವಲ್ಲಿ ಹೋಗದೆ ಇರುವಂತದ್ದು, ನಿರ್ಮಲ ಗಾಳಿ ಸೇವನೆ ಮಾಡೋದು, ತಂಬಾಕನ್ನು ಮಾತ್ರ ಯಾವ ದಿನವೂ ಸೇದದೇ ಇರುವುದು, ಮತ್ತೆ ಸ್ವಲ್ಪ ಉತ್ತಮ ಆಹಾರ ಕ್ರಮನೆಲ್ಲ ಅನುಸರಿಸಿದರೆ ಆಸ್ತಮಾ ಬರುವುದನ್ನು ಸಾಧಾರಣವಾಗಿ ತಡೆಯಬಹುದು. ಕೆಲವರು ಆಸ್ತಮಾ ವಿಪರೀತಕ್ಕೆ ತಲುಪಿದ್ರು ನಿರ್ಲಕ್ಷ್ಯದಿಂದ ವೈದ್ಯರನ್ನ ಕಾಣುವುದಿಲ್ಲ, ಅವ್ರ ಹತ್ರ ಹೋಗದೆ, ಇದು ಮಾತ್ರ ಬಹಳ ಅಪಾಯಕಾರಿ. ಆಸ್ತಮಾ ತೀವ್ರವಾಗಿದ್ರೆ, ಅದರ ತೀವ್ರತೆ ಜಾಸ್ತಿ ಇದ್ರೆ ದಯವಿಟ್ಟು ವೈದ್ಯರನ್ನ ಭೇಟಿ ಮಾಡಿ ಸಲಹೆಯನ್ನ ಪಡೆದುಕೊಂಡ್ರೆ ನಿಮ್ಗೆ ಮುಂದಾಗುವ ಎಲ್ಲಾ ಅನಾಹುತಗಳನ್ನ ತಡೆದುಕೊಳ್ಳಬಹುದು.
1: ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ,
0: ನಿಯಂತ್ರಣದಲ್ಲಿ ಖಂಡಿತ ಇಟ್ಕೊಳ್ಬಹುದು.
1: ವೈದ್ಯರನ್ನ ಭೇಟಿ ಮಾಡಿ ಅವ್ರು ಕೊಡುವ ಚಿಕಿತ್ಸೆಗಳನ್ನ,
0: ಸಲಹೆಗಳನ್ನ ಸೂಕ್ತವಾಗಿ ಪಾಲಿಸಬೇಕಷ್ಟೇ.
1: ಸೂಕ್ತವಾಗಿ ಅವರು ಎಷ್ಟು ದಿನ ಹೇಳಿರ್ತಾರೆ ಅಷ್ಟು ದಿನ ಪಾಲಿಸಬೇಕಾಗತ್ತೆ. ಡಾಕ್ಟರ್, ಕೊನೆಯದಾಗಿ ಈ ರೋಗದ ಬಗ್ಗೆ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ?
0: ದಮ್ಮು ಎನ್ನುವುದು ಒಂದು ಸಾಮಾನ್ಯ ಕಾಯಿಲೆ, ಆದರೆ ಅದನ್ನ ನೀವು ಸರಿಯಾದ ಚಿಕಿತ್ಸೆ ಮಾಡದೆ, ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನ ನೀವು ಮಾಡಿಕೊಳ್ಳದಿದ್ದರೆ, ನಿಮಗೆ ಯಾವುದಕ್ಕೆ ದಮ್ಮು ಬರುತ್ತದೆ ಎಂದು ನೀವೇ ಕಂಡು ಹಿಡಿದು ಅದನ್ನ ತ್ಯಜಿಸದಿದ್ದರೆ ಅದು ಮುಂದೆ ತುಂಬಾ ದೊಡ್ಡದಾಗಿ ದಮ್ಮು ಕಾಯಿಲೆಗಳಿಂದಲೇ ಬೇರೆ ಕೆಲವು ಅದಕ್ಕೆ ಜೋಡಣೆ ಆಗಿರುವಂತಹ ರೋಗಗಳು ಕೂಡ ಬರುವ ಸಾಧ್ಯತೆ ಇರುತ್ತದೆ. ಆದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ, ಇದನ್ನ ನೀವೇ ವೈದ್ಯರ ಸಲಹೆ

0: ಪಡೆದುಕೊಂಡು ಚಿಕಿತ್ಸೆ ಮಾಡಿದರೆ ನೀವು ಸಂತೋಷವಾಗಿ ಜೀವಿಸಬಹುದು.
1: ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಆಸ್ತಮಾ ರೋಗದ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ನಮಸ್ತೆ.
0: ನಮಸ್ತೆ.
1: ಇದುವರೆಗೆ ಅಸ್ತಮಾ ಅಥವಾ ದಮ್ಮು ಈ ರೋಗದ ಕುರಿತಂತೆ ಮಡಿಕೇರಿಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
2: ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿನೀತಾ ಮಾದಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿ.

0: ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಸಂಖ್ಯೆ 0827272258558. ಸಂಖ್ಯೆ ಮತ್ತೊಮ್ಮೆ 0827272258558.
1: ಸುಖ ಶಾಂತಿ ಕಾವೇರಿ.
0: ಕೇಳುಗರ ಕರೆಗಳ ನಿರೀಕ್ಷೆಯಲ್ಲಿ ಈ ಮುಂದಿನ ಗೀತೆ.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ಪುಷ್ಪರಾಜ್.
1: ಹೌದು ಸರ್, ಕಗ್ಗೋಲು ಕಡಪ ಇದೆ.
0: ಯಾವ ಚಿತ್ರದ ಗೀತೆ ಬೇಕು ಪುಷ್ಪರಾಜ್ ಅವರಿಗೆ?
1: ಸರ್, ಸೂರಪ್ಪ ಚಿತ್ರದಲ್ಲಿ ರಾಜೇಶ್ ಹಾಗೂ ಚಿತ್ರ ಅವರು ಆಡಿರುವ ಯಾರು ಕಾಣದ ಸಪ್ತ ಸಾಗರ.
0: ಆಯ್ತು, ಪ್ರಸಾರ ಮಾಡ್ತೇವೆ. ಒಂದು ಪ್ರಶ್ನೆ ಇದೆ ಪುಷ್ಪರಾಜ್ ಅವರೇ.
1: ಓಕೆ ಸರ್.
0: ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದಂತಹ ಪ್ರಸಿದ್ಧ ವಿಜ್ಞಾನಿ ಯಾರು ಅಂತ ಹೇಳಬೇಕು?
1: ಎಪಿಜೆ ಅಬ್ದುಲ್ ಕಲಾಂ ಅವರು.
0: ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು. ನಿಮ್ಮ ಉತ್ತರ ಸರಿಯಾಗಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ಮಳೆ ಬಂತ ನಿಮ್ಮ ಊರಿನ ಕಡೆ?
1: ಬಂತು ಸರ್, ಇವತ್ತು ಮಧ್ಯಾಹ್ನ ಮೇಲೆ ಒಳ್ಳೆ ಮಳೆ ಬಂತು ಸರ್.
0: ಸರಿ, ಆಯ್ತು. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಸರ್, ಶ್ರೀಧರ್ ಕೊಂಡೆ.
0: ಶ್ರೀಧರ್ ಅವರು, ಆಲೇಟಿಯಿಂದ ತುಂಬಾ ದಿನ ಆಯ್ತು ತಮ್ಮಲ್ಲಿ ಮಾತಾಡದೆ.
1: ನಾನು ಮಾತಾಡೋದು ಕಮ್ಮಿ ಸರ್, ಫೋನ್ ಮಾಡೋದು ಅಪರೂಪಕ್ಕೆ ಮಾಡೋದು.
0: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ನನಗೆ ಇವತ್ತು ಕುಂತಿಪುತ್ರದಿಂದ ನಮ್ಮೂರ ಸಿರಿದೇವಿ ಒಂದು ಹಾಡು ಉಂಟಲ್ಲ ಸರ್, ಮತ್ತು
0: ಆಯ್ತು, ಪ್ರಸಾರ ಮಾಡ್ತೀವಿ. ಸ್ವಲ್ಪ ರೇಡಿಯೋದಿಂದ ತಾವು ದೂರ ಬರಬೇಕು, ಇಲ್ಲಾಂದ್ರೆ
1: ರೇಡಿಯೋ ಹತ್ರ ಇಲ್ಲ ಇಲ್ಲ ಸರ್,
0: ಅದು ನಮಗೆ ಏಕೋ ಬರ್ತದೆ. ಇಲ್ಲ, ಲೌಡ್ ಸ್ಪೀಕರ್ ಆನ್ ಮಾಡಿ.
1: ಲೌಡ್ ಸ್ಪೀಕರ್ ಅಲ್ಲಿ ಕೂಡ ಇಲ್ಲ.
0: ಸರಿ, ತಮಗೆ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ.
1: ಕೇಳಿ ಸರ್.
0: ವಿಶ್ವ ಅರಣ್ಯ ದಿನವನ್ನ ಯಾವಾಗ ಆಚರಿಸ್ತಾರೆ ಅಂತ ಹೇಳ್ಬೇಕು?
1: ಅದು ಕಳೆದ ತಿಂಗಳು ಸರ್, ಬಹುಶಃ ಮಾರ್ಚ್ 21 ಇರ್ಬೇಕಂತ.
0: ಮಾರ್ಚ್ 21. ನಿಮ್ಮ ಉತ್ತರ ಸರಿಯಾಗಿದೆ.
1: ಸರಿ ಸರ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಓಕೆ ಸರ್, ಇನ್ನೂ ಕೇಳಿದ್ರೆ ಸರಿ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಅದೇ ಸರ್,
0: ನಮಸ್ತೆ, ಯಾರು?
1: ನಾನು ಅಡೂರು ಶಿವಪ್ರಸಾದ್ ಹೋಟೆಲಿಂದ ಸರ್,
0: ಅಡೂರು
1: ಕೃಷ್ಣಪ್ಪ ಪೂಜಾರಿ.
0: ಶಿವಪ್ರಸಾದ್ ಹೋಟೆಲ್ನಿಂದ ಕೃಷ್ಣಪ್ಪ ಪೂಜಾರಿ ಅವರು.
1: ಹೌದು ಸರ್, ಇದು ಕೇರಳ.
0: ಇದು ಏನಪ್ಪ, ತುಂಬ ಭಯ ಪಟ್ಕೊಂಡು ಮಾತಾಡ್ತಾ ಇದ್ದೀರಾ? ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದ?
1: ಇಲ್ಲ ಸರ್, ಸುಮಾರು ಸರಿ ಮಾತಾಡಿದ್ದೇನೆ,
0: ಹಾಂ,
1: ಆದರೆ ಈಗ ಅರ್ಜೆಂಟ್ ಆಗಿ ನನಗೆ ಲೈನ್ ಸಿಕ್ಕಿದಲ್ಲ, ಹಾಗೆ ಸ್ವಲ್ಪ.
0: ಸ್ವಲ್ಪ ಭಯ ಆಗ್ತಾ ಇದೆ. ಸರಿ, ಯಾವ ಚಿತ್ರ
1: ಹೌದು ಸರ್,
0: ತೆಗಿತಬೇಕು ತಮಗೆ?
1: ನಮಗೆ ಶುಭಮಂಗಳ ದಿಂದ ಸೂರ್ಯಂಗು ಚಂದ್ರಂಗು ಬಂದಾರೆ ಮನುಷ್ಯ ಅದು ಬೇಕು ಸರ್.
0: ಆಯಿತು, ಪ್ರಸಾರ ಮಾಡ್ತೀವಿ. ನಿಮಗೊಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ.
1: ಆಯ್ತು ಓಕೆ.
0: ಎಡಕಲ್ಲು ಗುಡ್ಡ ಅಂತ ಕೇಳಿದ್ದೀರಾ, ಈ
1: ಹೌದು
0: ಪ್ರವಾಸಿ
1: ಸರ್,
0: ತಾಣ ಎಲ್ಲಿದೆ ಅಂತ ಹೇಳಬೇಕು.
1: ಪ್ರವಾಸಿ ತಾಣ ಇದು ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸರ್.
0: ಹೌದಾ, ಸರಿ, ಉತ್ತರವನ್ನು ನಾನೇ
1: ನನಗೆ
0: ಹೇಳ್ತೇನೆ. ಇದು ಕೇರಳ ರಾಜ್ಯದಲ್ಲಿದೆ, ವಯನಾಡು ಜಿಲ್ಲೆಯಲ್ಲಿದೆ.
1: ಸರಿ ಆಗಿರ್ಬೇಕು.
0: ಕೇರಳ ರಾಜ್ಯದ ವಯನಾಡು ಜಿಲ್ಲೆಯಲ್ಲಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ಓಕೆ ಸರ್, ಥ್ಯಾಂಕ್ ಯು ಸರ್.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಎಂದಿಗೂ ಸೋಲದು.
1: ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ನಿಮಿಷಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರ

0: ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಸರ್,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಯಶ್ಮಿತ ಮಕ್ಕಂದೂರಿಂದ.
0: ಯಶ್ಮಿತ್ ಅವರು ಮಕ್ಕಂದೂರಿನಿಂದ. ಏನು ಮಾಡ್ಕೊಂಡಿರೋದು ಯಶ್ಮಿತ್ ಅವರು?
1: ನಾನು ನೆಕ್ಸ್ಟ್ 10th.
0: 10th. ಸರಿ, ಯಾವ
1: ಹೌದು
0: ಚಿತ್ರದ
1: ಸರ್,
0: ಗೀತೆ ಬೇಕು ತಮಗೆ?
1: ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹೇ ಶಾರದೆ ಸರ್.
0: ಆಯಿತು, ಪ್ರಸಾರ ಮಾಡ್ತೀವಿ. ತಮಗೊಂದು ಪ್ರಶ್ನೆಯನ್ನು ಕೇಳಿಬಿಡ್ತೇನೆ.
1: ಆಯಿತು ಸರ್.
0: ಭಾರತದ ಶೇಕ್ಸ್ಪಿಯರ್ ಅಂತ ಯಾರನ್ನು ಕರೆಯುತ್ತಾರೆ ಅಂತ ಹೇಳಬೇಕು.
1: ಕಾಳಿದಾಸ ಸರ್.
0: ಕಾಳಿದಾಸ. ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.

ಗಂಟೆ 50 ನಿಮಿಷಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಜಾನುವಾರುಗಳನ್ನು ಬಾಧಿಸುವ ಕಾಲುಬಾಯಿ ಜ್ವರ ಮತ್ತು ಅದರ ನಿಯಂತ್ರಣ ಈ ಕುರಿತು ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕಿಚ್ಚನ ಉರಿ ಸಣ್ಣ ಕತೆ ಕೂಡಕಂಡಿ ಓಂ ಶ್ರೀ ದಯಾನಂದ್ ಅವರಿಂದ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಮನಿ ಟಾಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನ. 10:30 ಗೀತ ಚಂದ್ರಿಕಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಸಹಯೋಗ ನ್ಯಾಯಸಂಸ್ಥೆ. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಗಾನ ಭಜನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನಡಂಗುರ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು ಈ ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ನಮ್ಮ ನಿಲಯದಿಂದ ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರವನ್ನು ನೀಡುವ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಸೇನಾ ಸ್ಮರಣೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನವನ್ನು ಕೇಳುವಿರಿ. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:10 ನಮ್ಮ ನಿಲಯದಿಂದ ಜನಪದ ಸಂಗೀತ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳ ಕಾರ್ಯಕ್ರಮ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 9:30 ಕ್ರೀಡಾಲೋಕ ಭಾರತದಲ್ಲಿ ಜಿಮ್ನಾಸ್ಟಿಕ್ ಉದಯದ ಕುರಿತು ಕ್ರೀಡಾ

ಆಚಾರ ಸಂಘದ ಸಂಸ್ಥಾಪಕ ಮತ್ತು ಜಿಮ್ನಾಸ್ಟಿಕ್ ತರಬೇತುದಾರ ಮನೋಹರ್ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30ಕ್ಕೆ ಗೀತಚಂದ್ರಿಕಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ.

FM 103.1 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: marking the 10th anniversary of the elevation of relations to a comprehensive strategic partnership. Earlier, the Vietnamese president had visited Bodh Gaya in Bihar and offered prayers at the Mahabodhi temple. External Affairs Minister Dr. S. Jaishankar today said that development cooperation remains a key pillar of the partnership between India and Jamaica. Dr. Jaishankar was addressing the media after his meeting with Jamaican Foreign Minister Kamina Johnson-Smith and other cabinet members. The External Affairs Minister said the talks were comprehensive and substantive, covering the full spectrum of bilateral ties and identifying new avenues to further strengthen cooperation. And benchmark domestic equity indices ended with moderate losses today. Sensex dropped 252 points to close at 77,018, while Nifty dipped 87 points to settle at 24,033. And in IPL cricket, Delhi Capitals will face Chennai Super Kings at the Arun Jaitley Stadium in Delhi today. The match will begin at 7:30 this evening. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡೋಕ್ಕಾಗತ್ತಾ?
3: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
16: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
17: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
18: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
19: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ

0: ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್ ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.
1: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292.
2: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827 ಮೊಬೈಲ್ 9364881641.
0: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
2: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
0: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
0: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
4: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
0: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
4: ಮಾಹಿತಿಗೆ ಸಂಪರ್ಕಿಸಿ 9900955753.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
0: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
0: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900901282
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
0: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
4: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
0: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
4: ಮಾಹಿತಿಗೆ ಸಂಪರ್ಕಿಸಿ 9900955753.
6: പെഗ്ഗള ഗ്രാമത്തിൽ ചാമുണ്ടി തെര പിഞ്ഞ അച്ചപ്പണ്ട ഒക്കട കാരണ തെര ഇതേ എട്ട് പിഞ്ഞ ഒയിമ്പതാങ്ക് നടപ്പ എട്ടാങ്ക് ബൊള്ളിയാച്ച ബൈറ്റ് മേലേരിക്ക് തിത്തുബെപ്പോ ഒയിമ്പതാങ്ക് ചെനി അച്ചപ്പൊലക്ക മേലെരിബുവോ പിഞ്ഞ മജ്ജന്ത്ര മീത അച്ചപ്പണ്ട ഒക്കത്ര അജ്ജപ്പ തെര കുഞ്ഞൻ ചാമുണ്ടി തെര നടപ്പ ഊരുനാടുകാര ബിന്ദു ചങ്ങാദിയ ഭക്താദിയല്ല ബന്ത് അവിടെ ആശ്വാദ പടന്നോണ്ട് പെഗ്ഗള ഊരുകാര കേട്ടിട്ട്.
7: ವಿರಾಜಪೇಟೆ ತಾಲೂಕು ಕಣಂಗಮರೂರಿನ 4ನೇ ಮೈಲಿನಲ್ಲಿ 3ನೇ ವರ್ಷದ ಶ್ರೀ ಅಪ್ಪೆ ಪಾಷಾಣಮೂರ್ತಿ ಹಾಗೂ ವರ್ಣ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಗುಳಿಗ, ಕೊರಗಜ್ಜ ದೈವಗಳ ನೇಮೋತ್ಸವ ಇಂದು ಮತ್ತು ನಾಳೆ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನೆಯವರು, ಊರವರು ಹಾಗೂ ಬಂಧು ಮಿತ್ರರು ಕೋರಿದ್ದಾರೆ.
2: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ

0: ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
3: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆ ತ್ರಿವೇಣಿ ಗ್ಯಾಸ್ ಏಜೆನ್ಸಿ ಇಕ್ಕ ಮಲ್ಟಿಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಲ್ಲಿ ಹೆಲ್ತ್ ಇನ್ಸೂರೆನ್ಸ್, 2-wheel and 4-wheel ಇನ್ಸೂರೆನ್ಸ್, ಪಿಂಯ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ, ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9950-853-76.
10: ಕೊಡಗು ಗೌಡ ಯುವ ವೇದಿಕೆ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಕೂಡು ಕೂಟಲಿ ಮೇ ತಾರೀಕು 15 ಮತ್ತು 16 ಎರಡು ದಿನ ಇದೆ. ಸುರ್ಣಸಲ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವಕ್ಕೆ ಮಿಸ್ಟರ್ ಗೌಡ ಮಿಸ್ ಗೌಡತಿ ಪೈಪೋಟಿ ಏರ್ಪಾಡಾಟು. ಪೈಪೋಟಿಲಿ ಟೀನೇಜ್ ಕೆಟಗರಿ 12-19 ವಯಸ್ಸಿನೊಳಗೆ, ಮಿಸ್ ಕೆಟಗರಿ 20 ವಯಸ್ಸಿನ ಮೇಲೆ ಮದುವೆ ಆಗಿರಕ್ಕದು. ಮಿಸ್ಸೆಸ್ ಕೆಟಗರಿ ವಿಭಾಗಲಿ 20 ವಯಸ್ಸಿನ ಮೇಲೆ ಇರೋಕು, ಮಿಸ್ಟರ್ ಕೆಟಗರಿ ವಿಭಾಗಲಿ 20 ವಯಸ್ಸಿನ ಮೇಲೆ ಇರೋಕು. ಭಾಗವಹಿಸಿಕೆ ಕುಸಿರವು. ಹಂಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಸಂಪರ್ಕಿಸಿ ಪುದಿಯ ನೆರವನ ರೇವತಿ ರಮೇಶ್. ಮೊಬೈಲ್ 9663254829. ಮೂಟೆರ ಪುಷ್ಪವತಿ ರಮೇಶ್ 9844963858. ಸೋನಿ ಪರಿಚನ 7676452107.
11: ಮಡಿಕೇರಿ ತಾಲೂಕು ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ದೇವರ ಬಿಂಬ ಪುನಃ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಇಂದಿನಿಂದ 8ನೇ ತಾರೀಕಿನವರೆಗೆ ನಡೆದಿದೆ. ಇಂದು ಸಂಜೆ ತಂತ್ರಿಗಳ ಆಗಮನ, ಪ್ರಾರ್ಥನೆ, ವಾಸ್ತುರಕ್ಷೋಗ್ನ ಹೋಮ, ವಾಸ್ತುಬಲಿ, ನಾಳೆ ಬುಧವಾರ ಬೆಳಿಗ್ಗೆ ಗಣಪತಿ ಹೋಮ, ಶುದ್ಧಿ ಕಲಶ ಪೂಜೆ, ವಿವಿಧ ಹೋಮಗಳು, ಸಂಜೆ 7 ಗಂಟೆಗೆ ಧಾನ್ಯಾದಿವಾಸ, ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ ನಡೆದಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೋರಿದ್ದಾರೆ.
12: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI and ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಚೇರಂಬಾಣೆ ಬಿ ಬಾಡಗ ಗ್ರಾಮದ ಕುಟ್ಟನ ಕುಟುಂಬಸ್ಥರ ಐನ್ಮನೆಯಲ್ಲಿ ನಾಳೆ ತಾರೀಕು 6ಕ್ಕೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಕುಲದೇವರು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗುಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ್ತ

0: ಪುಟ್ಟನ ಕುಟುಂಬಸ್ಥರು ಕೇಳಿಕೊಂಡಳು.
1: ಕಿರುಗೂರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನಿದೇವರ ದೇವಸ್ಥಾನದ ವಾರ್ಷಿಕ ಪೂಜೆಯನ್ನು ಇದೇ 6ರಂದು ನಾಳೆ ಬುಧವಾರ ನಡೆಸಲಾಗುವುದು. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪೂನಚ್ಚ ಹಾಗೂ ಅರ್ಚಕ ವೃಂದದವರು ಕೇಳಿಕೊಂಡಿದ್ದಾರೆ.
2: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457.
3: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
4: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
7: ಏನ್ ರವಿ, ವಿರಾಜ್ಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ಒಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಅಕ್ಯುಪೇಷನ್ ಥೆರಪಿ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
10: ವಿರಾಜಪೇಟೆ ತಾಲೂಕು ಕಣಗಮರೂರಿನ 4ನೇ ಮೈಲಿನಲ್ಲಿ 3ನೇ ವರ್ಷದ ಶ್ರೀ ಅಪ್ಪೆ ಪಾಷಾಣ ಮೂರ್ತಿ ಹಾಗೂ ವರ್ಣ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಗುಳಿಗ, ಕೊರಗಜ್ಜ ದೈವಗಳ ನೇಮೋತ್ಸವ ಇಂದು ಮತ್ತು ನಾಳೆ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನೆಯವರು, ಊರವರು ಹಾಗೂ ಬಂಧು ಮಿತ್ರರು ಕೋರಿದ್ದಾರೆ.
1: ಬಲ್ಲಮ್ಮವಟಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ ದೇವಿಯ ಗರ್ಭಗುಡಿ ಹಾಗೂ ಮುಖಮಂಟಪದ ಕಾಮಗಾರಿ ಸಂಪೂರ್ಣಗೊಂಡಿದ್ದು, ದೇವಿಯ ಪುನಃಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮಕಲಶವು ಇದೇ 6ರಿಂದ 9ನೇ ತಾರೀಕಿನವರೆಗೆ ಶ್ರೀ ದಿವಾಕರ ಭಟ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 6ರಂದು ಬುಧವಾರ ಸಂಜೆ 5:20ರಿಂದ ವಿವಿಧ ಪೂಜಾ ಕಾರ್ಯಗಳಿಂದ ಆರಂಭಗೊಂಡು 8ರಂದು ಶುಕ್ರವಾರ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪಟ್ಟಣಿ ಹಬ್ಬ ನಡೆಯಲಿದೆ. 8ರಂದು ಮಧ್ಯಾಹ್ನ ಸರೋಜಮ್ಮ ಮತ್ತು ಮಕ್ಕಳಿಂದ ಅನ್ನದಾನವಿದೆ. 9ರಂದು ಶನಿವಾರ ದೇವಿಯ ಅವಭೃತ ಸ್ನಾನ, ನೃತ್ಯಬಲಿ, ಮಹಾಪೂಜೆ, ರಾತ್ರಿ ಬೊಟ್ಟೋಳಣ್ಣ ದೇವಿ ದೇವಯ್ಯ ಮತ್ತು ಸಂಸಾರದವರಿಂದ ಅನ್ನದಾನವಿದೆ. 10ರಂದು ಭಾನುವಾರ ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಬಲ್ಲಮ್ಮಾವಟಿ ಶ್ರೀ ಭಗವತಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
1: ಪೆಗ್ಗಳ ಗ್ರಾಮತ್ಲು ಚಾಮುಂಡಿ ತೆರೆ ಪಿಂಜ ಅಚ್ಚಪ್ಪಂಡ ಒಕ್ಕಡ ಕಾರಣ ತೆರೆ ಇದೇ ಎಟ್ಟು ಪಿಂಜ ಒಯಂಬದಾಂಗ ನಡಪ. ಒಟ್ಟಾಂಗ ಬೊಳ್ಳಿ ಅಚ್ಚ ಬೈಟ್ ಮೇಲೇರಿಕ ತಿತ್ತು ಬೆಪ್ಪೋ ಒಯಂಬದಾಂಗ ಚೆನಿ ಅಚ್ಚ ಪೊಲಕ ಮೇಲೆರಿಬುವೋ ಪಿಂಜ ಮಜ್ಜಂತ್ರ ಮೀದ ಅಚ್ಚಪ್ಪಂಡ ಒಕ್ಕತ್ರ ಅಜ್ಜಪ್ಪ ತೆರೆ ಕುಂಜನ್ ಚಾಮುಂಡಿ ತೆರೆ ನಡಪ. ಊರು ನಾಡುಕಾರ ಬಿಂದು ಚಂಗಾದ್ಯ ಭಕ್ತಾದಿ ಎಲ್ಲ ಬಂತು ದೇವಡ ಆಶ್ವಾದ ಪಡೆದೋಣಂದು ಪೆಗ್ಗಳ ಊರುಕಾರ ಕಟ್ಟಂಡಿತ.
12: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಅವಲೋಕನ ವಿಷಯ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲೂ ಜವಾಬ್ದಾರಿಯುತ ನಾಯಕತ್ವ ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ದೇಶದ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನವೀಕರಿಸಬಹುದಾದ ಇಂಧನ ಮೂಲಗಳು ಮಹತ್ವದ ಹೆಜ್ಜೆಗಳನ್ನು ಇರಿಸಿವೆ. ಭಾರತ ತನ್ನ ಗುರಿಗಿಂತ 5 ವರ್ಷ ಮುಂಚಿತವಾಗಿಯೇ ಪಳೆಯುಳಿಕೇತರ ಇಂಧನ ಮೂಲಗಳಿಂದ 50%ರಷ್ಟು ವಿದ್ಯುತ್ ಪಡೆಯುವ ಗುರಿಯನ್ನು ಸಾಧಿಸಿದೆ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ. ಇದು ದೇಶದ ಬಲವಾದ ಬದ್ಧತೆ ಮತ್ತು ತ್ವರಿತ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. 2025-26ರಲ್ಲಿ ಭಾರತ 55.29 GW ಪಳೆಯುಳಿಕೇತರ ಸಾಮರ್ಥ್ಯವನ್ನು ದಾಖಲಿಸಿದೆ. ಇದರಲ್ಲಿ ಇದುವರೆಗಿನ ಅತ್ಯಧಿಕ ಸೌರ ಸೇರ್ಪಡೆ 44.61 GW ಮತ್ತು ದಾಖಲೆಯ 6.05 GW ಪವನ ಸಾಮರ್ಥ್ಯ ಸೇರಿವೆ. ನವೀಕರಿಸಬಹುದಾದ ಇಂಧನ ಹೂಡಿಕೆಗಳಲ್ಲಿ ಈ ಸಾಧನೆಗಳು ಗಮನಾರ್ಹ ಏರಿಕೆಯನ್ನು ಪ್ರತಿಬಿಂಬಿಸುತ್ತವೆ. ದೇಶದ ಸುಮಾರು 30%ರಷ್ಟು ವಿದ್ಯುತ್ ಈಗ ಪವನ, ಸೌರ ಸೇರಿದಂತೆ ನವೀಕರಿಸಬಹುದಾದ ಮೂಲಗಳ ಮಿಶ್ರಣದಿಂದ ಉತ್ಪಾದಿಸಲ್ಪಡುತ್ತದೆ. ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಸ್ಥಿತಿಸ್ಥಾಪಕ ಭವಿಷ್ಯದ ಶೃಂಗಸಭೆ 2026ರ ಸಂದರ್ಭದಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಈ ಮಾಹಿತಿ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟಿನ ಅಡಿಯಲ್ಲಿ ಭಾರತ 2030ರ ವೇಳೆಗೆ ತನ್ನ ಒಟ್ಟು ಸ್ಥಾಪಿತ 50%ರಷ್ಟನ್ನು ಪಳೆಯುಳಿಕೇತರ ಇಂಧನ ಮೂಲಗಳಿಂದ ಪಡೆಯುವ ಬೃಹತ್ ಗುರಿಯನ್ನು ಹೊಂದಿತ್ತು. ಆದರೆ ಈಗಾಗಲೇ ಭಾರತ ಈ ಗುರಿಯನ್ನು ಸಾಧಿಸಿದೆ. 2025ರ ಏಪ್ರಿಲ್ವರೆಗಿನ ಅಂಕಿಅಂಶಗಳ ಪ್ರಕಾರ ಭಾರತದ ಪವನಶಕ್ತಿ ವಲಯವು 50 GW ಸ್ಥಾಪಿತ ಸಾಮರ್ಥ್ಯದ ಮೈಲಿಗಲ್ಲನ್ನು ದಾಟಿತ್ತು. 2024ರ ನವೆಂಬರ್ ವೇಳೆಗೆ ದೇಶದ ಒಟ್ಟು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯವು 214 GW ತಲುಪಿತ್ತು. ಇದು 2030ರ 40%ರ ಮೂಲ ಗುರಿಯನ್ನು ಭಾರತ ನಿಗದಿತ ಅವಧಿಗಿಂತ ಶೀಘ್ರವಾಗಿಯೇ ಸಾಧಿಸಿರುವುದನ್ನು ದೃಢಪಡಿಸುತ್ತದೆ. ಈ ಬೃಹತ್ ಗುರಿಯನ್ನು ತಲುಪಲು ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ಅದಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ಉಪಕರಣಗಳ ತಯಾರಿಕೆಯಲ್ಲೂ ಸ್ವಾವಲಂಬನೆ ಸಾಧಿಸುವುದು ಅತ್ಯಗತ್ಯವಾಗಿದೆ ಎಂಬುದು ಸಾಬೀತಾಗಿದೆ. ದೇಶದ ಪವನ ವಲಯಗಳಲ್ಲಿ ಈಗಾಗಲೇ ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಮಟ್ಟಿಗೆ ಸ್ವದೇಶೀಕರಣಗೊಳಿಸಲಾಗಿದೆ. ಈ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮತ್ತು ದೇಶೀಯ ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಉತ್ಪಾದನೆ ಆಧಾರಿತ ಪ್ರೋತ್ಸಾಹದಂತಹ ನೀತಿಗಳು ಪೂರಕವಾಗಿವೆ. ವಿಶೇಷವಾಗಿ ಭಾರತದ ಪವನಶಕ್ತಿ ಕ್ರಾಂತಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸೇರಿದಂತೆ 3 ರಾಜ್ಯಗಳು ಒಟ್ಟಾಗಿ ಭಾರತದ ಒಟ್ಟು ಪವನಶಕ್ತಿ ಸಾಮರ್ಥ್ಯಕ್ಕೆ ಸುಮಾರು 1/2 ಕೊಡುಗೆ ನೀಡುತ್ತಿವೆ. ದೇಶದ ಒಟ್ಟು ಪವನಶಕ್ತಿ ಸಾಮರ್ಥ್ಯದಲ್ಲಿ ಈ ರಾಜ್ಯಗಳ ಪಾಲು ಗಣನೀಯವಾಗಿದೆ. 2024-25ರ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ 1331.48 MW ಪವನಶಕ್ತಿಯನ್ನು ಸ್ಥಾಪಿಸುವ ಮೂಲಕ

ದೇಶದಲ್ಲೇ ಅತಿ ಹೆಚ್ಚು ಸಾಮರ್ಥ್ಯ ಸೇರ್ಪಡೆ ಮಾಡಿದ ರಾಜ್ಯವಾಗಿದೆ. ಈ ಸಾಧನೆಯಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ತಮಿಳುನಾಡು ರಾಜ್ಯಗಳನ್ನು ಹಿಂದಿಕ್ಕಿದೆ. ಪ್ರಮುಖವಾಗಿ ಕರ್ನಾಟಕ 2009ರಲ್ಲಿಯೇ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಪ್ರಕಟಿಸಿದ ರಾಜ್ಯಗಳಲ್ಲಿ ಒಂದಾಗಿದೆ. ಭಾರತ ಈಗ ರಾಷ್ಟೀಯ ಕಡಲಾಚೆಯ ಪವನಶಕ್ತಿ ನೀತಿ 2015ರ ಅಡಿಯಲ್ಲಿ ಸಾಗರದ ಅಪಾರ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಜ್ಜಾಗಿದೆ. ಈ ಯೋಜನೆ ಆರಂಭಿಕ ಹಂತದಲ್ಲಿ ಅಧಿಕ ಹೂಡಿಕೆ ಬೇಡುವುದರಿಂದ ಕೇಂದ್ರ ಸರ್ಕಾರ ಯೋಜನೆಯ ವೆಚ್ಚ ಮತ್ತು ನಿರೀಕ್ಷಿತ ಆದಾಯದ ನಡುವಿನ ಅಂತರವನ್ನು ಭರಿಸಲು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಒಟ್ಟು 7453 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯಡಿ ತಮಿಳುನಾಡು ಮತ್ತು ಗುಜರಾತ್ ಕಡಲ ತೀರದಲ್ಲಿ ತಲಾ 500 ಮೆಗಾವ್ಯಾಟ್ನಂತೆ 1 ಗಿಗಾವ್ಯಾಟ್ ಸಾಮರ್ಥ್ಯದ ಯೋಜನೆಗಳಿಗೆ 6853 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಬೃಹತ್ ಯೋಜನೆಗಳಿಗೆ ಬೇಕಾದ ಸರಕು ನಿರ್ವಹಣೆಗಾಗಿ 2 ಬಂದರುಗಳ ಉನ್ನತೀಕರಣಕ್ಕೆ 600 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಈ ಹಣಕಾಸಿನ ನೆರವು ಯೋಜನಾ ವೆಚ್ಚದ ಸುಮಾರು 36%ನ್ನು ಭರಿಸುವ ನಿರೀಕ್ಷೆ ಇದ್ದು, ವಿತರಣಾ ಕಂಪನಿಗಳಿಗೆ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಲಭ್ಯವಾಗುವಂತೆ ಮಾಡಲಿದೆ. ಇಂಧನ ಉತ್ಪಾದನೆಯ ಜೊತೆಗೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ, ಬಲಿಷ್ಠ ನೀತಿಗಳು ಮತ್ತು ಕರ್ನಾಟಕದಂತಹ ರಾಜ್ಯಗಳ ಪರಿಣಾಮಕಾರಿ ಅನುಷ್ಠಾನದ ನೆರವಿನಿಂದ ಭಾರತ ತನ್ನ ಮುಂದಿನ ಬೃಹತ್ ಗುರಿಯನ್ನು ತಲುಪುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
1: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು.

0: ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿದ್ದು ಸರಿಯಲ್ಲ. ಹೀಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣಪತ್ರ ನೀಡಿದೆ. ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
1: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ, ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ, ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು

0: ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
1: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16 ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: 16ರೊಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರನಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ, ನೀರು, ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ 10 ಕೋಟಿ 5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20 ಕೋಟಿ 10 ಲಕ್ಷ ರೂಪಾಯಿ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ನಗರದಲ್ಲಿ ಇದೇ 10ರವರೆಗೆ ಆಯೋಜಿಸಲಾಗಿರುವ ITF WO 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ.ಜಿ. ಪರಮೇಶ್ವರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ.ಜಿ. ಪರಮೇಶ್ವರ್, ತುಮಕೂರನ್ನು ಕ್ರೀಡೆಯಲ್ಲೂ ವಿಶ್ವದರ್ಜೆಗೆ ಕೊಂಡೊಯ್ಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9ರಂದು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ

0: ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನ ಶೈಲಿ ಖಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
2: ಇದು ಯಾರ ನಂಬರ್? ಅಣ್ಣ,
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತಿರುವವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಲುಬಾಯಿ ಜ್ವರ ಕುರಿತು ಕೊಡಗು ಜಿಲ್ಲೆಯ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ.
3: ಆತ್ಮೀಯ ರೈತ ಬಾಂಧವರೇ, ಕಾಲುಬಾಯಿ ಜ್ವರ ಜಾನುವಾರುಗಳನ್ನು ಕಾಡುವಂಥ ಒಂದು ಮುಖ್ಯವಾದಂಥ ರೋಗ. ಈ ರೋಗದ ವಿವಿಧ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆಯ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರು. ನಮಸ್ಕಾರ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೇ.
4: ನಮಸ್ಕಾರ ಸರ್.
3: ಈಗ ಪ್ರಾರಂಭದಲ್ಲಿ ಈ ಕಾಲುಬಾಯಿ ಜ್ವರ ಇಷ್ಟೊಂದು ಮಹತ್ವವನ್ನು ಪಡೆಯೋದಕ್ಕೆ ಏನು ಕಾರಣ ಅಂತೀರಾ?
4: ಈ ಒಂದು ಕಾಲುಬಾಯಿ ಜ್ವರ ಒಂದು ವೈರಸ್ ಕಾಯಿಲೆ ಆಗಿರೋದು ಮತ್ತು ಇದಕ್ಕೊಂದು ಇಷ್ಟೊಂದು ಪ್ರಾಮುಖ್ಯತೆ ಬರಲು ಕಾರಣ ಅಂದರೆ ಇದು ರೈತರಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾಯಿಲೆ ಆಗಿದೆ ಮತ್ತು ರೋಗ ತಗುಲಿದಂಥ ಜಾನುವಾರುಗಳು ಸಹ ಸಾವನ್ನಪ್ಪಬಹುದು ಅಥವಾ ಅವುಗಳ ಹಾಲಿನ ಇಳುವರಿ ಆಗ್ಬೋದು ಅಥವಾ ವರ್ಕಿಂಗ್ ಕೆಪಾಸಿಟಿ ಇರ್ಬೋದು ಅದು ಕುಂಠಿತಗೊಳ್ಳತಕ್ಕಂಥ ಪ್ರಮೇಯ ಇರೋದರಿಂದ ಈ ಕಾಯಿಲೆಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ.
3: ಅಂದರೆ ಅದು ಹಾಲನ್ನು ಕೊಡುವಂಥ ರಾಸ ಆಗಿದೆ, ಹಾಲು ಕಡಿಮೆ ಆಗುತ್ತೆ.

0: ಸರ್.
1: ಕೆಲಸಕ್ಕೆ ಬಳಸುವಂತ ಜಾನುವಾರಾಗಿದ್ದರೆ ಅದು ಕೆಲಸದ ಶಕ್ತಿ ಕಡಿಮೆ
0: ಶಕ್ತಿ
1: ಆಗುತ್ತೆ,
0: ಕಡಿಮೆ ಆಗುತ್ತದೆ.
1: ತುಪ್ಪಟದ ಒಂದು ಉತ್ಪಾದನೆ ಬಳಸಿದ್ರೆ ತುಪ್ಪಟನೂ ಕಡಿಮೆ ಆಗುತ್ತೆ,
0: ಕಡಿಮೆ ಆಗುತ್ತೆ. ಕುರಿ ಮತ್ತು ಮೇಕೆಗಳಲ್ಲಿ ತುಪ್ಪಟ ಮತ್ತು ಮಾಂಸ ಉತ್ಪಾದನೆ ಇದು ಕುಂಠಿತಗೊಳ್ಳೋದ್ರಿಂದ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಮತ್ತು ಇದು ಆರ್ಥಿಕ ನಷ್ಟವನ್ನು ರೈತರಿಗೆ ಉಂಟು ಮಾಡತಕ್ಕಂಥ ಒಂದು ಕಾಯಿಲೆ ಆಗ್ತದೆ.
1: ಜೊತೆಗೆ ಇನ್ನೊಂದು ವಿಚಾರ ಕೇಳ್ತಾ ಇರ್ತೀವಿ ಡಾಕ್ಟರ್ ಲಿಂಗರಾಜ್ ದೊಡ್ಡಮನಿ ಅವರೇ, ಈ ಕಾಲುಬಾಯಿ ರೋಗ ಬಂತು ಅಂದ್ರೆ ಮತ್ತೆ ಚೇತರಿಸಿಕೊಂಡ್ರು ಕೂಡ ಮೊದಲನೇ ಸ್ಥಿತಿಗೆ ಬರಲ್ಲ ಅಂತ ನಿಜನಾ ಇದು?
0: ಹೌದು ಸರ್, ಇದು ಖಂಡಿತ 100ಕ್ಕೆ 100 ನಿಜ. ಯಾಕಂದ್ರೆ ಇದು ಒಂದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಎಲ್ಲ ದೇಹದ ಅಂಗಾಂಗಗಳಲ್ಲಿ ಇದರ ಒಂದು ಪರಿಣಾಮ ಬೀರ್ತಕ್ಕಂಥ ಒಂದು ಸನ್ನಿವೇಶ ಇರೋದ್ರಿಂದ ಕಾಲು ಮತ್ತು ಬಾಯಿ ಜ್ವರ ಬಂದಂಥ ಪ್ರಾಣಿ ಒಂದು ವೇಳೆ ಹುಷಾರಾದರೂ ಸಹ 100ಕ್ಕೆ 100 ಪ್ರಾಣ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಪುಪ್ಸಕ ಇಫೆಕ್ಟ್ ಆದಾಗ ತೇಗುವುದು ಮತ್ತು ಬೇಗ ಸುಸ್ತಾಗಿ ಮಲಗಿಕೊಳ್ಳೋದು ಮತ್ತು ಗರ್ಭಕೋಶದಲ್ಲಿ ಈ ವೈರಾಣು ಇದ್ದಾಗ ಗರ್ಭ ಕಟ್ಟದೇ ಇರುವುದು ಮತ್ತು ಗರ್ಭ ಕಟ್ಟಿದರೂ ಸಹ 6 ತಿಂಗಳ 7 ತಿಂಗಳಲ್ಲಿ ಈ ಕಂದು ಹಾಕ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತು ಇದೆಲ್ಲದರಿಂದ ಮೆಟಾಬಾಲಿಸಮ್ ಅಂತ ಏನಾದರೂ ಅವು ಜೀರ್ಣ ಶಕ್ತಿಯು ಸಹ ಕಡಿಮೆ ಆಗೋದ್ರಿಂದ ಅವಕ್ಕೆ ಹಾಲಿನ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು ಹೆಚ್ಚನ್ನು ಹೆಚ್ಚು ಹೈನು ರಾಸುಗಳಲ್ಲಿ ಕಂಡು ಬರ್ತಾ ಇದೆ ಸರ್.
1: ಮುಖ್ಯವಾಗಿ ಈ ಕಾಲುಬಾಯಿ ಜ್ವರ ಬರೋದಕ್ಕೆ ಏನು ಕಾರಣ ಅಂತೀರಾ?
0: ಇದು ಸಾಮಾನ್ಯವಾಗಿ ಈ ಸೀಳು ಗೊರಸು ಇರತಕ್ಕಂಥ ಪ್ರಾಣಿಗಳಲ್ಲಿ ಅಂದರೆ 2 ಗೊರಸು ಇರ್ತಾವಲ್ಲ ಆ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಒಂದು ಕಾಯಿಲೆ. ಇದು ಮುಖ್ಯವಾಗಿ ವೈರಸ್ ಕಾಯಿಲೆ ಆಗಿರೋದ್ರಿಂದ ಒಂದು ಗಾಳಿಯ ಮುಖಾಂತರ ಹರಡುತ್ತದೆ ಮತ್ತು ಇನ್ನೊಂದು ಕಲುಷಿತ ನೀರು ಮುಖಾಂತರ ಹರಡತಕ್ಕಂಥ ಕಾಯಿಲೆ. ಸಾಮಾನ್ಯವಾಗಿ ಕಾಲುಬಾಯಿ ಜ್ವರದ ಇದರಲ್ಲೇ ಇದೆ, ಕಾಲು ಮತ್ತು ಬಾಯಿಗಳಲ್ಲಿ ಹುಣ್ಣಾಗ್ತಕ್ಕಂಥದ್ದು. ಈ ಒಂದು ರೋಗ ಬಂದಂಥ ಪ್ರಾಣಿ ನೀರು ಕುಡಿದಲ್ಲಿ ತೊಟ್ಟಿಯಲ್ಲಿ ಕುಡಿಬೋದು ಅಥವಾ ಕೆರೆಯಲ್ಲಿ ಕುಡಿಬೋದು ಅಥವಾ ಯಾವುದೇ ನೀರಿನ ಮೂಲಗಳಲ್ಲಿ ಕುಡಿದಾಗ ಆ ಜೊಲ್ಲು ಮುಖಾಂತರ ಮತ್ತೊಂದು ಆರೋಗ್ಯವಂತ ಹಸುವಾಗಲಿ ಮೇಕೆ ಆಗಲಿ ಅಥವಾ ಯಾವುದೇ ಪ್ರಾಣಿ ಆಗಲಿ ಹೋಗಿ ಅಲ್ಲೇ ನೀರನ್ನು ಕುಡಿದಾಗ ಹರಡ್ತಕ್ಕಂಥದ್ದು. ಮತ್ತು ಕಾಲಲ್ಲಿ ಹುಣ್ಣ ಆಗಿರುತ್ತಲ್ಲ ಆ ಒಂದು ಹಸು ಅಥವಾ ಯಾವುದೇ ಪ್ರಾಣಿ ಕಾಲುಬಾಯಿ ಜ್ವರ ಬಂತಂಥದ್ದು ನಡೆದಾಡದಲ್ಲಿ ಮತ್ತೊಂದು ಆರೋಗ್ಯವಂತ ಪ್ರಾಣಿಯಲ್ಲಿ ಹೋದಾಗ ಮಾತ್ರ ಇದು ಸಹ ಅಂಟಿಕೊಳ್ತದೆ ಮತ್ತು ಜೊಲ್ಲಿನ ಮುಖಾಂತರ ಗಾಳಿಯಲ್ಲಿ ಸಹ ಈ ಒಂದು ಕಾಯಿಲೆ ಹರಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್.
1: ಅಂದರೆ ತಾವು ಈಗಾಗಲೇ ತಿಳಿಸಿದ್ರಿ ಇದು ವೈರಸ್ ರೋಗ ಅಂತ. ಮುಖ್ಯವಾಗಿ ಈ ಕಾಲುಬಾಯಿ ಜ್ವರ ಬಂದಾಗ ಯಾವೆಲ್ಲ ಲಕ್ಷಣಗಳನ್ನು ಕಾಣಬಹುದು ಅಂತಿದೆ?
0: ಮುಖ್ಯವಾದ ಲಕ್ಷಣ ಅಂದರೆ ಇದರಲ್ಲಿ ಇದೆ ಕಾಲು ಮತ್ತು ಬಾಯಿ ಜ್ವರ ಅಂತೇಳಿ. ಮೊದಲನೇ ಸಿಂಪ್ಟಮ್ ಅಂದರೆ ಜ್ವರ ಬರ್ತದೆ ಪ್ರಾಣಿಗಳಲ್ಲಿ. ಸಾಮಾನ್ಯವಾಗಿ ನಾವು 100-101 ಡಿಗ್ರಿ ಟೆಂಪ್ರೇಚರ್ ಇದ್ದಿದ್ದು 106-107 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಕಾಣಿಸಿಕೊಳ್ಳುತ್ತದೆ. ಆ ನಂತರ ಒಂದು 2-3 ದಿನ ಆದಮೇಲೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತಾರೆ, ಅದು ಮುಗಿದ ಮೇಲೆ ಕಾಲಿನಲ್ಲಿ ಹುಣ್ಣಾಗ್ತಕ್ಕಂಥದ್ದು, ಈ ಗೊರಸಿನಲ್ಲಿ ಹುಣ್ಣಾಗ್ತಕ್ಕಂಥದ್ದು ಮತ್ತು ಬಾಯಿಯಲ್ಲಿ ಹುಣ್ಣಾಗ್ತಕ್ಕಂಥದ್ದು ಮುಖ್ಯವಾಗಿ. ಮತ್ತು ಜೊಲ್ಲು ಸುರಿಸ್ತವೆ, ಸಾಮಾನ್ಯವಾಗಿ ದನಗಳು ಮೇವು ಬಿಡುವುದು, ಆಮೇಲೆ ನೀರನ್ನು ಸರಿಯಾಗಿ ಕುಡಿಯೋದಿಲ್ಲ, ಆಮೇಲೆ ಕಂಟಿನ್ಯೂ ಆಗಿ ಜೊಲ್ಲನ್ನು ಸುರಿಸ್ತಾ ಇರ್ತವೆ, ಆಮೇಲೆ ನಾಲಿಗೆಯಲ್ಲಿ ಗುಳ್ಳೆ ಆಗಿ ಹುಣ್ಣಾಗಿ ಅದು ಲೇಟರ್ ಸ್ಟೇಜ್ನಾಗ ನಾವು ಸರಿಯಾಗಿ ನೋಡದೇ ಇದ್ದಾಗ ಅದು ಒಡೆದು ಹುಣ್ಣಾಗ್ತಕ್ಕಂಥ ಲಕ್ಷಣಗಳು ಸರ್ ಕಂಡು ಬರ್ತವೆ.
1: ಅಂದರೆ ಈ ಕಾಲುಬಾಯಿ ರೋಗ ಬಂದಾಗ ಏನೆಲ್ಲ ತೊಂದರೆಗಳಾಗ್ಬೋದು ಅಂತೀರಿ?
0: ಕಾಲುಬಾಯಿ ಜ್ವರ ಬಂದಾಗ ತೊಂದರೆ ಅಂದರೆ ಈಗಾಗಲೇ ಹೇಳಿದಾಗೆ ಮುಖ್ಯವಾಗಿ ಇದು ಹೈನು ರಾಸುಗಳಲ್ಲಿ ಬಂದಾಗ ಅಥವಾ ಗರ್ಭ ಧರಿಸಿದಂಥ ರಾಸುಗಳಲ್ಲಿ ಬಂದಾಗ ಅದು ಕಂದ ಹಾಕ್ಬೋದು. ಎರಡನೇದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಹೈನು ರಾಸುಗಳಲ್ಲಿ ಅಧಿಕ ಇಳುವರಿ ಹಾಲು ಉತ್ಪಾದನೆ ಕೊಡ್ತಕ್ಕಂಥದ್ದು ಬಂದಾಗ ಹಾಲು ಕೊಡ್ತಕ್ಕಂಥದ್ದು ಕ್ಷೀಣಿಸಿ ಹಾಲು ಕಡಿಮೆ, ಸಾಮಾನ್ಯವಾಗಿ 5 ಲೀಟರ್ 6 ಲೀಟರ್ ಒಂದು ಹೊತ್ತಿಗೆ ಕೊಡ್ತಕ್ಕಂಥ ಹಸು ಕಾಲುಬಾಯಿ ಜ್ವರ ಬಂದರೆ ಅದು ಕೊಡದೇ ಇರ್ಬೋದು ಅಥವಾ 1 ಲೀಟರು 1/2 ಲೀಟರ್ ಕೊಡ್ತಕ್ಕಂಥದ್ದು ಆಗುತ್ತದೆ. ಮತ್ತು ಈ ಕುರಿ ಮತ್ತು ಮೇಕೆ ಹಂದಿಗಳಲ್ಲಿ ಕ್ರಮೇಣವಾಗಿ ಮಾಂಸದ ಉತ್ಪಾದನೆ ಕಡಿಮೆ ಆಗ್ತದೆ ಮತ್ತು ತುಪ್ಪಟ ಉದುರಂಥದ್ದು ಈ ಒಂದು ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು.
1: ಅಂದರೆ ಸೀಳು ಗೊರಸಿರುವಂಥ ಎಲ್ಲ ಪ್ರಾಣಿಗಳಲ್ಲೂ ಕಂಡುಬರ್ಬೋದು ಇದು?
0: ಹಾಂ, ಎಲ್ಲ ಪ್ರಾಣಿಗಳಲ್ಲಿ ಕಂಡುಬರ್ಬೋದು ಸರ್. ಸೀಳು ಗೊರಸು ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಇದು ಸಾಮಾನ್ಯವಾಗಿ ಕಾಣ ಬರ್ತಕ್ಕಂಥದ್ದು ಕಾಯಿಲೆ.
1: ಅಂದರೆ ಹಸು ಆಗ್ಬೋದು,
0: ಹಸು, ಎಮ್ಮೆ, ಎತ್ತು, ಕುರಿ, ಮೇಕೆ, ಹಂದಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಕಾಯಿಲೆ ಸರ್ ಇದು.
1: ಈಗ ಸಾಮಾನ್ಯವಾಗಿ ತಾವು ತಿಳಿಸಿದ್ರಿ
0: ಹಾಂ,
1: ಇದರಲ್ಲಿ ಬಾಯೆಲ್ಲ ಹುಣ್ಣಾಗುತ್ತೆ
0: ಹುಣ್ಣಾಗಂತಂದು,
1: ಇದ್ರ ಮೂಲಕನೇ ಗುರುತಿಸ್ಬೋದು ಅಥವಾ ಇನ್ನೂ ಬೇರೆ ಗುರುತಿಸುವಂಥ ಲಕ್ಷಣಗಳು ಇರ್ತಾವೆ ಇದರಲ್ಲಿ?
0: ಈಗ ಸಾಮಾನ್ಯವಾಗಿ ವೈರಸ್ ಹರಡತಕ್ಕಂಥ ಒಂದು ಟ್ರೆಂಡ್ ಏನಂದರೆ ಬೇಸಿಗೆ ಕಾಲದಲ್ಲಿ ಯಾವಾಗ ನೀರಿನ ಇದು ಕಡಿಮೆ ಆಗುತ್ತದೆ ಮೂಲಗಳು ಮತ್ತು ವೈರಸ್ಸು ಸಾಂಕ್ರಾಮಿಕವಾಗಿ ಹರಡತಕ್ಕಂಥದ್ದು ಒಂದು ಇದರಲ್ಲಿ ನಾನು ಅದನ್ನು ಗುರುತಿಸ್ಬೋದು ಸರ್. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಾಲಿಗೆ ಮೇಲೆ ಗುಳ್ಳೆ ಆಗೋದು, ಜೊಲ್ಲು ಸುರಿಸೋದು ಇದು ಮುಖ್ಯವಾದ ಲಕ್ಷಣ. ಅದರ ಜೊತೆಗೆ ಕಾಲಿನಲ್ಲಿ ಗೊರಸು ಮಧ್ಯದಲ್ಲಿ ಹುಣ್ಣಾಗೋದು, ಆಮೇಲೆ ಸ್ವಲ್ಪ ಲೇಟ್ ಆದರೆ ಅದರಲ್ಲಿ ಮ್ಯಾಗೆಟ್ಸ್ ಅಂತ ಆಗ್ತವೆ, ಹುಳಗಳು ಬೀಳಂಥದ್ದು. ಸೊ ಅವಾಗ ಏನಾಗುತ್ತದೆ, ಈ ಕಾಲು ಜ್ವರ ಬಂದಂಥ ಪ್ರಾಣಿ ಪದೇ ಪದೇ ಕಾಲನ್ನು ಕೊಡ್ಬೋದು ಅಥವಾ ಜಾಡಿಸೋದಂತೀವಿ, ಅದು ಮಾಡಿದಾಗ ಆಮೇಲೆ ಇದೊಂಥರ ಪೆಕ್ಯುಲಿಯರ್ ಒಂದು

0: ವಾಸನೆ ಇರ್ತದೆ ಗೊರಸಿನಲ್ಲಿ, ಅದು ಬಂದರೆ ಖಂಡಿತ ಇದು ಕಾಲುಬಾಯಿ ಜ್ವರ ಅಂತ ನಾವು ರೈತರು ಸಾಮಾನ್ಯವಾಗಿ ಗುರುತು ಹಚ್ತಾರೆ. ಈ ಒಂದು ಇದರಲ್ಲಿ ಗುರುತು ಹಚ್ಬೋದು ಸರ್.
1: ನೊಣಗಳೆಲ್ಲ ಕಾಲಿಗೆ,
0: ನೊಣಗಳು ಪದೇ ಪದೇ ಮುತ್ತೋದು, ಇವೆಲ್ಲ ಮುಖ್ಯವಾದ ಇದು ಸರ್. ಅದರಲ್ಲೇನು ಗುರ್ತು ಹಿಡಿಬೋದು.
1: ಅಂದರೆ ಇದು ಬಂದಾಗ ಸಾಧಾರಣವಾಗಿ ಬಹಳ ಜಾನುವಾರು ಅಶಕ್ತವಾಗಿ ಮೈಮೇಲೆಲ್ಲ ಕೂದಲು ಬೆಳೆಸ್ಕೊಂಡ್ಬಿಟ್ಟು ಒಂಥರ ವಿಕಾರವಾಗಿ ಕಾಣುತ್ತೆ ಅಂತಲೂ ಹೇಳ್ತಾರೆ.
0: ಹೌದು ಸರ್, ಇದೇನಂದರೆ ಪ್ರೈಮರಿ ನಾ ಹೇಳಿದಾಗೆ ಈಗ ಕಾಯಿಲೆ ಬಂದ ಇಮಿಡಿಯೇಟಾಗಿ ಏನಂದರೆ ಜ್ವರ ಮತ್ತು ಬಾಯಿ ಹುಣ್ಣಾಗೋದು, ಗೊರಸು ಇದೆಲ್ಲ ಆಗೋದು. ಇದಕ್ಕೆ ನಾವು ಇಮಿಡಿಯೇಟಾಗಿ ಚಿಕಿತ್ಸೆ ಕೊಡದೆ ವಿಳಂಬ ಚಿಕಿತ್ಸೆ ಮಾಡಿದರೆ ಏನಾಗುತ್ತದೆ, ಆಫ್ಟರ್ ಇಫೆಕ್ಟ್ ಆಫ್ FMD ಅಂತೀವಿ. ಕಾಲುಬಾಯಿ ಜ್ವರದ ನಂತರ ಬರ್ತಕ್ಕಂಥ ಲಕ್ಷಣದಲ್ಲಿ ಏನಂದರೆ, ಒಂದು ಅದರದ್ದು ವರ್ಕಿಂಗ್ ಕೆಪಾಸಿಟಿ, ಅದರೊಂದು ಉಳುಮೆ ಮಾಡ್ತಕ್ಕಂಥ ಎತ್ತಿದ್ರೆ ಅದರದ್ದು ಉಳುಮೆ ಮಾಡುವಂಥ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ಹಾಲು ಇಳುವರಿ ಕಡಿಮೆ ಆಗ್ತಂಥದ್ದು. ಮತ್ತು ನೀವು ಮುಖ್ಯವಾಗಿ ಕೇಳಿದ್ರಿ ಈ ಕೂದಲ ಗಂಟು ಕಟ್ಟೋದಂತೇವೆ, ಏನಂದರೆ ಕೂದಲ ಉದ್ದುದ್ದಾಗಿ ಬೆಳೆದು ಇದು ಮುಖ್ಯವಾಗಿ ವಿಟಮಿನ್ ಎ ಡಿಫಿಷಿಯನ್ಸಿ ಆಗ್ತದೆ. ಈ ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತದೆ, ಚರ್ಮ ಎಲ್ಲ ಒಂಥರ ಸುಕ್ಕು ಕಟ್ಟೋದು, ಮತ್ತು ಉದ್ದನೆ ಕೂದಲು ಬರೋದು, ಆಮೇಲೆ ಯಾವಾಗಲೂ ಪೇಂಟಿಂಗ್ ಅಂತೇವೆ, ಏನಂದರೆ ಸ್ವಲ್ಪ ಬಿಸಿಲಾದ ತಕ್ಷಣ ಈ ಕಾಲುಬಾಯಿ ಜ್ವರ ಬಂದು ಹೋದಂಥ ಪ್ರಾಣಿಗಳು ನಾಲಿಗೆ ತೆಗೆದು ಉಸಿರಾಡತಕ್ಕಂಥದ್ದು, ತೇಗದಂತೇವೆ, ಇದಕ್ಕೆ ನಾಲಿಗೆ ತೆಗೆದು ಉಸಿರಾಡ್ತಾವೆ, ತೇಗ್ತಾವೆ. ಸೊ ಬೇಗ ಅವು ನೆರಳಲ್ಲಿ ಹೋಗ್ಬೇಕು, ಆಶ್ರಯ ಪಡಿಬೇಕು ಅನ್ನೋ ಒಂದು ಭಾವನೆ ಇದಾಗುತ್ತದೆ.
1: ಬಿಸಿಲಿನ ತಾಪವನ್ನು
0: ತಡ್ಕೊಳಕ್ಕಾಗಲ್ಲ, ಅವಕ್ಕೆ ಶಕ್ತಿ ಕಡಿಮೆ ಆಗ್ತದೆ, ಬಿಸಿಲಿನ ತಾಪವನ್ನು ಅವ್ಕೆ ತಡ್ಕೊಳಕ್ಕಾಗಲ್ಲ. ಆಮೇಲೆ ರೆಸ್ಪಿರೇಷನ್, ಏನು ಉಸಿರಾಟ ನಾರ್ಮಲ್ ಉಸಿರಾಟ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಅವಕ್ಕೆ ಗ್ಯಾಸ್ಪಿಂಗ್ ಅಂತ ಬೇಗ ಬೇಗ ಉಸಿರು ತಗೊಂಡಂತ ಇದು ಆಗುತ್ತದೆ.
1: ಅಂದ್ರೆ ಒಂದ್ ರೀತಿ ವಿಕಾರವಾಗಿ ಕಾಣ್ತವೆ ಜಾನುವಾರುಗಳು.
0: ಹೌದು ಸರ್, ಈಗ ಇಫೆಕ್ಟ್ ಆಗೋದೆ ಅಂದರೆ ತುಪ್ಪಳ ಜಾಸ್ತಿ ಉದ್ದ ಬೆಳೆದ್ರೆ, ನಾರ್ಮಲ್ ಕೂದಲ ಇದ್ರೆ ಅದು ಪ್ರಾಣಿಗಳು ಆರೋಗ್ಯವಂತ ಕಾಣ್ತವೆ. ಇದು ನಾವು ಸುಲಭವಾಗಿ ಕಂಡಿಡಬಹುದು, ರೈತರಾದ್ರು ಅಥವಾ ಯಾರು ಆದ್ರೂ, ಓ ಇದು ಕಾಲುಬಾಯಿ ಜ್ವರ ಬಂದಿದೆ ಅಂತ.
1: ಕೆಲವು ಕಡೆ ರೈತರು ಗೂಬೆ ರೋಗ ಅಂತಲೂ ಕೂಡ ಕರೀತಾರೆ ಇದನ್ನ ಪ್ರಾಣಿ.
0: ಹೌದು,
1: ಕೂದಲು ಬೆಳ್ಕೊಂಡು ವಿಕಾರವಾಗಿರೋದ್ರಿಂದ ಗೂಬೆ ರೋಗ ಅಂತ.
0: ಗೂಬೆ ರೋಗ ಅಂತಾರೆ ಕೆಲವೊಬ್ರು, ಹಳ್ಳಿ ವಾಡಿನಲ್ಲಿ ನಾಲಿಗೆ ತೆಗೆದು ಉಸಿರಾಡೋದ್ರಿಂದ ನಾಯಿ ರೋಗ ಬಂದಿದೆ ಅಂತ, ಈ ತರಾನು ಬೇರೆ ಬೇರೆ ಟರ್ಮ್ ಅಲ್ಲಿ ಕರಿತಾ ಇದ್ದಾರೆ.
1: ಅಂದರೆ ಈ ಕಾಲುಬಾಯಿ ಜ್ವರದ ಆರ್ಥಿಕ ನಷ್ಟವನ್ನು ನಾವು ನೋಡಿದ್ರೆ ಇದು ಬರದಾಗೆ ತಡೆಗಟ್ಟರೆ ಬಹಳ ಒಳ್ಳೆಯದು ಅಂತ ನಮಗೆ ಗೊತ್ತಾಗುತ್ತೆ.
0: ಹೌದು ಸರ್,
1: ಈ ಕಾಲುಬಾಯಿ ಜ್ವರ ಬರದಾಗೆ ನಾವು ಏನೆಲ್ಲ ಮಾಡ್ಬೋದು ಅಂತೀರಿ
0: ಸರ್? ಇದು ಒಂದು ಮುಖ್ಯವಾಗಿ ನಾ ಹೇಳಿದಾಗೆ ಒಂದು ಗಾದೆ ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ. ಈ ಕಾಲುಬಾಯಿ ಜ್ವರದಲ್ಲಿ ಮುಂಜಾಗ್ರತೆಯಾಗಿ ತಡೆಗಟ್ಟಬೇಕು, ಅದಕ್ಕೆ ನಾವು ಕಾಲಕಾಲಕ್ಕೆ ಕಂಪ್ಲೀಟಾಗಿ ಲಸಿಕೆಯನ್ನು ಹಾಕ್ತೀವಿ. ಪ್ರತಿ 6 ತಿಂಗಳಿಗೊಮ್ಮೆ ಎಲ್ಲ 7 ವರ್ಷದ ಪ್ರಾಣಿಗಳಿಗೆ ಸಹ ಲಸಿಕೆಯನ್ನು ಹಾಕುವಂಥ ಒಂದು ಪ್ರೋಗ್ರಾಮ್ ಇರ್ತದೆ ಸರ್. ಪ್ರತಿ 6 ತಿಂಗಳಿಗೊಮ್ಮೆ ನಾವು ಲಸಿಕೆಯನ್ನು ಕೊಡಿಸೋದು ಕಡ್ಡಾಯ. ಈ ಲಸಿಕೆ ಕೊಡಿಸಿದಂಥ ಪ್ರಾಣಿಗಳಲ್ಲಿ ಏನಂದರೆ ಅಟಿನ್ಯೂಟೆಡ್ ವೈರಸ್ಸನ್ನು ನಾವು ಇಂಜೆಕ್ಷನ್ ಮಾಡುವುದರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ ರೋಗವನ್ನು ತಡೆಗಟ್ಟಲು ಸಹಾಯವಾಗುತ್ತದೆ. ಇದು ಒಂದು ಅತಿ ಮುಖ್ಯವಾದ, ಇದು ರೋಗ ತಡೆಗಟ್ಟೋದು ಲಸಿಕೆ ಹಾಕೋದು ಒಂದೇ ಮಾರ್ಗ. ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನಾವು ಜಾನುವಾರು ಮಾಲೀಕರ ಮನೆಗೆ ಹೋಗಿ ಲಸಿಕೆಯನ್ನು ಹಾಕ್ತೀವಿ. ಮತ್ತು ಈಗ ಯಾವ ಪ್ರಾಣಿಗೆ ಲಸಿಕೆ ಹಾಕಿದ್ರು ಅಂತ ನಾವು ಒಂದು ಐಡೆಂಟಿಫಿಕೇಶನ್ ಟ್ಯಾಗ್ ನಂಬರ್ ಅಂತ ಮಾಡಿ
1: ಅದನ್ನು ಮಾಡ್ತೀವಿ.
0: ಪ್ರಾಣಿಯನ್ನು ಗುರುತಿಸಿ ಇದನ್ನ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ದೈನಂದಿನವಾಗಿ ನಾವು ಅಪ್ಲೋಡ್ ಮಾಡಿ ಸೊ ಪ್ರತಿ ಒಂದು ದಾಖಲಾತಿನ ಇಟ್ಕೊಳ್ತೀವಿ. ರೈತರು ಕಂಪಲ್ಸರಿ ಲಸಿಕೆಯನ್ನು ಹಾಕಿಸಿದ ಒಂದೇ ಮಾರ್ಗ ಸರ್.
1: ಇದು ಉಚಿತವಾಗಿರುತ್ತೆ,
0: ಇದು ಕಂಪ್ಲೀಟ್ ಉಚಿತ ಸರ್. ಇದು ಒಂಥರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಪಶುವೈದ್ಯರಿರ್ಬೋದು, ನಮ್ಮ ತಾಂತ್ರಿಕ ಸಿಬ್ಬಂದಿ ಇರೋದು ಮನೆ ಮನೆಗೆ ಭೇಟಿ ಕೊಟ್ಟು ಉಚಿತವಾಗಿ ಹಾಕ್ತಕ್ಕಂಥ ಒಂದು ಯೋಜನೆ ಸರ್ ಇದು.
1: ಅಂದರೆ ವೈರಸ್ಸನ್ನು ಬಹಳ ದುರ್ಬಲಗೊಳಿಸಿ ಚುಚ್ಚುವಂಥದ್ದು.
0: ಹಾಂ, ವೈರಸ್ಸನ್ನು ದುರ್ಬಲಗೊಳಿಸಿ ಚುಚ್ಚತಕ್ಕಂಥದ್ದು ಅಂದರೆ ಇದು ಇಮ್ಯುನಿಟಿ ಡೆವಲಪ್ ಮಾಡೋದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದು. ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೆಚ್ಚಿಗೆ ರೋಗವನ್ನು ತಡೆಗಟ್ಟಬಹುದು.
1: ಕೊಡಗು ಜಿಲ್ಲೆಯಲ್ಲಿ ಕಾಡು ಸಾಕಷ್ಟಿದೆ, ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಇದ್ದಾವೆ. ನಮ್ಮ ಕಾಡು ಪ್ರಾಣಿಗಳು ಕೂಡ ಈ ಸೀಳು ಗೊರಸಿನ ಪ್ರಾಣಿಗಳು.
0: ಹೌದು ಸರ್,
1: ಅವಕ್ಕೂ ಕೂಡ ಕಾಲುಬಾಯಿ ಜ್ವರ ಬರೋ ಸಾಧ್ಯತೆ ಇರುತ್ತೆಯೇ?
0: ಅವಕ್ಕೂ ಇರುತ್ತೆ ಸರ್. ಅದಕ್ಕೆ ನಾವು ಏನು ಮಾಡ್ತೀವಿ, ಕಾಡಂಚಿನ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲ ಲಸಿಕೆ ನಮ್ಮ ಪ್ರಾಣಿಗಳಿಗೆ ಫಸ್ಟ್ ಎಲ್ಲರಿಗೆ ಹಾಕ್ತೀವಿ. ಅದರಲ್ಲಿ ಅವಕ್ಕೂ ಬರತಕ್ಕಂಥ ಚಾನ್ಸಸ್ ಇದೆ, ಬಟ್ ಅದು ಅರಣ್ಯ ಇಲಾಖೆಯವರು ಮುಂಜಾಗ್ರತೆ ತೊಗೊಳ್ತಾರೆ ಸರ್. ಅದಕ್ಕೆ ನಾವು ಆ ಬಾರ್ಡರ್ ಏನು ಕಾಡಂಚಿನ ಗ್ರಾಮಗಳಿರ್ತೋ ಅವು ಕಡ್ಡಾಯವಾಗಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಾವು ಎಲ್ಲ ನಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಉಚಿತವಾಗಿ ಕಡ್ಡಾಯವಾಗಿ ಹಾಕ್ತೇವೆ ಸರ್.
1: ಅಂದರೆ ನಮ್ಮಲ್ಲಿಗ ಕಾಡೆಮ್ಮೆ ಇದೆ, ಜಿಂಕೆ ಇದೆ, ಇವೆಲ್ಲ
0: ಸೀಳುಗೊರಸಿರ್ತಕ್ಕಂಥ ಅವಕ್ಕೂ ಬರೋ ಚಾನ್ಸ್ ಇರುತ್ತೆ ಸರ್. ಅದಕ್ಕೆ ನಾವು ಅವಕ್ಕೆ ಇಂಡಿವಿಜುವಲ್ ಆಗಿ ವ್ಯಾಕ್ಸಿನೇಷನ್ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ರೋಗ ಅಲ್ಲಿಗೆ ಪಾಸ್ ಆಗಬಾರ್ದನ್ನೋ ಉದ್ದೇಶದಿಂದ ಕಾಡಂಚಿನ ಗ್ರಾಮಗಳಿಗೆ
1: ಇರತಕ್ಕಂಥ
0: ವಿಶೇಷ ಆದ್ಯತೆ ಕೊಟ್ಟು ಅವರ ಸಹಯೋಗ ಸಹಕಾರ ತಗೊಂಡು ನಾವು ಕಂಪ್ಲೀಟ್ ವ್ಯಾಕ್ಸಿನೇಷನ್ ಮಾಡ್ತೇವೆ ಸರ್.
1: ಅಂದ್ರೆ ಇದು ಮುಖ್ಯವಾಗಿ 6 ತಿಂಗಳಿಗೊಂದ್ಸರಿ ಹಾಕ್ಸುವಂತ,
0: ಪ್ರತಿ 6 ತಿಂಗಳಿಗೊಂದ್ಸಲ ಹಾಕ್ಸ್ತೀವಿ.

0: ಕಡ್ಡಾಯವಾಗಿ. 2030 ಒಳಗೆ ನಮ್ಮ ಇಡೀ ದೇಶ ಕಾಲುಬಾಯಿ ಜ್ವರ ಮುಕ್ತ ಡಿಕ್ಲೇರ್ ಆಗಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರದ ಇದೆ ಸರ್.
1: ಅಂದರೆ ಯಾವ ವಯಸ್ಸಿನ ಜಾನುವಾರುಗಳಿಗೆಲ್ಲ ಇದನ್ನ ಹಾಕಿಸ್ಕೋಬೋದು?
0: ಇದು ಸಾಮಾನ್ಯವಾಗಿ 3 ತಿಂಗಳ ಮೇಲ್ಪಟ್ಟು ಕರುವಿಂದ ಹಿಡಿದು ಎಲ್ಲ ವಯಸ್ಸಿನ ಪ್ರಾಣಿಗಳಲ್ಲಿ ಇದನ್ನು ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಕೋಬೇಕು 3 ತಿಂಗಳ ಒಳಗಡೆ. ಅಂದರೆ ಅವಕ್ಕೆ ನಾವು ಮತ್ತೆ 3 ತಿಂಗಳ ಆದಮೇಲೆ ನಾವು ಅವಕ್ಕೆ ವ್ಯಾಕ್ಸಿನೇಷನನ್ನು ಮಾಡ್ತೇವೆ. 3 ತಿಂಗಳ ಮೇಲ್ಪಟ್ಟು ಎಲ್ಲ ಪ್ರಾಣಿಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಬೇಕು.
1: ಅಡ್ಡ ಪರಿಣಾಮಗಳು ಇಂಥವೇ?
0: ಸಾಮಾನ್ಯವಾಗಿ ಇದರಲ್ಲಿ ಅಡ್ಡ ಪರಿಣಾಮ ಏನೂ ಜಾಸ್ತಿ ಇರುವುದಿಲ್ಲ. ಮುಖ್ಯವಾಗಿ ಏನಂದರೆ ವ್ಯಾಕ್ಸಿನ್ ಮಾಡಿದ ಭಾಗದಲ್ಲಿ ಕೆಲವೊಂದು ರಾಸುಗಳಿಗೆ ಸ್ವಲ್ಪ ಊತ ಬರ್ಬೋದು. ಸೊ ಅದಕ್ಕೆ ಸ್ವಲ್ಪ ಅವರು ಶಾಖ ಕೊಡದೆ ತಣ್ಣೀರಿನ ಪಟ್ಟಿಯನ್ನು ಹಾಕಿದರೆ ಒಳ್ಳೆಯದು. ಮತ್ತು 2 ದಿನ ಸ್ವಲ್ಪ ಜ್ವರ ಮತ್ತು ಸ್ವಲ್ಪ ಹಾಲಿನ ಇಳುವರಿ ಕಡಿಮೆ ಆಗ್ಬೋದು. ಬಟ್ ಇದನ್ನು ರೈತರು ಯಾವುದೇ ಇದು ಮಾಡದೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಬೇಕು. ಕೆಲವೊಂದು ಎನಿಮಲ್ ಅಬಾರ್ಷನ್ ಆಗ್ಬೋದು, ತೀರಾ ಅಡ್ವಾನ್ಸ್ ಪ್ರೆಗ್ನೆಂಟ್, ಬಟ್ ಇದು ಭಾಳ ಚಾನ್ಸಸ್ ಕಡಿಮೆ,
1: ಅಪರೂಪ.
0: ಸೊ ಈಗ ಲಸಿಕೆ ಹಾಕೋದ್ರಿಂದ ಅದನ್ನ ಮುಂದಿನ ಇದನ್ನು ತಡೆಗಟ್ಟಬಹುದು.
1: ನಮ್ಮಲ್ಲಿ ಮಿಶ್ರತಳಿ ರಾಸುಗಳು ಹೆಚ್ಚಿದಾವೆ
0: ಈ
1: ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಾಗೆ, ಅವುಗಳು ಎಷ್ಟು ಮಟ್ಟಿಗೆ ತುತ್ತಾಗ್ತವೆ ಈ ಕಾಲುಬಾಯಿ ಜ್ವರಕ್ಕೆ ಅಂತೀರಿ?
0: ಅದೇ ಸರ್, ಈಗ ನಾವು ಹೇಳಿದಾಗೆ ಎಲ್ಲಿ ರೋಗ ನಿರೋಧಕ ಶಕ್ತಿ ಪ್ರಾಣಿಗಳಲ್ಲಿ ಕಡಿಮೆ ಇರ್ತದೆ ಅಂಥ ಪ್ರಾಣಿಗಳಿಗೆ ಇದು ಬೇಗ ಅಟ್ಯಾಕ್ ಆಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲ ಅಷ್ಟೇ,
1: ಹೆಚ್ಚಪ್
0: ಎಲ್ಲಿ ಹೆಚ್ಚು ಹಾಲಿನ ಇಳುವರಿ ಮಾಡ್ತಕ್ಕಂಥದ್ದು, ಹೆಚ್ಚಪ್ ಇರ್ಬೋದು, ಜರ್ಸಿ ಇರ್ಬೋದು, ಈ ರಾಸುಗಳಿಗೆ ಅತಿ ಬೇಗವಾಗಿ ನಮ್ಮ ನಾಟಿ ಹಸುಗಳಿಗಿಂತ ಇವು ಬೇಗ ಈ ರೋಗಕ್ಕೆ ತುತ್ತಾಗ್ತವೆ. ಯಾಕಂದರೆ ಸ್ಟ್ರೆಸ್ ಇರುತ್ತೆ ಆಲ್ರೆಡಿ ಅವಕ್ಕೆ, ದೇಹದಲ್ಲಿ ಸ್ಟ್ರೆಸ್ ಇರುತ್ತೆ, ಅಂಥ ಪ್ರಾಣಿಗಳಿಗೆ ಇದು ಬೇಗ ಹರಡತಕ್ಕಂಥದ್ದು ಒಂದು ಕಾಯಿಲೆ. ಸೊ ಅದಕ್ಕೆ ಮುಖ್ಯವಾಗಿ ರೈತರು ಎಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹೆಚ್ಚು ರಾಸುಗಳಿರ್ತಾವೆ ಅವಕ್ಕೆ ಕಡ್ಡಾಯವಾಗಿ ತಪ್ಪದೇ ಲಸಿಕೆ ಹಾಕಿಸ್ಬೇಕು.
1: ಮನುಷ್ಯರಿಗೆ ಬರೋ ಸಾಧ್ಯತೆ ಇಲ್ಲ?
0: ಇಲ್ಲ ಸರ್, ಇದು ಮನುಷ್ಯರಿಗೆ ಬರಲ್ಲ, ಕಾಯಿಲೆ ಬರಲ್ಲ. ಇದು ಅಂಟು ರೋಗ ಅಲ್ಲ, ಒಂದು ಜಾನುವಾರಿಂದ ಮತ್ತೊಂದು ಜಾನುವಾರಿಗೆ ಹರಡ್ತಕ್ಕಂಥ ಕಾಯಿಲೆ, ಇದು ಮನುಷ್ಯರಿಗೆ ಬರಂಗಿಲ್ಲ.
1: ಅದು ಸಂಪರ್ಕದಿಂದ ಮತ್ತೆ ಗಾಳಿನಲ್ಲೂ ಕೂಡ,
0: ಗಾಳಿಯಲ್ಲಿ ಸಂಪರ್ಕ. ಅದೇ ಮನುಷ್ಯ ಈಗ ಕಾಲುಬಾಯಿ ಜ್ವರದ ಬಂದಂತ ಒಂದು ಪ್ರಾಣಿನ ಚಿಕಿತ್ಸೆ ಮಾಡಿ ಕೈ ತೊಳೆಯದೆ ಅಥವಾ ಕಾಲಿಗೆ ಅವ್ರು ಕ್ಲೀನಾಗಿ ತೊಳೆದೆ ಅಥವಾ ಯುಟೆನ್ಸಿಲ್ಸ್ ಕ್ಲೀನಾಗಿ ಮಾಡದೆ ಮತ್ತೊಂದು ಶೆಡ್ಗೆ ಹೋದಾಗ ಇದು ಅಂಟತಕ್ಕಂಥ ಕಾಯಿಲೆ. ಸೊ ಅದನ್ನೆಲ್ಲ ಕೇರ್ ತಗೋಬೇಕಾಗುತ್ತೆ.
1: ಮತ್ತೆ ಸೋಂಕಿತ ಮೇವು ನೀರು ಇದರಿಂದನೂ ಬರ್ಬೋದು?
0: ಸೋಂಕಿತ ಮೇವು ನೀರಿನಿಂದನೂ ಬರ್ಬೋದು. ಮುಖ್ಯವಾಗಿ ಇದನ್ನ ಏನು ಮಾಡಬೇಕಂದ್ರೆ ಕಾಲುಬಾಯಿ ಜ್ವರ ಬಂತು ಅಂತ ಗೊತ್ತಾದ ತಕ್ಷಣ ಇದನ್ನು ಐಸೋಲೇಷನ್ ಅಂತ, ಇದನ್ನು ರೈತರು ಪ್ರತ್ಯೇಕ ಮಾಡಬೇಕು. ಮತ್ತು ಅದಕ್ಕೆ ತುರ್ತಾಗಿ ಪಶುವೈದ್ಯರನ್ನು ಕರೆಸಿಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ, ಆ್ಯಂಟಿಬಯೋಟಿಕ್ಕು ಮತ್ತು ಏನೋ ಅನಾಲ್ಜೆಸಿಕ್ ಇರುತ್ತೆ ಅವೆಲ್ಲ ಇಂಜೆಕ್ಷನನ್ನು ಮಾಡಿಸಿದಾಗ ವೈರಸ್ಸು ಹೆಚ್ಚು ವೇಗವಾಗಿ ಹರಡೋದನ್ನು ನಾವು ತಡೆಗಟ್ಬೋದು. ಮತ್ತು ಅದಕ್ಕೆ ಸಪ್ರೇಟಾದ ನೀರು ಮೇವು ಎಲ್ಲ ಒದಗಿಸಿ ನಂತರ ಕಾಪಾಡಿಕೊಳ್ಬೇಕು. ಮತ್ತು ಅದರದ್ದು ಎಲ್ಲ ಫಸ್ಟು ನಾವು ಆರೋಗ್ಯವಂತ ಹಸುಗಳು ನೋಡಿ ಕೊನೆಗೆ ಈ ಹಸುಗೆ ಚಿಕಿತ್ಸೆ ಮಾಡಿ ಕಂಪ್ಲೀಟಾಗಿ ಪ್ರತ್ಯೇಕವಾಗಿಟ್ಟು ಮತ್ತು ಅವರು ಸಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಇದರಿಂದ ನಾವು ಈ ರೋಗವನ್ನು ಹತೋಟಿಯಲ್ಲಿಡಬಹುದು ಬಂದಂಥ ಪ್ರಾಣಿ.
1: ಜೊತೆಗೆ ಈಗ ಬಾಯಲ್ಲಿ ಹುಣ್ಣಾಗಿರುತ್ತೆ, ಅಂತ ಸಂದರ್ಭದಲ್ಲಿ ಸ್ವಲ್ಪ ಮೃದುವಾದ ಆಹಾರ ಕೊಡಬೇಕು.
0: ಅದಕ್ಕೆ ಹುಣ್ಣಾಗೋದ್ರಿಂದ ಅವಕ್ಕೆ ಜೋಳದ ಕಡ್ಡಿ ಆಗಲಿ, ಡ್ರೈ ಪೌಡರ್ನ ರಾಗಿ ಕಡ್ಡಿ ಒಂದು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮೆತ್ತನಾದ್ರ ಹಸಿ ಮೇವು ಇದ್ರೆ ಭಾಳ ಉತ್ತಮ, ಹಸಿ ಮೇವನ್ನು ಕೊಡ್ಬೋದು. ಮತ್ತು ಕಾನ್ಸಂಟ್ರೇಟ್ಸ್ ಅಂತೀವಿ ನಾವು, ಏನು ಖನಿಜ ಮಿಶ್ರಣಗಳು ಕಾನ್ಸಂಟ್ರೇಟ್ಸ್ ಅಂತ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಸೊ ಅವಕ್ಕೆ ಜಿಗಿಯೋದಂತಾರಲ್ಲ, ಆಹಾರವನ್ನು ಜಿಗಿಯಲು ಕಷ್ಟ ಆಗ್ತದೆ, ಅದಕ್ಕೆ ಮೆದುವಾದ ಹಸಿ ಹುಲ್ಲು ಅದನ್ನೆಲ್ಲ ಕೊಡ್ಬೋದು. ಕೊಟ್ಟಾಗ ಅವಕ್ಕೆ ಕರ್ಗಿಸ್ಕೊಳ್ಳೋಂಥ ಶಕ್ತಿ ಹೆಚ್ಚಾಗುತ್ತೆ.
1: ಮತ್ತು ಕಾಲಿನಲ್ಲಿ ಈಗ ಹುಣ್ಣುಗಳೆಲ್ಲ ಆಗಿರ್ತಾವಲ್ಲ, ಅಲ್ಲೆಲ್ಲ ಈ ನೊಣಗಳು ಎಲ್ಲ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕಾಗುತ್ತೆ?
0: ಹೌದು ಸರ್, ಈ ಸಾಮಾನ್ಯ ಕಾಲುಬಾಯಿ ಜ್ವರ ಅಂದಾಗ ಕಾಲಿನಲ್ಲಿ ಸಾಮಾನ್ಯವಾಗಿ ಈ ಗೊರಸು ಮಧ್ಯ ಮತ್ತು ಗೊರಸಿನ ಹಿಂದ್ಗಡೆ ಜಾಸ್ತಿ ಈ ಹುಣ್ಣಾಗ್ತಕ್ಕಂಥದ್ದು ಕಂಡು ಬರ್ತದೆ. ಸೊ ಇದನ್ನು ನಾವು ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಂತ ಒಂದು ನಾವು ಇದು ಸಿಗುತ್ತೆ ಔಷಧಿ, ಅದನ್ನು ನೀರಿಗೆ ಸ್ವಲ್ಪ ಹಾಕಿಬಿಟ್ಟು ಕಾಲನ್ನು ಕ್ಲೀನಾಗಿ ಗೊರಸು ಮಧ್ಯ ಮತ್ತು ಗೊರಸಿನ ಹಿಂದ್ಗಡೆ ಕ್ಲೀನಾಗಿ ತೊಳೆದುಬಿಟ್ಟು ಬೆಸ್ಟ್ ಅಂದರೆ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ, ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಅಥವಾ ಒಂದು ಕರ್ಪೂರ ಹಾಕೋದ್ರಿಂದ ಹಚ್ಚೋದ್ರಿಂದ ಪದೇ ಪದೇ ನೊಣ ಅದು ಕೂಡೋದ್ರಿಂದ ಮ್ಯಾಗೇಟ್ ಅಂತ ಆಗತಕ್ಕಂಥ ಚಾನ್ಸ್ ಇರುತ್ತೆ. ಸೊ ನಾವು ಈ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಹಚ್ಚೋದ್ರಿಂದ ಇದನ್ನು ತಡೆಗಟ್ಟಬೋದು ಸರ್.
1: ಮತ್ತು ಬಾಯಿನಲ್ಲೂ ಹುಣ್ಣಾಗ್ತವಲ್ಲ, ಅದಕ್ಕೆ ಅವರು
0: ಸಾಮಾನ್ಯವಾಗಿ ಬಾಯಲ್ಲಿ ಹುಣ್ಣಾದರೆ ಪೊಟ್ಯಾಸಿಯಂ ಪರ್ಮಂಗ್ನೇಟ್ ಅಥವಾ ನಮ್ಮಲ್ಲಿ ಅಡಿಗೆ ಸೋಡಾ ಪುಡಿ ಇರ್ತಲ್ಲ ಅದನ್ನು ನೀರಿನಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಜೇನುತುಪ್ಪ ಮತ್ತು ಲಿಕ್ವಿಡ್ ಪ್ಯಾರಾಪಿನ್ ಅಥವಾ ಗ್ಲಿಸರಿನ್ ಅಂತ ಔಷಧಿ ಇರುತ್ತೆ, ಅವು ಹಚ್ಚೋ ಲೇಪನ ಮಾಡೋದ್ರಿಂದ ನಾಲಿಗೆ ಮೃದುವಾಗಿ ಬೇಗ ಹುಣ್ಣುಗಳು ವಾಸಿ ಆಗ್ತವೆ ಸರ್.
1: ಅಂದರೆ 3 ತಿಂಗಳಿಗಿಂತ ಹೆಚ್ಚು ವಯಸ್ಸ ಅಂತ ಎಲ್ಲ ಜಾನುವಾರುಗಳಿಗೆ ಹಾಕ್ಸ್ತಾರೆ?
0: ಎಲ್ಲ ಪ್ರಾಣಿಗಳಿಗೆ ಇದನ್ನು ಕಡ್ಡಾಯವಾಗಿ ಲಸಿಕೆ ಹಾಕ್ಸೋದು ಒಂದೇ ಮಾರ್ಗ ಸರ್.
1: ಅಂದರೆ ಅದು ಕುರಿ ಆಗ್ಬೋದು, ಮೇಕೆ ಆಗ್ಬೋದು, ಹಂದಿ.

0: ಎಮ್ಮೆ ಹಸು
1: ಎಮ್ಮೆ ಹಸು ಇವಕ್ಕೆಲ್ಲ ಹಾಕಿಸ್ಬೋದು.
0: ಕುದುರೆಗಿಲ್ಲ
1: ಕುದುರೆಗಿಲ್ಲ.
0: ಒಟ್ಟಾರೆ ಸೀಳು ಗೊರೆಸಿರುವಂತಹ
1: ಪ್ರಾಣಿಗಳ
0: ಜಾನುವಾರುಗಳಿಗೆ
1: ಲಸಿಕೆಯನ್ನು
0: ಹಾಕಿಸ್ಬೇಕಾಗತ್ತೆ. ಇದು ಸರ್ಕಾರದ ವತಿಯಿಂದ ಬಹಳ ಉಚಿತವಾಗಿ ಸಿಗೋದ್ರಿಂದ ಎಲ್ಲ ರೈತ ಬಾಂಧವರು ಈ ಆಂದೋಲನ ನಡೆಯುವಾಗ ತಪ್ಪಿಸ್ಕೊಳ್ಳದಲ್ಲೇ ಈ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತೀರ.
1: ಹೌದು ಸರ್, ಇದಕ್ಕೊಂದು ಭಾಳ ಆಂದೋಲನದ ರೀತಿಯಲ್ಲಿ ನಾವು ಪ್ರತಿ 6 ತಿಂಗಳಿಗೊಮ್ಮೆ ಇಷ್ಟೊಂದು ಹಣವನ್ನು ವ್ಯಯಿಸಿ ಸಿಬ್ಬಂದಿಯನ್ನು ಮನೆ ಬಾಗಿಲಿಗೆ ಕಳಿಸಿ ರೈತರ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿ ನಮ್ಮ ದೇಶವನ್ನು ಕಾಲುಬಾಯಿ ರೋಗ ಮುಕ್ತ ಮಾಡೋದು ಒಂದು ಭಾಳ ಮುಖ್ಯವಾದ ಧ್ಯೇಯೋದ್ದೇಶ ಸರ್ಕಾರದ ಮೇಲಿದೆ. ಆದ್ದರಿಂದ ರೈತರು ಅಡ್ಡ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದೆ ಈ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿಕೊಂಡು ರೋಗವನ್ನು ನಮ್ಮ ದೇಶದಿಂದ ಅತಿ ಬೇಗವಾಗಿ ನಿರ್ಮೂಲನೆ ಮಾಡಲು ಎಲ್ಲರ ಸಹಕಾರ ಅತಿ ಮುಖ್ಯವಾಗಿರುತ್ತೆ.
0: ಯಾಕೆಂದರೆ ಈ ಹಾಲಿನ ಉತ್ಪಾದನೆಯಲ್ಲಿ ನಾವು ಜಗತ್ತಿನಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ.
1: ಹೌದು ಸರ್,
0: ಮತ್ತೆ ನಮಗೆ ಈಗ ರಫ್ತಿನ ಅವಕಾಶಗಳು ಕೂಡ ಇದ್ದಾವೆ.
1: ಹೌದು, ಈಗ ನಾವು ಹೇಳ್ದಂಗೆ ಸಾಮಾನ್ಯವಾಗಿ ನಾವು ಹಾಲಿನ ಉತ್ಪಾದನೆ ಇಡೀ ವಿಶ್ವದಲ್ಲೇ ಒಂದೇ ಇದ್ದೇವೆ. ಬಟ್ ನಾವು ಕ್ವಾಲಿಟೇಟಿವ್ ಆಗಿ ನಮ್ಮ ಕ್ವಾಲಿಟೇಟಿವ್ ಆಗಿ ಕಡೆ ಗುಣಮಟ್ಟ ನಮ್ಮದು ಕಡಿಮೆ ಇದೆ. ಸೊ ಯಾಕಂದರೆ ಇಂಥವೆಲ್ಲ ಸಣ್ಣ ಪುಟ್ಟ ಕಾಯಿಲೆ ಬರೋದ್ರಿಂದ ನಾವು ಗುಣಮಟ್ಟ ಕಾಪಾಡಿಕೊಳ್ಳೋದು ಕಷ್ಟ ಆಗಿದೆ. ಅದಕ್ಕೆ ಇವನ ರೋಗ ನಾವು ನಿರ್ಮೂಲನೆ ಮಾಡಿದರೆ ನಾವು ವಿಶ್ವ ದರ್ಜೆಯ ಹಾಲಿನ ಉತ್ಪನ್ನಗಳನ್ನು ತಯಾರಿಸ್ಬೋದು. ನಾವು ವಿಶ್ವದ ಮಾರುಕಟ್ಟೆಯಲ್ಲಿ ನಾವು ಸರಳವಾಗಿ ಪ್ರವೇಶ ಮಾಡಿ ನಮ್ಮ ರೈತರ ಆರ್ಥಿಕ ಬಲವನ್ನು ಹೆಚ್ಚಿಸ್ಬೋದು ಸರ್ ಇದರ ಮುಖಾಂತರ.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜಾನುವಾರುಗಳಿಗೆ ಬರುವ ವಿವಿಧ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಲಿಂಗರಾಜ ದೊಡ್ಡಮನಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9484149996. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9484149996. ತುಂಬ ಸಂತೋಷ ಡಾಕ್ಟರ್ ಲಿಂಗರಾಜ ದೊಡ್ಡಮನಿಯವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಲುಬಾಯಿ ಜ್ವರದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೆ ಕಾಲುಬಾಯಿ ಜ್ವರ ಕುರಿತು ಕೊಡಗು ಜಿಲ್ಲೆಯ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಈಗ ಕೇಳಿ ಶುಂಠಿ ಬೇಸಾಯದ ಬಗ್ಗೆ ಮಾಹಿತಿ.
0: ಶುಂಠಿ ನಮ್ಮ ಮುಖ್ಯವಾದ ವಾಣಿಜ್ಯ ಬೆಳೆ. ನೀರು ಚೆನ್ನಾಗಿ ಬಸ್ತೋಗುವಂಥ ವಿವಿಧ ರೀತಿಯ ಮಣ್ಣುಗಳಲ್ಲಿ, ಅಂದರೆ ಮರಳು ಮಿಶ್ರಿತ ಗೋಡ್ಮಣ್ಣು, ಜೇಡಿ ಮಿಶ್ರಿತ ಗೋಡ್ಮಣ್ಣು, ಕಪ್ಪು ಗೋಡ್ಮಣ್ಣುಗಳಲ್ಲಿ ಇದು ಚೆನ್ನಾಗಿ ಬರುತ್ತೆ. ಸಾವಯವ ಪದಾರ್ಥ ಹೆಚ್ಚಾಗಿರುವಂಥ ಪುಡಿಪುಡಿಯಾಗಿರುವಂಥ ಗೋಡ್ಮಣ್ಣು ಒಳ್ಳೆಯದು. ಶುಂಠಿ ಬೆಳೆ ಪೋಷಕಾಂಶಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಪ್ರತಿ ವರ್ಷವೂ ಕೂಡ ಸತತವಾಗಿ ಶುಂಠಿ ಬೆಳೆಯನ್ನು ಬೆಳೆಯೋದು ಒಳ್ಳೆಯದಲ್ಲ. ಶುಂಠಿ ಬೆಳೆ ನಮ್ಮ ಮುಖ್ಯವಾದ ಸಾಂಬಾರು ಬೆಳೆ. ಶುಂಠಿ ಬೆಳೆಗೆ ಬೆಚ್ಚಗಿನ ಮತ್ತು ಆರ್ದ್ರ ಹವಾಗುಣ ಬಹಳ ಒಳ್ಳೆಯದು. ಸಮುದ್ರ ಮಟ್ಟದಿಂದ 1500 ಮೀಟ್ರ್ ಎತ್ತರದವರೆಗಿನ ಪ್ರದೇಶದಲ್ಲಿ ಬೆಳೀಬಹುದು. ಶುಂಠಿಯನ್ನು ನೀರಾವರಿ ಮತ್ತು ಮಳೆ ಆಶ್ರಯದಲ್ಲಿ ಬೆಳೀಬಹುದು. ಮುಖ್ಯವಾಗಿ ಶುಂಠಿಯನ್ನು ಉತ್ತಮವಾಗಿ ನಾವು ಬೆಳೀಬೇಕು ಅಂದರೆ ಬಿತ್ತನೆ ಮಾಡಿ ಚಿಗುರು ಬರೋವರೆಗೂ ಸಾಧಾರಣವಾದಂಥ ಮಳೆ, ಬೆಳೆಯುವಂಥ ಸಮಯದಲ್ಲಿ ಅಧಿಕ ಮಳೆ, ಮತ್ತು ಕೊಯ್ಲು ಮಾಡೋ 1 ತಿಂಗಳು ಮೊದಲು ಒಣ ವಾತಾವರಣ ಅವಶ್ಯಕ. ಹಲವಾರು ತಳಿಗಳಿದ್ದಾವೆ. ಮುಖ್ಯವಾಗಿ ಅದರಲ್ಲಿ IASR ವರದ, IASR ಮಹಿಮ, IASR ರಜತ, ಸುಪ್ರಭ, ಸುರುಚಿ, ಸುರವಿ, ಶುಭದ, ಹಿಮಗಿರಿ, ಅತಿರ, ಕಾರ್ತಿಕ, ಅಶ್ವತಿ, ಚೀನಾ, ಅಸ್ಸಾಂ, ಮಾರನ್, ಹಿಮಾಚಲ್, ನಾಡಿಯಾ, ರಿಯೋಡಿ ಜನೇರೋ, ಹೀಗೆ ಮಾಡೋದ್ರ ಮೂಲಕ ಅಥವಾ ಅಗತೆ ಮಾಡೋದ್ರ ಮೂಲಕ ಮಣ್ಣನ್ನು ಹದ ಮಾಡ್ಕೋಬೇಕು. 1 ಮೀಟರ್ ಅಗಲದ, 15 ಸೆಂಟಿಮೀಟರ್ ಎತ್ತರದ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂಥ ಸಸಿಮಡಿಗಳನ್ನು ನಾವು ತಯಾರು ಮಾಡ್ಕೋಬೇಕು. ಸಸಿಮಡಿಗಳ ಮಧ್ಯೆ 50 ಸೆಂಟಿಮೀಟರ್ ಅಂತರ ಇರಬೇಕಾಗತ್ತೆ. ನೀರಾವರಿ ಆಶ್ರಯದ ಬೆಳೆ ಆದರೆ 40 ಸೆಂಟಿಮೀಟರ್ ಅಂತರದಲ್ಲಿ ಏರುಗಳನ್ನು ಮಾಡ್ಕೋಬೇಕು. ಗೆಡ್ಡೆ ಕೊಳೆ ರೋಗ ಮತ್ತು ಬೇರುಗಂಟು ಹುಳು ಬಾಧೆ ಇರುವಂಥ ಪ್ರದೇಶದಲ್ಲಿ ನಾವು ಮಡಿಗಳಿಗೆ ಪಾಲ್ತಿನ್ ಹಾಳೆಯನ್ನು ಒರೆಸಿ 40 ದಿನಗಳ ಕಾಲ ಆ ಬಿಸಿಲಲ್ಲಿ ಅವುಗಳನ್ನು ಹಾಗೆ ಬಿಡಬೇಕಾಗತ್ತೆ. ಇದು ಒಂದು ಶಿಫಾರಸು ಮಾಡಿರುವಂಥ ಕ್ರಮ. ಶುಂಠಿ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಕತ್ತರಿಸಿ ತೆಗೆದಂಥ ಬೇರುಕಾಂಡಗಳ ಭಾಗದಿಂದ ಮಾಡ್ತೀವಿ. ಎಚ್ಚರದಿಂದ ಸುರಕ್ಷಿತವಾಗಿ ಶೇಖರಿಸಿರುವಂಥ ಬೇರುಕಾಂಡಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ನಾವು ಕತ್ತರಿಸ್ಕೋಬೇಕು.

0: ಎರಡೂವರೆಯಿಂದ 5 ಸೆಂಟಿಮೀಟರ್ನಷ್ಟು ಉದ್ದ, 20-25 ಗ್ರಾಂ ತೂಕ, ಮತ್ತು ಕನಿಷ್ಠ 1-2 ಈ ಗೆಣ್ಣು ಮಗ್ಗುಗಳು ಇರೋ ರೀತಿಯಲ್ಲಿ ನಾವು ಕತ್ತರಿಸ್ಕೋಬೇಕು. ಬಿತ್ತನೆ ಬೀಜದ ಪ್ರಮಾಣ ನಾವು ಬೆಳೆಯುವಂಥ ಪ್ರದೇಶದ ಮೇಲೆ ಅವಲಂಬಿಸಿರುತ್ತೆ. 1500 ಕಿಲೋಗ್ರಾಂನಿಂದ 1800 ಕಿಲೋಗ್ರಾಂನಷ್ಟು ಈ ಬೀಜದ ಗಡ್ಡೆ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಬೇಕಾಗತ್ತೆ. ಆಯ್ಕೆ ಮಾಡಿದಂಥ ಬೇರುಕಾಂಡಗಳನ್ನು 30 ನಿಮಿಷ ಕಾಲ %.3 ಮ್ಯಾಂಕೋಜಬ್ ದ್ರಾವಣದಲ್ಲಿ ಅದ್ದಿ ತೆಗೆದು ನೆರಳಿನಲ್ಲಿ 3-4 ಗಂಟೆ ಒಣಗಿಸಿ 20-25 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ 20-25 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. 3 ಗ್ರಾಂನಷ್ಟು ಮ್ಯಾಂಕೋಜಬ್ಬನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ನಾವು ಮ್ಯಾಂಕೋಜಬ್ ದ್ರಾವಣವನ್ನು ತಯಾರು ಮಾಡ್ಕೋಬೋದು. ಬೀಜದ ಶುಂಠಿಯನ್ನು ಕೈಯಿಂದ ಮಾಡಿದಂಥ ಸಣ್ಣ ಗುಂಡಿನಲ್ಲಿ ಹಾಕಿ ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಮಣ್ಣನ್ನು ಕೂಡ ಗುಂಡಿಯಲ್ಲಿ ಹಾಕಿ ಮಡಿಯನ್ನು ಸಮ ಮಾಡಬೇಕು. ಬಿತ್ತನೆ ಸಮಯದಲ್ಲಿ 25-30 ಟನ್ನಷ್ಟು ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಈ ಮಡಿಗಳಿಗೆ ಎರಚಿ ಅಥವಾ ಬಿತ್ತನೆ ಮಾಡುವಾಗ ಗುಂಡಿಗಳಿಗೆ ಹಾಕಬೇಕಾಗತ್ತೆ. ಶುಂಠಿ ಬೆಳೆಗೆ ಶಿಫಾರಸು ಮಾಡಿರುವಂಥ ಪೋಷಕಾಂಶಗಳ ಪ್ರಮಾಣ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ, ಅಂದರೆ 100 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷು. ಇದರಲ್ಲಿ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ನಾಟಿ ಮಾಡುವಾಗ ಕೊಡಬೇಕಾಗತ್ತೆ. ಅರ್ಧ ಭಾಗದಷ್ಟು ಸಾರಜನಕವನ್ನು ನಾಟಿ ಮಾಡಿದ 30-40 ದಿನಗಳ ನಂತರ ಕೊಡಬೇಕಾಗತ್ತೆ. ಉಳಿದ ಅರ್ಧ ಭಾಗ ಸಾರಜನಕವನ್ನು ನಾಟಿ ಮಾಡಿದ 60-70 ದಿನಗಳ ನಂತರ ಕೊಡಬೇಕಾಗತ್ತೆ. 2 ಟನ್ನಷ್ಟು ಬೇವಿನ ಹಿಂಡಿಯನ್ನು ಶುಂಠಿ ಬಿತ್ತನೆ ಮಾಡುವಾಗ ಕೊಟ್ಟರೆ ಕೊಳೆ ರೋಗ ಅಥವಾ ಬೇರು ಗಂಟು ಹುಳು ಬಾಧೆ ಕಡಿಮೆಯಾಗಿ ಇಳುವರಿ ಚೆನ್ನಾಗಿರುತ್ತೆ.
1: ರೈತ ಬಾಂಧವರೇ, ಇದುವರೆಗೆ ಶುಂಠಿ ಬೇಸಾಯ ಕುರಿತು ಮಾಹಿತಿಯನ್ನು ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಂದ 23,500 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿಗಳು, ಹಾಗೂ ರೋಬಸ್ಟಾ ಚೆರಿ 9,100 ರೂಪಾಯಿಂದ 10,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.

0: ಸೇವ ಮಾಹಿತಿ. ಸೋಮಾರ್ಪೇಟೆ ತಾಲೂಕು ಐಗೋರು ಎಡವರೆ ಗ್ರಾಮದ ಕೀಜನ ಜೋಯಪ್ಪ ಅವರ ಪುತ್ರ ನವೀನ್ ಅವರು 40ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಜಮ್ಮುವಿನ ಪುಲ್ವಾಮಾದಲ್ಲಿ ನಿಧನರಾಗಿದ್ದು, ಯೋಧ ಕೀಜನ ನವೀನ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹ ಎಡವಾರೆಯಲ್ಲಿ ನಡೆಯಲಿದೆ. ಚೇರಂಗಲ ಗ್ರಾಮದ ಶಿರಕಜೆ ದಿವಂಗತ ಕುಶಾಲಪ್ಪ ಅವರ ಪತ್ನಿ ಭೋಜಮ್ಮ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ನಿಧನರಾಗಿದ್ದು, 87 ವರ್ಷ ಪ್ರಾಯದ ಭೋಜಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಚೇರಂಗಲದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
2: ಸುದ್ದಿ ಜಂಪೆ ಒತ್ತಾಯರವು ಕಲ್ಲಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಜೂನ್ ಸುರುಣವಾರಲ್ಲಿ ಮುಂಗಾರು ಸುರು ಆಗುವ ಸಾಧ್ಯತೆ ಇದ್ದು ರಸ್ತೆ ಕೆಲಸನ ಆದಷ್ಟು ಬೇಗನೆ ಪೂರ್ತಿಗೊಳಿಸುವಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಹೇಳಿಳು. ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಪಾಡಲಿ ಇಂದು ನಡೆದ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಳೆಗಾಲದ ಸಮಯದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ತಾಪತ್ರೆ ಆಗದಂಗೆ ನೋಡಿಕೊಡಕು ರಸಗೊಬ್ಬರ ಪೂರೈಕೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಪಡೆದ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಕೃಷಿಕರಿಗೆ ಬೇಕಿರುವ ರಸಗೊಬ್ಬರನ ಸರಿಯಾಗಿ ಪೂರೈಸಕು, ರಸಗೊಬ್ಬರಲಿ ಚೀಲಲಿ ತೂಕಲಿ ವ್ಯತ್ಯಾಸ ಆಗದಂಗೆ ನೋಡಿಕೊಡಕು, ದನಕರುಗಳಿಗೆ ಮೇವು ಕೊರತೆ ಆಗದಂಗೆ ನೋಡಿಕೊಡಕು, ಕುಡಿಯುವ ನೀರು ಹಂಗೆ ಮೂಲ ಸೌಕರ್ಯಕ್ಕೆ ತೊಂದರೆ ಆಗದಂಗೆ ಗಮನ ಕೊಡಕು, ಹೋಮ್ಸ್ಟೇಗೆ ಸಂಬಂಧಪಟ್ಟಂಗೆ ತಕೊಡುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದು. ಹಂಗೆ ಸರ್ಕಾರದ 5 ಗ್ಯಾರಂಟಿಗಳನ್ನು ಜನರಿಗೆ

0: ಸರಿ ಹೇಗೆ ತಲುಪಿಸೋಕು ಮತ್ತೆ ಸಾರ್ವಜನಿಕರಿಗೆ ಅದರ ಬಗ್ಗೆ ತಿಳುವಳಿಕೆನ ಮೂಡಿಸೋಕು ತಾವು ಹೇಳ್ದು. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿ ವಿಭಾಗ ಕುಶಾಲನಗರ ವಲಯ ಮತ್ತೆ ಲೋಕೋಪಯೋಗಿ ಇಲಾಖೆನ ಕೂಡುಕೂಟಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ದುಬಾರೆಯಲ್ಲಿ ಹೊಸ ಸೇತುವೆ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆದಿದೆ. ಈ ಜಮ್ಮರಲ್ಲಿ ಸಚಿವರು, ಶಾಸಕರು ಹಾಗೆ ಗಣ್ಯರು ಭಾಗವಹಿಸುವೆ. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಧ್ಯಾಹ್ನ 12 ಗಂಟೆಗೆ ದುಬಾರೆ ತೂಗು ಸೇತುವೆ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ತಿಳಿ ಆಪ್ತ ಕಾರ್ಯದರ್ಶಿಯವರು ತಿಳಿಸಲು. ಅರಮೇರಿ ಕಳಂಚೇರಿ ಮಠಲಿ ತಾರೀಕು 10ರಂದು ಹಿಂಬತ್ತು 3 ಗಂಟೆಯಿಂದ 5 ಗಂಟೆ ಮುಟ ಶ್ರೀ ಲಿಂಗರಾಜ ಪ್ರಸಾದ ನಿಲಯದ ಸಭಾಪಡಲಿ ಹೊಂಬೆಳಕು ಮತ್ತು ಮಾಸಿಕ ತತ್ವ ಚಿಂತನಗೋಷ್ಠಿ ಜಂಬರ್ ನಡೆದಿದೆ. ಕುಶಾಲನಗರ ಹತ್ತಿರದ ದುಬಾರೆ ಸಾಕಣೆ ಶಿಬಿರಲ್ಲಿ ನಾಳೆ ಶಂಕುಸ್ಥಾಪನಾ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಭೇಟಿಗೆ ಅವಕಾಶ ಇಲ್ಲ ತಳಿ ಕುಶಾಲನಗರ ಅರಣ್ಯ ವಲಯದ ಅಧಿಕಾರಿಗಳ ಪ್ರಕಟಣೆ ತಿಳಿಸಲು. ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಹೋಮ್ಸ್ಟೇಗ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ನೋಂದಣಿ ಮಾಡಿಸುವುದು ಕಡ್ಡಾಯಾಗಿಟ್ಟು ಈಗಾಗಲೇ ಪರವಾನಗಿ ಪಡೆದು 5 ವರ್ಷ ಕಳೆದಿರುವ ಹೋಮ್ಸ್ಟೇಗ ಮತ್ತೆ ಹೊಸದಾಗಿ ಪರವಾನಗಿನ ಪಡ್ಕೊಡೋಕು, ಯಾವುದೇ ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇರುವ ಹೋಮ್ಸ್ಟೇಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇದ್ದರೆ ಪ್ರವಾಸೋದ್ಯಮ ಇಲಾಖೆಗೆ ಮಾಹಿತಿ ನೀಡಕುತ್ತೇಳಿ ಪ್ರಕಟಣೆ ತಿಳಿಸಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲ್ಲಿ ತಾರೀಕು 10ರ ಹೊತ್ತಾರೆ 11 ಗಂಟೆಗೆ ಮಡಿಕೇರಿಪೇಟಿನ ಗಾಂಧಿ ಭವನದಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಜಂಬರ ನಡೆದಿದೆ. ಸಂತ ಕವಿ ಕನಕದಾಸ ಮತ್ತೆ ತತ್ವ ಪದಕಾರ ಅಧ್ಯಯನ ಕೇಂದ್ರ ರಾಜ್ಯಮಟ್ಟದ ಕನಕ ಕವನ ಪೈಪೋಟಿ ಏರ್ಪಾಡು ಮಾಡಿದ್ದು 18 ವರ್ಷದಿಂದ 30 ವರ್ಷದೊಳಗಿನವು ಸ್ವಂತ ಬರೆದ ಕವನನ ಜೂನ್ 22ರ ಒಳಗೆ ರಚನೆ ಮಾಡಿ ಕಳಿಸಕ್ಕೆ. ಕೊಡಗುಗೌಡ ಯುವ ವೇದಿಕೆ ವತಿಯಿಂದ ಕುಟುಂಬ 2026ರ ಹೆಸರಲ್ಲಿ ನಡೆಸ್ತಾ ಇರುವ ಕ್ರೀಡಾ ಹಬ್ಬದ ಭಾಗ ಆಗಿ ರಿಂಕ್ ಹಾಕಿ ಟೂರ್ನಮೆಂಟ್ ಗೌಡ ಕುಟುಂಬಗಳ ನಡುವೆ ತಾರೀಕು 9ರಿಂದ 16 ಮುಟ ಮಡಿಕೇರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಈ ವರ್ಷದ ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜು ಕ್ಯಾತೆ ಗ್ರಾಮ ಕೊಡ್ಲಿಪೇಟೆ ಹಾಗೆ ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಪದವಿ ಪಡೆದ ಅರ್ಧ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಗೆ ತಾರೀಕು 12 ಆಖಿರಿ ದಿನ ತಿಳಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿ ಬಿಎಂ ದಿವಾಕರ್ ರಾವ್ ತಿಳಿಸಲು. ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಯುಆರ್ವಿ ಮತ್ತು ವಿಆರ್ವಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 30 ಆಖೇರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು.
1: ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
6: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27ರಿಂದ ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
12: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಈಗ ನೀವು ನಿಮ್ಮ

0: ಹೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ನೆಕ್ಸಾ ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900092141.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
5: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
2: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
6: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ. ಸೈನ್ ಸಿಟಿ ಅರ್ಪಿಸುತ್ತಿದೆ ಸೈನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿಂಡುಳ್ಳ ತೈಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ. ಜೂನ್ ಆದ್ಯವಾರತ್ತಿ ಮುಂಗಾರು ಮಳೆ ಶುರುವಾಪ ಸಾಧ್ಯತೆ ಉಳ್ಳ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿನ ಆಪಚ್ಚಕ ಬೇರಿಯ ತೆಗೆದುಕೊಂಡೊಂದು ಕೊಡಗು ಜಿಲ್ಲಾ ಮೇಲ್ಮಾನಿಕೆ ಮಂತ್ರಿಯಾದ NS ಬೋಸರಾಜು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಇಂದು ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಕೊರವು ಕಾರ್ಯಕ್ಕೆ ವಹಿಸುವಂತೆ ಅವು ತಕ್ಕ ಬಂದಿತ್ತು. ಇಡೀ ಕೊಡಗು ಜಿಲ್ಲೆಯಲ್ಲಿ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಗೆ ಕೊಡುವಂಥ ರಸ್ತೆರ ಕುಂಡು ಮುಚ್ಚುವುದು ಕೂಡದನಕ್ಕೆ ಎಲ್ಲ ಅವಶ್ಯವುಳ್ಳ ಕಾಮಗಾರಿನ ನಡೆತೊಂಡು ಎಣ್ಣಿಚೆ. ಐಗೂರು ಸೇತುವೆ ಪಡಿನ ಆಪಚ್ಚಕ ಬೆರಿಯ ತೆಗೆದುಕೊಂಡು ಅನ್ನನೆ ಗಾಳಿಬೀಡು ರಸ್ತೆನ ಬೆರಿಯ ಚಾಯಿ ಕೂಟೊಂಡು ಎಣ್ಣಿಚೆ. ಇದಂಡ ಕೂಟಕ್ಕೆ ಮುಟ್ಲು, ಹಮ್ಮಿಯಾಲ, ದೇವಸ್ತೂರು, ಹಚ್ಚಿನಾಡು ರಸ್ತೆನ ಬೆರಿಯ ಸರಿ ಮಾಡೊಂಡು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಚಿವಾಂಗಕ್ಕೆ ಮನವಿ ಮಾಡಿಚೆ. ಈ ನೇರತ್ತು ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿ ಅರುಣ್ ಮಾಚಯ್ಯ, ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಕೊಡುವುದಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಯ ಕೂಡಿಯಾಡಿ ತಿಂಚಿತು. ಇದೇ ನೇರತ್ತು ಕೃಷಿ ಇಲಾಖೆಯ ಬಾರೆ ಬಾರೆ ಯೋಜನೆ ಪಿಂಜ ರಸಗೊಬ್ಬರದ ಬಗ್ಗೆ ಜಾಗೃತಿ ಬಪ್ಪನತ ಕೈ ಕಾಗದನ್ನ ಬಿಡುಗಡೆ ಮಾಡಿಚೆ. ಅಲ್ಲತೆ ಇದೇ ಸಂದರ್ಭ ಭೂಗೋಧೆ ನಡೆದ ಸಮಯದ ಮನೆ ಕಳೆದ ನಿರಾಶ್ರಿತಕ್ಕೆ ಹಕ್ಕುಪತ್ರ ಕೊಡ್ತದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಧನೆಯಲ್ಲಿ

0: ಕ್ಷೇತ್ರ ನೂವಿಟ್ಟ 12ನೇ ಸಂಸ್ಥಾಪನಾ ದಿನ ಮಾರಿಪತ್ ಪಿಂಜ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಲೋಗೋ ಬಿಡುಗಡೆ ಮಾಡುವ ಕಾರ್ಯಕ್ರಮ ಇಂದು ಮಡಿಕೇರಿ ಪತ್ರಿಕಾ ಭವನ ಹತ್ರ ಸಭಾಭಾಡಿಯಲ್ಲಿ ನಡೆದತ್ತು. ಪರಿಷತ್ರ ಜಿಲ್ಲಾಧ್ಯಕ್ಷ ಎಂಪಿ ಕೇಶವಕಮ್ಮತೆಂಗಡ ಕೊರೋ ಕರಿಕೆಯಲ್ಲಿ ಈ ಕಾರ್ಯಕ್ರಮ ನಡೆದತ್ತು. ಕುಶಾಲನಗರ ಹತ್ರ ಪಕ್ಕ ದುಬಾರೆ ಚಾಕಾನಿ ಶಿಬಿರ ಹತ್ರ ನಿರ್ವಹಣೆ ಮಾಡುವ ಉದ್ದೇಶದಲ್ಲಿ ನಾಳೆ ಪ್ರವಾಸಿಯಕ್ಕೆ ಶಿಬಿರಕ್ಕೆ ಹೋಗಕ್ಕೆ ಅವಕಾಶ ಇಪ್ಪಲ್ಲ ಎಂದು ಕುಶಾಲನಗರ ವಲಯ ಅರಣ್ಯಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಗೋಣಿಕೊಪ್ಪತ್ತಿರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವೈಜ್ಞಾನಿಕ ಆಧಾರಿತ ಪೋಷಕಾಂಶಕ್ಕೆ ಸಂಬಂಧಪಟ್ಟನಕ್ಕೆ ಕಾಫಿ ಬಳೆಕಾರಕ್ಕೆ ಜಾಗೃತಿ ಕಾರ್ಯಕ್ರಮ ಇಕ್ಕಾಯ್ತು ನಡೆದಿತ್ತು. ಕಾಫಿ ಬಳೆಕಾರಕ್ಕೆ ವೈಜ್ಞಾನಿಕ ಆಧಾರಿತ ರಸಗೊಬ್ಬರ ಬಳಸೋಣ ವಿಧಾನ, ಮಣ್ಣರ ಆರೋಗ್ಯ ಸುಧಾರಣೆ, ಉತ್ಪಾದನೆ ಬಗ್ಗೆ ತಜ್ಞಂಗ ವಿವರೋಡೆ ಮಾಹಿತಿ ಕೊಡ್ತತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆರ ಕೂಡು ಕೊಟ್ಟಿತು. ಇದೇ ತಿಂಗಳ 10 ಪಲಕ 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನದಲ್ಲಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಪುಟ್ಟನ ಮೇರ ಕಾರ್ಯಕ್ರಮ ನಡಪ. ಜನಪ್ರತಿನಿಧಿಯ ಪಿಂಜ ಅಧಿಕಾರಿಯ ಕೂಡಿಯಾಡುವ. ಶನಿವಾರ ಸಂತೆಯಲ್ಲಿ ಪುದಿಯ ಒಕ್ಕಲಿಗರ ಸಂಘತ್ರ ಉದ್ಘಾಟನೆ. ಪಿಂಜ ಸಂಘತ್ರ ಪುದಿಯ ಕಟ್ಟಡ ನಿರ್ಮಾಣಕ್ಕೆ ಗುರುತು ಮಾಡಿತುಳ್ಳ ಜಾಗದಲ್ಲಿ ಭೂಮಿ ಪೂಜೆ ನಡೆದ ಕಾರ್ಬಾರ ಇಂದು ಹಾಸನ ಪಿಂಜ ಕೊಡಗು ಆದಿಚುಂಚನಗಿರಿ ಮಠದ ಶಂಭುನಾಥ ಸ್ವಾಮಿ ಜಯಂಗಡ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದಿತ್ತು. ಕೊಡಗು ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಪಿಂಜ ತೊರೆನೂರು ವೀರಕ್ತ ಮಠದ ಆವರಣದ ತಿಂಗತರ ಚಿಂತನಗೋಷ್ಠಿ ಕಾರ್ಯಕ್ರಮ ನಡೆದಿತ್ತು. ಸಮಾಜದಲ್ಲಿ ಸಮಾನತೆ ಬಪ್ಪ ಉದ್ದೇಶದ ಹೋರಾಟ ಮಾಡನ ಬಸವಾದಿ ಶರಣಂಗಡ ಚಿಂತನೆಯನ್ನು ಎಲ್ಲರೂ ಅರಿಂಜಡು ತಂಗಡ ಜೀವನತ್ಲು ಅಂಗಡ ತತ್ವತ್ನ ಬಳತಿ ಉಂಡೊಂದು ಕಾರ್ಯಕ್ರಮದಲ್ಲಿ ಕೂಡಿ ಅಡಿತಿಂಜ ಸಾಮಾಜಿಕ ಚಿಂತಕ ಸೋಮಶೇಖರ್ ಅಭಿಪ್ರಾಯಪಟ್ಟಿತು. ಕೊಡಗು ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಹೆಚ್ ವಿ ಶಿವಪ್ಪ ಕೊಡನಕ್ಕೆ ಕನಪಟ್ಟ ಬಿಂದುವ ಸಂಘ ಸಂಸ್ಥೆಯ ಪದಾಧಿಕಾರಿಯ ಇಂಜತ್. ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ, ಪಿಂಜ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಉಳ್ಳ ಚಾಕರಿಗೆ ಅರ್ಜಿ ಹಾಕಿತ್ತು. ಮೇ 30ನೇ ತಾರೀಕರ ಒಳಲು ಅರ್ಜಿ ಇಡಲು. ಅರಣ್ಯ ಜೀವಿಶಾಸ್ತ್ರ ಪಿಂಜ ಪರಿಸರ ಇಲಾಖೆಯ ಸಚಿವಗಳನ್ನು ಈಶ್ವರ ಬಿ ಕಂಡ್ರೆವು ನಾಳೆ ಕೊಡಗು ಜಿಲ್ಲೆಯ ಪ್ರವಾಸ ಮಾಡುವ. ನಾಳೆ ಮಧ್ಯಾಹ್ನ 12 ಗಂಟೆಗೆ ದುಬಾರೆಯಲ್ಲುಳ್ಳ ಜೂಂಗೋ ಸೇತುವೆಯ ನಿರ್ಮಾಣ ಕಾಮಗಾರಿಗೆ ಮೊಳೆಯಿಡುವ. ರಾಜ್ಯದ ಹೋಮ್ಸ್ಟೇ ಕಾರ್ಯಾಚರಣೆಗೆ ಸಂಬಂಧಪಟ್ಟಣಕ್ಕೆ ರಾಜ್ಯ ಸರ್ಕಾರ ಕಡಪತ್ರ ನೇಮತನ ಜಾರಿಗೆ ಕೊಂಡು ಬಂದಿತ್ತು. ಇದೆಂಟು ಕೂಟಕ್ಕೆ ಪ್ರವಾಸಿಗಳ ಸುರಕ್ಷತೆ ಪಿಂಜ ಗುಣಮಟ್ಟದ ಸೇವೆಗೆ ಒತ್ತು ಕೊಡಪನ್ನತ್ತು ಪುದಿಯ ಮಾರ್ಗಸೂಚಿನ ತಯಾರು ಮಾಡಿತ್ತು. ಎಲ್ಲ ಹೋಮ್ಸ್ಟೇ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕಡ್ಡಾಯ ಆಯ್ತು ನೋಂದಣಿ ಆಯ್ತಿರುಂಡು. ನೋಂದಣಿ ಪ್ರಮಾಣ ಪತ್ರ ಪಿಂಜ ಪರವಾನಗಿನ ಎಲ್ಲರಿಗೂ ಕಾಂಬನಕ್ಕೆ ಪ್ರದರ್ಶನ ಮಾಡಿತಿರುಂಡು. ಪ್ರವಾಸಿಗಳ ಸುರಕ್ಷತೆ ದೃಷ್ಟಿಯಿಂದ ತುರ್ತು ಸಹಾಯವಾಣಿ 1-1 ದಂಡ, ಪ್ರವಾಸಿಗಳ ಸಹಾಯವಾಣಿ 1-3-6-3, ಪೊಮ್ಮಕ್ಕಳ ಸಹಾಯವಾಣಿ 1-8-1, ಮಕ್ಕಳ ಸಹಾಯವಾಣಿ 1-0-9-8. ಅಲ್ಲದೆ ಪಕ್ಕತ್ರ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೊಡನಕ್ಕೆ ಎಲ್ಲ ಅವಶ್ಯವುಳ್ಳ ಕಚೇರಿಯರ ಫೋನ್ ನಂಬರ್ನ ಕಾಂಬನಕ್ಕೆ ಇಟ್ಟಿತಿರುಂಡು. ಹೋಮ್ಸ್ಟೇಯಲ್ಲಿ ಕೆಲಸಕ್ಕುಳ್ಳ ಸಿಬ್ಬಂದಿಯ ದಾಖಲೆಯನ್ನು ಪರಿಶೀಲನೆ ನಡೆದುಕೊಂಡು ಕೊಟ್ಟಕ್ಕೆ ತಂಗಡ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಪನ್ನ ಕಡ್ಡಾಯ ಮಾಡುಂಡು. ಇದಲ್ಲದೆ ಜಿಲ್ಲಾಧಿಕಾರಿಯರ ಮುಂದಾಳತನದ ವಿಶೇಷ ಪರಿಶೀಲನಾ ತಂಡತನ ರಚನೆ ಮಾಡಿತ್ತು. ಅನಧಿಕೃತ ಆಯಿತು ಕಾರ್ಯನಿಸಿಕೊಂಡುಳ್ಳ ಹೋಮ್ಸ್ಟೇರ ವಿರುದ್ಧ ಕಾನೂನು ಕೋತನಕ್ಕೆ ಕ್ರಮ ಎಡತೋಕ್ಕೆ ಸರ್ಕಾರ ಸೂಚನೆ ಕೊಡ್ತಿತ್ತು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಪಿಂಜ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೂಡು ಕೊಟ್ಟಿತು. ಬುಡಕಟ್ಟು ಜನಾಂಗಕಾರಕ್ಕೆ ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರ ಪಿಂಜ ಕಾನೂನು ಅರಿವು ನೆರವು ಕೊಡಪನ್ನದ ಕಾರ್ಯಕ್ರಮ ಇಂದು ತಿತಿಮತಿ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ನಡೆದಿತ್ತು. ಕೂರ್ಗ್ ಯುನೈಟೆಡ್ ಬಾಸ್ಕೆಟ್ಬಾಲ್ ಕ್ಲಬ್ ರಾಧನೆಯಲ್ಲೂ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ ಅಡಿಕೂಟ ಇದೇ 10 ಪೊನ್ನಂಪೇಟೆ ಸೈಂಟ್ ಆಂಟೋನಿ ಹೈಸ್ಕೂಲ್ ನಡಪ. ಕೊಡಗರ ಕಳಿಕಾರ ಮಾತ್ರ ಕೂಡಿಯಾಡುವ ಅವಕಾಶ ಉಳ್ಳ ಈ ಕಳಿಕೂಟದರ ಮೇಲೆ ಏರ ಅರಿವಿಕೆ ಬೌಂಡುಂದಾನವು 9-5-3-5 ದಂಡ 6-7-7-8-5 ಇಲ್ಲೆಂಗೆ 8-1-0-5-4-8-8-5-1-0 ಈ ನಂಬರ್ನ ಸಂಪರ್ಕ ಮಾಡಲು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
1: ಮಲೆನಾಡಿನ ಹಕ್ಕಿಯೇ ಬಾ,
2: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿಯವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ, ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ ಮೂರನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ಧ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋ ಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋ ಲಾಮ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋ ಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ ಶೇಕಡ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ

0: ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9 ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ ಒಂದು ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಈ ಮಿಷನ್ ಮೂಲಕ ಹತ್ತಿ ಕೃಷಿಯಲ್ಲಿ ಸುಧಾರಿತ ತಳಿಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಅಳವಡಿಸಲು ಒತ್ತು ನೀಡಲಾಗುವುದು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು. ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾ ವಿ ಅನಂತ ನಾಗೇಶ್ವರನ್ ಮಾಡಿದ ಪ್ರಮುಖ ಭಾಷಣದ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಆಯೋಗ ತಿಳಿಸಿದೆ. ಐಸಿಸಿ ಪುರುಷರ T20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. T20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ 3ನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ

ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್ ಚೆನ್ನೈ ಸೂಪರ್

0: ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಅರೆ ಭಾಷೆ ಐಸಿರಿ.
3: ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಕೇಳುಗ ಬಾಂಧವಕ್ಕೆಲ್ಲ ಸ್ವಾಗತ. ಈಗ ಕಿಚ್ಚಿನ ಉರಿ ಸಣ್ಣ ಕತೆ ಬರ್ದು ಓದುವವು ಶ್ರೀಮತಿ ಕೂಡಕಂಡಿ ಓಂ ಶ್ರೀ ದಯಾನಂದ.
4: ಸ್ವರ್ಗನೇ ಭೂಮಿಗೆ ಬಂದು ನೆಲೆಸಿದಂಗೆ ಕಾಂಬುವ ಹಚ್ಚ ಹಸ್ರು ಚಿಲಿಪಿಲೀತ ಕೂಂಗಿಕಂಡು ಮನ್ಸಿಗೆ ಖುಷಿ ಕೊಡೋ ಹಕ್ಕಿಗ ಭೂಮಿ ತಾಯಿಗೆ ಹಸ್ರು ಸೀರೆನ ಉಡ್ಸಿ ಶೃಂಗಾರ ಮಾಡ್ದಂಗೆ ಕಾಂಬುವ ನಾಟಿ ಗದ್ದೆಗ ದೇವತೆಗಳೇ ದೇವಲೋಕ ಅಂದ ನೊರೆಹಾಲ್ನ ಹೊಯ್ತಾ ಇರೋಂಗೆ ಕಾಂಬುವ ತೋಡುಗ ಒಟ್ಟಿನಲ್ಲಿ ಸ್ವರ್ಗನೇ ನಾಚಿ ನೀರಾಗುವಂಗೆ ಕಾಂಬ ಲಾಯ್ಕದ ಊರು ಅದು. ಆದ್ರೆ ಯುಗಾದಿನೇ ಆಗ್ಲಿ ಇಲ್ಲೇ ಬ್ಯಾರೆ ಯಾವ ಹಬ್ಬ ಹರಿದಿನನೇ ಬರ್ಲಿ ಆ ಗುಡಿಸ್ಲು ಕಾಣ್ತಿದ್ದದು ಬರೀ ಬೇವುನ ಕಹಿ. ಆ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇತ್ತು ನಮ್ಮ ಕತೆನ ನಾಯಕಿ ಬೆಳ್ಳಿ. 18 ವರ್ಷದ ಆ ಗೂಡೆದು ಹೆಸರಿಗೆ ತಕ್ಕ ರೂಪ. ಆದ್ರೆ 18 ವರ್ಷಲಿ ಹೆಣ್ಮಕ್ಕಳ ಮನಸ್ಲಿ ಅರಳುವ ಕನಸುಗಳು ಅರಳಿಕೆ ಬೆಳ್ಳಿಯ ಮನಸ್ಲಿ ಜಾಗನೇ ಇತ್ಲೆ. ಬೆಳ್ಳಿನ ಅಮ್ಮ ಲಕ್ಷ್ಮಿ ಉಸಾರಿಲ್ಲದೆ ತನ್ನ ಅರ್ಧ ಆಯಸ್ನ ಜೀವ ಇದ್ದರೂ ಸಹ ಸತ್ತ ಹೆಣದಂಗೆ ಕಳಿತಿತ್ತು. ತಾನು ಕನಸು ಕಾಣುತ್ತಿದ್ದ ಹಸ್ರು ಬಣ್ಣದ ಸೀರೆನ ಯಾಗ ಉಟ್ಟು ತನ್ನ ಕನಸ್ನ ನನಸು ಮಾಡ್ದೂತ ಕಾಯ್ತಾ ಇತ್ತು. ಹೆಂಡ ಕುಡ್ಕ ಗಂಡ ಯಾವ ಚರಂಡಿಯಿಂದ ಎದ್ದು ಮನೆಗೆ ಬಂದದೇತ ಕಾಯೋದ್ರಲ್ಲೇ ಸುಖ ಕಾಣ್ತಿತ್ತು. ಬೆಳ್ಳಿಗೂಡೆ ಕಷ್ಟಗಳ ಸರಮಾಲಲೇ ಬೇಯ್ತಾ ಇದ್ದರೂ ನಗೆನ ಹೂಮಳೆನ ಸುರಿಸ್ತಾ ಇತ್ತು. ಕತ್ತೆಲಾಗ್ತಾ ಇದ್ದಂಗೆ ದೊಂದಿ ಉರಿಸಿಕಂಡು ಅದರ ಹೊಗೆಲೆ ಮೀಕಂಡು ಮಲ್ಲಿಗೆ ಕನಕಾಂಬರ ಹೂಗಳನ್ನ ಮಾಲೆ ಕಟ್ಟಿ ಹೂಮಾರೌಕೆ ಕೊಟ್ಟು ಹನ್ಯ ದುಡ್ಡನಸ ಸಂಪಾದನೆ ಮಾಡ್ತಿತ್ತು. ಅಂದೊಂದು ದಿನ ಬೆಳ್ಳಿನ ಕಣ್ಣು ರಸ್ತೆ ಬದಲಿದ್ದ ಬಟ್ಟೆ ಅಂಗಡಿ ಮ್ಯಾಲೆ ಬಿತ್ತು. ಅಷ್ಟರಲ್ಲೇ ಮಳೆನೂ ಸುರಾಗಿ ಬಿಡ್ತು. ಅಮ್ಮಂಗೆ ಹಸಿರು ಸೀರೆ ತ ಹೇಳ್ರೆ ಭಾರೀ ಖುಷಿ. ನಾನಿಂದು ಅಮ್ಮಂಗೆ ಸೀರೆ ತಕೊಂಡು ಹೋಗಿ ಕಟ್ರೆ ಭಾರೀ ಖುಷಿ ಪಟ್ಟದೇ ತ ಮನಸ್ಸಲೇ ಜ್ಞಾನ ಮಾಡ್ತು ಬೆಳ್ಳಿ. ತನ್ನತ್ರ ಇದ್ದ ದುಡ್ಡುನೆಲ್ಲ ಸೇರ್ಸಿ ಅಮ್ಮಂಗೆ ಲಾಯ್ಕ ಕಾಂಬುವ ಸೀರೆನ ತಕಂಡೇ ಬಿಡ್ತು. ಅಷ್ಟೊತ್ತಿಗೆ ಮಳೆ ಇನ್ನೂ ಜೋರಾಗಿ ಸುರಿಯಕ್ಕೆ ಸುರಾತು. ಬೆಳ್ಳಿ ಬ್ಯಾಗ್ ಬ್ಯಾಗ ನಡ್ಕಂಡು ಕುಸೀಲಿ ಮನೆಗೆ ಹೋತು. ಮನೆ ತಲುಪ್ತಾ ಇದ್ದಂಗೆ ಬೆಳ್ಳಿನ ಮನೆನ ಪರಿಸ್ಥಿತಿ ಕಂಡು ಸಿಡಿಲು ಬಡ್ದಂಗೆ ಗೂಡೆ ನಿಂತೇ ಹೋತು. ಬೆಳ್ಳಿ ಎಲ್ಲಿ ಹೋಗಿದ್ದ ಕೂಸು ನೀನು? ನೋಡು ಇಲ್ಲಿ ಮಳೆನ ರಭಸಕ್ಕೆ ಮನೆ ಒಳಗೆಲ್ಲ ನೀರು ತುಂಬುತ್ತಾ ಉಟ್ಟು. ನಿನ್ನ ಅಪ್ಪಂಗೋ ಅದ್ರ ಗೊಡವೆನೇ ಇಲ್ಲೇ ಬಾಕಂದ. ಹೆಂಗಾರು ಇಬ್ರು ಸೇರಿಕಂಡು ಈ ಸೋರು ಜಾಗಗಳನ್ನ ಸರಿ ಮಾಡಿಕೆ ನೋಡ್ನೋ ತ ಹೇಳ್ತು ಲಕ್ಷ್ಮಿ. ನೀನು ಸುಮ್ಮನೆ ಇರಮ್ಮ, ಎಂತನೂ ಮಾಡಿಕೆ ಹೋಗ್ಬೇಡ. ನಾನೇ ಎಲ್ಲ ಮನಾರ ಮಾಡ್ನೆ. ಆಮೇಲೆ ನಿಂಗೆ ಏನು ತಂದೊಳೆ ಅಮ್ಮ, ಎಲ್ಲ ಸರಿಯಾದ ಮ್ಯಾಲೆ ನೋಡು ತ ಹೇಳ್ತು ಬೆಳ್ಳಿ. ಬೆಳ್ಳಿ ಹೆಂಗೋ ಕಷ್ಟಪಟ್ಟುಕೊಂಡು ಮನೆ ಒಳಗೆ ತುಂಬಿದ ನೀರ್ನ ಕೊಡಪಾನಲ್ಲಿ ಗೋಂಚಿ ಗೋಂಚಿ ಹೊರಗಡೆ ಚೆಲ್ಲಿಕೆ ಶುರು ಮಾಡ್ತು. ಅಷ್ಟರಲ್ಲೇ ಕುಂಬು ಹಿಡ್ದಿದ್ದು ನೇತಾಡ್ತಿದ್ದ ಮರದ ಬಾರಿ ತುಂಡು ಬೆಳ್ಳಿನ ಅಮ್ಮನ ತಲೆ ಮ್ಯಾಲೆ ರಪ್ಪುತ ಬಿದ್ದತು. ಲಕ್ಷ್ಮಿನ ಹಣೆಗೆ ತುಂಬಾ ಪೆಟ್ಟಾಗಿ ರಕ್ತ ಸುರಿಯಕ್ಕೆ ಸುರಾತು. ಅಮ್ಮ ಅಮ್ಮ ಏನಾತಮ್ಮ, ಎದ್ದೇಳಮ್ಮ. ಅಯ್ಯೋ ದೇವರೇ ತ ಬೆಳ್ಳಿ ಬೊಬ್ಬೆ ಹೊಡೆದುಕೊಂಡು ಅದ್ಯಾವುದೋ ಮೂಲೆಯಲ್ಲಿ ಕುಡ್ದು ಬಿದ್ದ ಅಪ್ಪನ ಏಳ್ಸಿಕೆ ಕಷ್ಟಪಟ್ಟತು. ಆದ್ರೆ ಅಪ್ಪ ಹೊಟ್ಟೆ ತುಂಬಾ ಹೆಂಡ ಕುಡ್ದು ಹೆಣನಂಗೆ ಮಲ್ಗಿತ್ತು. ಅಮ್ಮನ ಜೀವ ಉಳಿಸಿಕೆ ಸಾಧ್ಯ ಇರ್ದು ಊರ ಪಟೇಲಂಗೆ ಮಾತ್ರ ತ ಬೆಳ್ಳಿಗೆ ಗೊತ್ತಾತು. ಪಟೇಲನ ನೀಚ ಬುದ್ಧಿ ಗೊತ್ತಿದ್ರೂ ಸಹ ಬೆಳ್ಳಿ ಬೇರೆ ದಾರಿ ಕಾಂಬದೆ ಪಟೇಲನ ಮನೆ ಕಡೆಗೆ ಓಡ್ತು. ಅಮ್ಮನ ಜ್ಞಾನ ಮಾಡಿಕಂಡು ಒದ್ದೆ ಬಟ್ಟೆಲಿ ಓಡಿಕೆ ಆಗದೆ ಬಿದ್ದು ಕಂಡು ಮರಟುಕಂಡು ಬೆಳ್ಳಿ ಪಟೇಲನ ಮನೆಗೆ ಹೋತು. ಬಾಗಿಲು ಬಡಿತ, ಪಟೇಲ್ರೇ ನನ್ನ ಅವ್ವನ ಜೀವ ಉಳಿಸಿ ಪುಣ್ಯ ಕಟ್ಟಿಕಣಿ ತ ಬೇಡಿಕಂತು. ಬಾಗಿಲು ತೆಗ್ದಂಗೆ ಬೆಳ್ಳಿನ ಅವಸ್ಥೆ ನೋಡಿ ಪಟೇಲಂಗೆ ಬೆಳ್ಳಿ ಯಾವುದೋ ಕಷ್ಟಕ್ಕೆ ಸಿಕ್ಕಿಟ್ಟು ತ ಗೊತ್ತಾತು. ಏನು ಬೆಳ್ಳಿ ಇಷ್ಟು ದಿನಗ ಕಳೆದ ಮ್ಯಾಲೆ ಈ ಪಟೇಲನ ಜ್ಞಾನ ಆತ ತ ಸಣ್ಣ ನೆಗೆಲಿ ಕೇಳ್ತು ಪಟೇಲ. ಅಯ್ಯೋ ದೇವ್ರೇ, ಅಮ್ಮನ ತಲೆ ಮ್ಯಾಲೆ ಮರದ ಬಾರಿ ತುಂಡು ಬಿದ್ದು ಅಮ್ಮನ ಅರ್ಧ ಜೀವ

ಹುಟ್ಟು ಎಲ್ಲಿಂದಾರು ಡಾಕ್ಟರ್ನ ಕರೆಸಿ ಅಮ್ಮನ ಉಳಿಸಿ ಪಟೇಲಪ್ಪ ತ ಹೇಳಿಕಂಡು ಬೆಳ್ಳಿ ಜೋರು ಮರಡಿಕೆ ಶುರು ಮಾಡ್ತು. ಅದೆಷ್ಟೋ ವರ್ಸಂದ ಇಂಥ ಗಳಿಗೆಗೆ ಕಾದು ಕಂಡು ಇದ್ದ ಪಟೇಲ ಅವನ ಮೋಸದ ಬಲೆನ ಬೀಸಿಯೇ ಬಿಡ್ತು. ನಿನ್ನ ಅಮ್ಮನ ಚಿಂತೆನ ಇನ್ನು ಬಿಟ್ಟು ಬಿಡು, ನಾನು ಫೋನ್ ಮಾಡಿ ಡಾಕ್ಟರ್ನ ನಿನ್ನ ಮನೆಗೆ ಕಳ್ಸಿನೆ, ಆದ್ರೆ ನೀನು ಇಂದು ಒಂದು ದಿನಕ್ಕೆ ನನ್ನ ಒಳಾಕುವಲ್ಲ ತ ಹೇಳಿ ಪಟೇಲ ಅವನ ನೀಚ ಬುದ್ಧಿನ ತೋರಿಸಿಬಿಟ್ಟತು. ಪಟೇಲನ ಮಾತು ಕೇಳಿ ಬೆಳ್ಳಿಗೆ ಒಮ್ಮೆ ಭೂಮಿನೇ ಬಾಯ್ಬಿಟ್ಟಂಗೆ ಆತು. ಜೀವ ಕೊಟ್ಟ ಅವಳ ಅಮ್ಮನ ಜೀವ ಉಳಿಸಿಕೆ ಅವಳ ದೇಹ ಕೊಡ್ದು ತಪ್ಪೂತ ಅವಳಿಗೆ ಒಂದು ಕ್ಷಣ ಆಗ ಅನ್ಸುದುಲೆ. ಅಮ್ಮನ ಪ್ರೀತಿಯ ದಂತದ ಗೊಂಬೆ ಅಂದು ಬ್ಯಾರ ಯಾವ ದಾರಿ ಕಾಂಬದೆ ಅಮ್ಮಂಗಾಗಿ ಅವಳ ಸರ್ವಸ್ವನೇ ಕಳ್ಕಂಡತು. ಬೆಳ್ಳಿ ಮರಡುತ್ತ ಅಮ್ಮನ ಹತ್ರ ಓಡಿ ಹೋತು. ಅಷ್ಟರಲ್ಲಿ ಡಾಕ್ಟರ್ ಬೆಳ್ಳಿನ ಮನೆ ಹತ್ರನೇ ಇದ್ದೋ. ಬೆಳ್ಳಿ ಬೆಳ್ಳಿ, ನಿನ್ನ ಅಮ್ಮನ ಉಳಿಸಿ ಕಂಬಕ್ಕೆ ಆತ್ಲೆ ಮಗಳೇ ತ ಹೇಳಿ ಡಾಕ್ಟರ್ ಪಟೇಲ ಕಳಿಸಿದ ಗಾಡಿ ಹತ್ತಿದೋ. ಇತ್ತ ಅಮ್ಮನ ಜೀವವೂ ಉಳಿಸಿಕೆ ಆಗದೆ ಅತ್ತ ತನ್ನ ಶೀಲನೂ ಕಾಪಾಡಿಕಂಬಕ್ಕೆ ಆಗದೆ ಬೆಳ್ಳಿನ ಮನಸ್ಸು ಬಿಲಬಿಲಾತ ಒದ್ದಾಡಿಕೆ ಸುರಾತು. ಅವಳ ಯಾವ ಕಷ್ಟಕ್ಕೂ ಆಗದ ಅವಳ ಅಪ್ಪ ಅವಳ ಪಾಲಿಗೆ ಸತ್ತಂಗೆ ತ ನಿರ್ಧಾರ ಮಾಡ್ತು. ಜೀವ ಇರ್ಕನ ಅಮ್ಮ ಆಸೆ ಪಟ್ಟ ಹಸಿರು ಬಣ್ಣದ ಸೀರೆ ಅಮ್ಮನ ಹೆಣದ ಪಾಲಾತು. ಅಮ್ಮನ ದೇಹದೊಟ್ಟಿಗೆ ಅಮ್ಮನ ಪ್ರೀತಿಯ ಸೀರೆ ಸ ಕಿಚ್ಚಿನ ಉರಿಲಿ ಸುಟ್ಟು ಬೂದಿಯಾತು. ಜೀವನದ ಮ್ಯಾಲೆ ಭರವಸೆ ಇಟ್ಟುಕೊಂಡಿದ್ದ ಬೆಳ್ಳಿಗೆ ಜೀವನನೇ ಬ್ಯಾಡಾತ ಅನ್ಸಿಕೆ ಸುರಾತು. ಅಮ್ಮನ ಸಾವು, ಪಟೇಲನ ವಕ್ರದೃಷ್ಟಿ, ಅಪವಿತ್ರಾದ ತನ್ನ ದೇಹ ಎಲ್ಲನ ನೆನ್ಸಿಕಂಡು ಬೆಳ್ಳಿ ಸಾವು ಒಂದೇ ಇನ್ನು ಉಳಿದ ದಾರಿತ ಬಾಮಿ ಹತ್ರ ನಡ್ತು. ಇನ್ನೇನು ಬಾಮಿಗೆ ಹಾರಕೂತ ಇರ್ಕಕನ ಯಾರೋ ಬೆಳ್ಳಿನ ಕೈ ಹಿಡ್ದು ಎಳೆದಂಗೆ ಆತು. ತಿರುಗಿ ನೋಡ್ರೆ ಒಬ್ಬ ಪೊರ್ಲುನ ಹೈದ. ಆ ಹೈದ ಪಕ್ಕದ ಊರ್ನ ಪಟೇಲನ ಮಂಗ ರಾಮು. ರಾಮುಗೆ ಬೆಳ್ಳಿ ಬಗ್ಗೆ ಎಲ್ಲಾ ವಿಷಯ ಲಾಯ್ಕ ಗೊತ್ತಿತ್ತು. ಬೆಳ್ಳಿನ ಮುಖಲಕ್ಷಣ ಹಂಗೆ ಒಳ್ಳ ನಡವಳಿಕೆಗೆ ಯಾಗೋಲೋ ಮನಸ್ಸು ಕೊಟ್ಟ ಹೈದ ಅವ. ಬೆಳ್ಳಿನ ಎರಡೂ ಕೈಗಳನ್ನ ಹಿಡ್ದು ಬೆಳ್ಳಿಗೆ ಹೊಸ ಜೀವನ ಕೊಡೋ ಬಾಸೆ ಕೊಟ್ಟತು. ಬೆಳ್ಳಿ ಅವಳ ಜೀವನದಲ್ಲಿ ಬಂದ ಎಲ್ಲಾ ಕಷ್ಟಗಳನ್ನ ಯಾವುದೇ ಮುಚ್ಚು ಮರೆ ಇಲ್ಲದಂಗೆ ರಾಮುನ ಮುಂದೆ ಬಿಚ್ಚಿಟ್ಟತು. ರಾಮು ಬಾರಿ ಕುಸೀಲೆ ಬೆಳ್ಳಿನ ಸ್ವೀಕಾರ ಮಾಡ್ತು. ಇತ್ತ ರಾಮುನ ಮನೆಯವು ಬೆಳ್ಳಿನ ಸೊಸೇತ ಒಪ್ಪಿಕೆ ತಯಾರಿತ್ಲೆ. ರಾಮು ಬೆಳ್ಳಿಗೆ ಅರಿಶಿನ ಕೊಂಬುದಾರನ ಕಟ್ಟಿ ಹೆಣ್ಣುತ ಸ್ವೀಕಾರ ಮಾಡಿ ಬೇರೆ ಊರಿಗೆ ಕರ್ಕಂಡು ಹೋತು. ಕಡೇ ಪಕ್ಷ ಬೆಳ್ಳಿ ಬಾಳಲಿ ಕಿಚ್ಚಿನ ಉರಿ ಹನ್ಯ ಕಡಿಮೆಯಾದಂಗೆ ಕಂಡತು. ವರ್ಸಗ ಕಳೆದು ಆದ್ರೆ ಬೆಳ್ಳಿ ಬಾಳಲಿ ಕತ್ಲೆನ ನೆರಳು ಅವಳ್ನ ಬೆನ್ನು ಬಿಡದೆ ಕಾಡ್ತಾನೇ ಇತ್ತು. ಬೆಳ್ಳಿ ಮಕ್ಕ ಆಗೋ ಅದೃಷ್ಟ ಅಂದ ದೂರ ಇತ್ತು. ಅದಕ್ಕೆ ಗಂಡ ಹೆಣ್ಣು ಸೇರಿ ಕೂಸೊಂದನ್ನ ದತ್ತು ತಕಣುವ ತೀರ್ಮಾನಕ್ಕೆ ಬಂದು ಬೆಳ್ಳಿ ರಾಮು ಹಂಗೆ ಅವರ ದತ್ತು ಮಂಗ ವಿಜಯ ಕುಸೀಲಿ ಬಾಳು ನಡೆಸ್ತಾ ಇದ್ದೋ. ಬೆಳ್ಳಿನ ಬಾಳು ಇನ್ನೇನು ಸರಿದಾರಿಲಿ ಹೋಗ್ತಾ ಉಟ್ಟು ಅನ್ಸೋ ಹೊತ್ತಿಗೆ ಇನ್ನೇನೋ ನಡೆದೇ ಹೋತು. ಪ್ಯಾಟೆಗೆ ಹೋದ ರಾಮು ಮನೆಗೆ ಬಂದದ್ದು ಹೆಣ ಆಗಿ. ರಸ್ತೆ ಅಪಘಾತಲಿ ಗಂಡ ಬಾರದ ಲೋಕಕ್ಕೆ ಹೋತು ತ ವಿಷಯ ತಿಳಿದು ಬೆಳ್ಳಿ ಕುಸ್ದೇ ಬಿಟ್ಟತು. ಬೆಳ್ಳಿನ ಬಾಳು ಪುನಃ ಕಿಚ್ಚಿನ ಉರಿಲಿ ಬೆಂದತು. ಗಂಡನ ಆಸೆನ ಪೂರೈಸಕು ಮಂಗನ ಡಾಕ್ಟರ್ ಮಾಡೇ ಮಾಡಕೂತ ಪಣ ತೊಟ್ಟತು. ಅದೆಷ್ಟೋ ವರ್ಸಗ ಕಳೆದು ಸಾಯಂಕಾಲ ತನ್ನ ಮಂಗಂಗಾಗಿ ಸ್ವೆಟರ್ ಹೊಲೆದುಕೊಂಡು ಬೆಳ್ಳಿ ಕುರ್ಚಿಲಿ ಕುದ್ದಿತ್ತು. ಮಂಗ ವಿಜಯ ಬಾರಿ ಕುಸೀಲಿ ಅಮ್ಮನ ಕಾಲಿಗೆ ಅಡ್ಡಬಿದ್ದು ಬಾಯಿಗೆ ಸಿಹಿ ತಿಂಡಿನ ತಿನ್ಸಿತು. ಆಗ ಬೆಳ್ಳಿ ಕೇಳ್ತು, ಏನು ಕಂದ ಬಾರಿ ಕುಸೀಲಿವೊಳ? ವಿಜಯ ಹೇಳ್ತು, ಅಮ್ಮ ಕೊನೆ ವರ್ಷದ ಡಾಕ್ಟರ್ ಪರೀಕ್ಷೆಲಿ ನಂಗೆ ರಾಜ್ಯಕ್ಕೇನೆ ಮೊದಲ ರ್ಯಾಂಕ್ ಬಂದುಟ್ಟಮ್ಮ. ಸುದ್ದಿ ಕೇಳ್ದಂಗೆ ಬೆಳ್ಳಿನ ಕಣ್ಣು ತುಂಬಿಬಿಡ್ತು. ಗಂಡನ ಕಳ್ಕಂಡ ಮ್ಯಾಲೆ ಬೆಳ್ಳಿ ಬದುಕಿದೆ ಮಂಗಂಗಾಗಿ. ಭೂಮಿಗೆ ಬಂದಲ್ಲಿಂದ ಬರೀ ಕಿಚ್ಚಿನ ಉರಿಲೇ ಬೆಂದ ಬೆಳ್ಳಿನ ಅದ್ಯಾವ ಕನಸು ಕೂಡ ನನಸೇ ಆಗಿತ್ಲೆ. ಮಕ್ಕ ಇಲ್ಲೇತ ಇದ್ದ ಬ್ಯಾಜಾರ್ನ ಕಳೆದು ಬಾಳಿಗೆ ಅರ್ಥ ಕೊಟ್ಟ ಮಂಗನ ಮುಖನ ದಿಟ್ಟಿಸಿ ನೋಡಿ ಅಲ್ಲೇ ಕುಸಿದು ಬಿಟ್ಟತು. ವಿಜಯ ಅಮ್ಮಾತ ಮರಡುತ್ತ ಅಮ್ಮನನ್ನ ತೊಡೆ ಮೇಲೆ ಮಲಗಿಸಿಕೊಂಡತು. ಬೆಳ್ಳಿನ ಕಣ್ಣಲ್ಲಿ ಕುಸೀನ ಕಣ್ಣೀರು ಸುರಿತಾ ಇತ್ತು. ಕಂದ, ನಿನ್ನ ತೊಡೆ ಮೇಲೆ ಪ್ರಾಣ ಬಿಡೋ ಪುಣ್ಯ ನಂಗೆ ಉಟ್ಟು. ಇಂದು ನನ್ನ ಬಾಳ್ನ ಅತೀ ದೊಡ್ಡ ಕನಸು ನನ್ಸಾಗುಟ್ಟು. ನಾನು ಇಷ್ಟು ದಿನ ಬದುಕಿದೆ ನಿನ್ನ ಈ

0: ಸಾಧನೆ ನೋಡಿಕೆ ಕೂಸು, ಹೆಣ್ಣಾಗಿ ಹುಟ್ಟಿ ಕಷ್ಟಗಳನ್ನೇ ಸರ ಮಾಡಿ ಹಾಕಂಡವಳು ನಾನು. ಆದ್ರೆ ನನ್ನ ಕೊನೆಗಾಲದಲ್ಲಿ ನೀನು ನಂಗೆ ಸಾಧನೇತ ಹೇಳೋ ವಜ್ರದ ಕಿರೀಟನೇ ತೊಡಿಸಿಬಿಟ್ಟ. ನಾನು ಬೆಳ್ಳಿ, ಕಿಚ್ಚಿನ ಉರಿಲಿ ಸದಾ ಬೆಂದ ಬೆಳ್ಳಿ. ನನ್ನ ಕಷ್ಟಗ ಇಂದು ನನ್ನೊಟ್ಟಿಗೆ ಸುಟ್ಟು ಬೂದಿಯಾಗ್ಲಿ. ನಾ ಹುಟ್ಟಿದ ಊರ್ಲಿ ಯಾವುದೇ ಬ್ಯಾದಭಾವ ಮಾಡದೆ ಸೇವೆ ಮಾಡು. ವಿಜಯ ಕಂದ, ನೀನು ಯಾಗಳು ವಿಜಯದ ಹಾದಿಲೆ ನಡಿ ಕಂದ ತ ಹೇಳಿ ಬೆಳ್ಳಿ ದೇವರ ಪಾದಗಳನ್ನ ಸೇರಿಬಿಡ್ತು. ಅವಳ ಜೊತೆ ಅವಳನ್ನ ಯಾಗೋಲು ಸುಡ್ತಾ ಇದ್ದ ಕಿಚ್ಚಿನ ಉರೀಸ ಆರಿಹೋತು. ವಿಜಯ ಅಮ್ಮನ ಆಸೆನೆಲ್ಲ ಈಡೇರಿಸಿತು. ಬೆಳ್ಳಿ ಹುಟ್ಟಿದ ಊರ್ಲಿ ಬೆಳ್ಳಿ ಧರ್ಮಾಸ್ಪತ್ರೆ ತ ದೊಡ್ಡ ಆಸ್ಪತ್ರೆನ ಕಟ್ಸಿತು. ಸ್ವರ್ಗದಿಂದಲೇ ಬೆಳ್ಳಿ ಎಲ್ಲನ ನೋಡ್ತಾ ಮಂಗನ ಆಶೀರ್ವಾದ ಮಾಡ್ತು. ಇಡೀ ಬಾಳ್ಳಿ ಕಿಚ್ಚಿನ ಉರಿಲಿ ಬೆಂದ ನಮ್ಮ ಕಥಾನಾಯಕಿ ಬೆಳ್ಳಿ ಜನರ ದೃಷ್ಟಿಲಿ ಕೊನೆ ತಂಕನೂ ನಾಯಕಿಯಾಗಿಯೇ ಉಳಿತು.
1: ಇದುವರೆಗೆ ಕಿಚ್ಚಿನ ಉರಿ ಸಣ್ಣ ಕತೆ ಕೇಳಿದರಿ. ಬರ್ದು ಓದ್ದವು ಕೂಡಕಂಡಿ ಓಂ ಶ್ರೀ ದಯಾನಂದ. ಇದು ಇಂದಿನ ಅರೆಭಾಷೆ ಐಸಿರಿ.
2: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
4: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
3: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
5: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ.
6: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಮನೆಯಲ್ಲಿ ಮಗು ಒಂದು ಇದ್ರೆ ಊರೆಲ್ಲ ಸಂಭ್ರಮ ಅಂತ ಒಂದು ಮಾತಿತ್ತು. ಈ ಮಾತಿನ ಅರ್ಥ ಏನು ಅಂತಂದರೆ, ಮನೆಯಲ್ಲಿ ಒಂದು ಮಗು ಇದ್ದರೆ ಸಾಕು, ಆ ಮಗು ಮಾಡುವಂತಹ ಒಂದು ಆಟ ಅಥವಾ ಅದು ಮಾಡುವಂತಹ ಕೇಕೆ ಇರ್ಬೋದು, ಅದು ಮಾಡ್ತಾ ಇರುವಂತಹ ಕುಚೇಷ್ಟೆ, ಇವೆಲ್ಲವೂ ಕೂಡ ಇಡೀ ಊರಿನ ಸಂಭ್ರಮದ ಭಾಗವೇ ಆಗಿರ್ತಾ ಇತ್ತು ಅಷ್ಟರ ಮಟ್ಟಿಗೆ. ಇನ್ನು ಪ್ರತಿ ಮನೆಯಲ್ಲಿ ಇರುವಂತಹ ಮಕ್ಕಳೆಲ್ಲ ಕೂಡ ಸೇರಿದರೆ ಅಬ್ಬಬ್ಬ ಇಡೀ ಊರಿಗೆ ಕಿಚ್ಚು ಹಾಕಿಬಿಟ್ರೇನೋ ಅನ್ನುವಷ್ಟು ಒಂದು ದಾಂಧಲೆ ಇರ್ಬೋದು, ಗಲಾಟೆ ಇರ್ಬೋದು, ಹೀಗೆ ಮಾಡ್ತಾ ಇದ್ರು, ಕೋಲಾಹಲಗಳನ್ನು ಮಾಡ್ತಾ ಇದ್ರು ಮಕ್ಕಳು ಮಾಡ್ತಾ ಇದ್ರು ಅಂತ ನಾನು ಹೇಳಿದೆ. ಯಾಕೆ ಅಂತಂದರೆ ಇವತ್ತಿನ ಕಾಲದ ಮಕ್ಕಳು ಹಾಗೇನೂ ಇಲ್ಲ. ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಈ ಕೋವಿಡ್ ಬಂದಾಗ

ಮಕ್ಕಳಿಗೆ ಕಲಿಕೆಗೆ ಏನು ಮಾಡೋದು ಅಂತ ಪ್ರಶ್ನೆ ಬಂದಾಗ, ಆಹಾ, ಸುಲಭವಾಗಿ ನಮ್ಮ ಕೈಗೆ ಎಟುಕುವ ಹಾಗೆ ಮೊಬೈಲ್ ಫೋನ್ ಇತ್ತಲ್ಲ, ಆ ಮೊಬೈಲ್ ಫೋನ್ಗಳನ್ನು ಮಕ್ಕಳ ಕೈಗೆ ಕೊಟ್ವಿ, ಆ ಮೂಲಕವಾಗಿ ಮೊಬೈಲ್ ಫೋನ್ ಮಕ್ಕಳ ಕೈ ಸೇರಿತು, ಶಿಕ್ಷಣಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಆಯಿತು ಅಂದರೆ ನಾವು ಭಾವಿಸಿದ್ವಿ. ಆದರೆ ಏನಾಯಿತು ಅದರ ಪರಿಣಾಮ ವಿಚಾರ ಮಾಡಿ. ಹೌದು, ಮಕ್ಕಳ ಕೈಗೆ ಮೊಬೈಲ್ ಫೋನ್ ಸಿಕ್ಕಿದ್ದರ ಪರಿಣಾಮವಾಗಿ ಇವತ್ತು ಕೇಕೆ ಊರಲ್ಲಿ ಬಿಡಿ ಮನೆಯಲ್ಲೇ ಇಲ್ಲ. ಮಕ್ಕಳ ಕೈಗೆ ಮೊಬೈಲ್ ಫೋನ್ ಸಿಕ್ಕರಂತೂ ಅವರು ಅದರಲ್ಲೇ ಮುಳುಗಿ ಹೋಗಿಬಿಡ್ತಾರೆ. ಇವತ್ತಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಹುಶಃ ಅನೇಕ ಮನೆಯಲ್ಲಿರುವಂತಹ ಹಿರಿಯರಿಗೆ, ವೃದ್ಧರಿಗೆ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕೆ ಬರಲ್ಲ. ಆದರೆ ಚಿಕ್ಕ ಚಿಕ್ಕ ಮಕ್ಕಳು ವೃದ್ಧರಿಗೆ ಪಾಠ ಮಾಡಿಬಿಡ್ತಾರೆ ತಂತ್ರಜ್ಞಾನದ್ದು. ಅಷ್ಟರ ಮಟ್ಟಿಗೆ ಅವರು ಅದರ ಒಂದು ಉಪಯೋಗವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರು ಮುಳುಗಿ ಹೋಗಿಬಿಟ್ಟಿದ್ದಾರೆ ಮಕ್ಕಳು. ಆದರೆ ಒಂದು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಚಾರ ಅಂತಂದರೆ, ಮಕ್ಕಳು ಹಿರಿಯರ ಜೊತೆಗೆ ಬೆರೀತಾ ಇಲ್ಲ, ಅಜ್ಜಿಯ ಕಥೆಗೆ ಕಿವಿ ಆಗ್ತಾ ಇಲ್ಲ, ಬದಲಾಗಿ ರೀಲ್ಸ್ಗಳ ಒಂದು ವ್ಯಾಮೋಹದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಮಕ್ಕಳು. ಇದರ ಬಗ್ಗೆ ಸಾಕಷ್ಟು ಜನ ಖೇದವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೌದು, ಮಕ್ಕಳ ಬೆಳವಣಿಗೆಯಲ್ಲಿ ತಂತ್ರಜ್ಞಾನವೇನೋ ಮಹತ್ವದ ಪಾತ್ರ ವಹಿಸುತ್ತೆ ನಿಜ. ಆದರೆ ಸ್ಮಾರ್ಟ್ ಫೋನ್ ಇರ್ಬೋದು, ಟ್ಯಾಬ್ ಇರ್ಬೋದು, ಮಕ್ಕಳಿಗೆ ಇವತ್ತು ಆಟದ ಸಾಧನವಾಗಿಬಿಟ್ಟಿದ್ದಾವೆ. ಹಾಗಾಗಿ ಆ ಮಕ್ಕಳು ಆಟ ಆಡಬೇಕು ಅಂತ ಕ್ರೀಡಾಂಗಣದ ಕಡೆಗೆ ಅಥವಾ ಮೈದಾನದ ಕಡೆಗೆ ಹೋಗೋದನ್ನು ಮರೆತು ಬಿಟ್ಟಿದ್ದಾರೆ. ಬದಲಾಗಿ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಬಿಡ್ತಾರೆ, ಕತ್ತಲೆ ಕೋಣೆಯಲ್ಲೂ ಕೂಡ ಕುಳಿತುಕೊಂಡು ಬಿಡ್ತಾರೆ, ಕಣ್ಣು ಮಿಟುಕಿಸದ ಹಾಗೆ ಕಣ್ಣು ಬಿಟ್ಟು ಆ ಮೊಬೈಲ್ ಸ್ಕ್ರೀನ್ಗಳನ್ನು ನೋಡ್ತಾ ಇರ್ತಾರೆ. ಆ ಮೊಬೈಲ್ ಫೋನ್ಗಳಲ್ಲಿ ಅಥವಾ ಈ ಟ್ಯಾಬ್ಗಳಲ್ಲಿ ಬರುವಂತಹ ಆಟಗಳಲ್ಲಿ ತಲ್ಲೀನರಾಗಿ ಇರ್ತಾರೆ. ಇದರ ಪರಿಣಾಮವಾಗಿ ಹೊರಾಂಗಣ ಆಟ ಅದು ದೂರವಾಗ್ತಾ ಇದೆ. ಮಕ್ಕಳು ಆ ಆಟಗಳಿಂದ ದೂರವಾಗ್ತಾ ಇರೋದರಿಂದ ಅವರ ದೈಹಿಕ ಬೆಳವಣಿಗೆ ಅಷ್ಟೇ ಅಲ್ಲ, ಮಾನಸಿಕ ಬೆಳವಣಿಗೆಗೂ ಕೂಡ ಸಾಕಷ್ಟು ಒಂದು ಕುಪರಿಣಾಮ ಈ ಮೊಬೈಲ್ ಫೋನ್ ಅಥವಾ ಟ್ಯಾಬ್ಗಳು ಅದು ಆ ಮೂಲಕವಾಗಿ ಬರುವಂತಹ ಆಟಗಳಿರ್ಬೋದು, ಮನೋರಂಜನೆಗಳಿರ್ಬೋದು, ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಏನಂತೀರಿ? ಇನ್ನು ಮಕ್ಕಳು ಸ್ನೇಹಿತರ ಜೊತೆಗೆ ನೇರ ಸಂಪರ್ಕವನ್ನು ಖಂಡಿತ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಮೊಬೈಲ್ ಫೋನಿಂದಾಗಿ, ಟ್ಯಾಬ್ಗಳಿಂದಾಗಿ. ಜೊತೆಗೆ ಸಾಮಾಜಿಕ ಕೌಶಲ ಅಂದರೆ ಬಗೆ ಬಗೆಯ ಕೌಶಲವನ್ನು ವ್ಯಕ್ತಿ ವ್ಯಕ್ತಿಗಳು ಬೆರೆತರೆ ತಾನೇ ಕಲಿಬೋದು. ಮಕ್ಕಳು ಚಿಕ್ಕವರಿದ್ದಾಗ ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಕಲಿಬೇಕಾಗಿತ್ತು. ಆದರೆ ಆ ವಯಸ್ಸಲ್ಲಿ ಅವರು ಕೇವಲ ಮೊಬೈಲ್ ಫೋನ್ಗಳನ್ನು ನೋಡೋದರಲ್ಲೇ ವ್ಯಸ್ತರಾಗಿ ಬಿಟ್ಟಿದ್ದಾರೆ. ಇದರಿಂದ ಮಕ್ಕಳ ಸಹನಶೀಲತೆ ಕಮ್ಮಿ ಆಗ್ತಾ ಇದೆ. ಮಕ್ಕಳ ಸಹನಶೀಲತೆ ಬಹಳ ಕಮ್ಮಿ ಆಗ್ತಾ ಇದೆ ಅನ್ನೋದಕ್ಕೆ ನಾವೆಲ್ಲ ಕೂಡ ನಿತ್ಯ ನಮ್ಮ ಮನೆಗಳಲ್ಲೇ ನೋಡ್ತಾ ಇದ್ದೀವಿ. ಮಕ್ಕಳು ಮೊಬೈಲ್ ಫೋನ್ ಒಂದು ಕ್ಷಣ ಇಲ್ಲ ಅಂತಂದರೆ ಹೇಗೆ ಚಡಪಡಿಸ್ತಾರೆ ಎಷ್ಟೋ ಮನೆಗಳಲ್ಲಿ ಮಕ್ಕಳು. ಇದನ್ನು ನೋಡಿದಾಗ ನೋಡಿ, ಈ ಮೊಬೈಲ್ ಫೋನ್ ಇರ್ಬೋದು, ಟ್ಯಾಬ್ ಇರ್ಬೋದು ಅಥವಾ ಇನ್ಯಾವುದೇ ತಂತ್ರಜ್ಞಾನ ಮಕ್ಕಳನ್ನು ಎಷ್ಟು ಆವರಿಸ್ಕೊಂಡಿದೆ, ಜೊತೆಗೆ ಅದು ಅವರ ಸಹನಶೀಲತೆಯನ್ನು ಕಸಿದುಕೊಳ್ತಾ ಇದೆ. ಒಟ್ಟಾರೆಯಾಗಿ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಮೊಬೈಲ್ ಫೋನ್, ಟ್ಯಾಬ್ ಅಥವಾ ಇನ್ಯಾವುದೇ ರೀತಿಯಾದಂತಹ ತಂತ್ರಜ್ಞಾನ. ಮಕ್ಕಳು ಅಭಿವೃದ್ಧಿಯಿಂದ, ಕೌಶಲ್ಯದಿಂದ ಹಿಂದುಳಿಯುವ ಹಾಗೆ ಮಾಡ್ತಾ ಇದೆ, ಸಹನಶೀಲತೆಯನ್ನು ಅದು ಕಡಿತಗೊಳಿಸ್ತಾ ಇದೆ. ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡು ಬಾಳು ಅನ್ನುವಂತಹ ಒಂದು ಸಾಮರಸ್ಯದ ಭಾವ ಮಕ್ಕಳಲ್ಲಿ ಮೂಡಬೇಕಾಗಿತ್ತು. ಅದು ಕೂಡ ಮೊಬೈಲ್ ಫೋನ್ ಕಾರಣಕ್ಕಾಗಿ, ತಂತ್ರಜ್ಞಾನದ ಕಾರಣಕ್ಕಾಗಿ ಮಕ್ಕಳಿಂದ ದೂರವಾಗ್ತಾ ಇದೆ. ಬನ್ನಿ ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ನಂಜುಂಡಿ ಕಲ್ಯಾಣ ಚಿತ್ರದಿಂದ ಆಯ್ದ ಗೀತೆ. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದರೆ ರಾಘವೇಂದ್ರ ರಾಜಕುಮಾರ್. ಶ್ರೀ ಉದಯಶಂಕರ್ ವಿರಚಿತ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಈ ಜಗ ಹೃದಯ.
6: ಯುವಕರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ಉತ್ಸಾಹಿಯಾಗಿರುವಂತಹ 200 ಜನ ಯುವಕರನ್ನ ನನಗೆ ಕೊಡಿ, ನಾನು ದೇಶವನ್ನು ಕಟ್ಟುತ್ತೇನೆ ಅಂತ. ಆದರೆ ಇವತ್ತು ಯುವಕರ ಕಥೆ ಏನಾಗ್ಬಿಟ್ಟಿದೆ? ಮೊಬೈಲ್ ಫೋನ್ ಜೊತೆಗೆ ತಂತ್ರಜ್ಞಾನ ಯುವಕರ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಪರಿಣಮಿಸಿದೆ. ಮೊಬೈಲ್ ಫೋನ್ಗಳಿಂದಾಗಿ ಜೊತೆಗೆ ತಂತ್ರಜ್ಞಾನದಿಂದಾಗಿ ಯುವಕರ ಚಿಂತನೆ, ವರ್ತನೆ, ಅವರ ದೈನಂದಿನ ಅಭ್ಯಾಸ ಜೊತೆಗೆ ಈ ಸಂಬಂಧ ಅಂತ ನಾವು ಇವತ್ತು ಮಾತನಾಡ್ತಾ ಇದ್ದೀವಲ್ಲ, ಸಂಬಂಧಗಳ ಮೇಲೂ ಕೂಡ ಇದು ಆಳವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಈ ಪರಿಣಾಮ ಸಕಾರಾತ್ಮಕವಾಗಿ ಅಂತ ವಿಚಾರ ಮಾಡಿದರೆ ತಕ್ಕ ಮಟ್ಟಿಗೆ ಇರಬಹುದು, ಆದರೆ ನಕಾರಾತ್ಮಕವಾಗಿ ಈ ತಂತ್ರಜ್ಞಾನ, ಮೊಬೈಲ್ ಫೋನ್ಗಳು ಯುವಕರ ಸಂಬಂಧಗಳ ವಿಷಯದಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಅಂದರೆ ಅತಿಯಾದ ಬಳಕೆ ಇದೆಯಲ್ಲ, ಅತಿಯಾದ ಬಳಕೆ ಯಾವಾಗಲೂ ಕೂಡ ಆಪತ್ತೆ. ಮೊಬೈಲ್ ಫೋನ್ ವಿಷಯದಲ್ಲಿ ಜೊತೆಗೆ ತಂತ್ರಜ್ಞಾನದ ಬಳಕೆಯ ವಿಷಯದಲ್ಲಿ ಯುವಕರಿಗೆ ಇವತ್ತು ಆಗ್ತಾ ಇರೋದು ಅದರೆ ಅತಿಯಾದಂತಹ ಬಳಕೆಯಿಂದಾಗಿ ಯುವಕರ ವ್ಯಕ್ತಿತ್ವ ಮತ್ತು ಯುವಕರು ಬೆಳೆಸಿಕೊಳ್ಳಬೇಕಾದಂತಹ ಮಾನವ ಸಂಬಂಧಗಳ ಒಂದು ಕುಂಠಿತ ಅದು ಆಗ್ತಾ ಇದೆ. ಸಂಬಂಧಗಳು ಕುಂಠಿತ ಆಗ್ತಾ ಇದೆ ತಂತ್ರಜ್ಞಾನಗಳ ಬಳಕೆಯಿಂದ, ಮೊಬೈಲ್ ಫೋನ್ಗಳ ಬಳಕೆಯಿಂದ. ಏನಂತೀರಿ? ಸಾಮಾಜಿಕ ಕೌಶಲಗಳು ಅವುಗಳು ತುಂಬ ಕುಗ್ತಾ ಇದೆ ಯುವಕರಲ್ಲಿ. ಯುವಕರು ಸ್ನೇಹಿತರೊಂದಿಗೆ ನೇರವಾಗಿ ಮಾತನಾಡ್ತಾ ಇಲ್ಲ, ಬದಲಾಗಿ ಟೆಕ್ಸ್ಟ್ ಮೆಸೇಜ್ಗಳ ಮೂಲಕವಾಗಿ ಅಥವಾ ಏನು ಚಾಟ್ ಅಂತ ಕರಿತೀವಿ, ಇವತ್ತಂತೂ ಕೂಡ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಇನ್ನಿತರ ಮೆಸೆಂಜರ್ಗಳ ಮೂಲಕವಾಗಿ ಹೆಚ್ಚಾನೆಚ್ಚಾಗಿ ಯುವಕ ಯುವತಿಯರು ಪರಸ್ಪರ ಚಾಟ್ ಅಂದರೆ ಪರಸ್ಪರ ಮಾತಿಗೆ ಇಡಿತಾರೆ ಮೆಸೇಜ್ಗಳ ಮೂಲಕವಾಗಿ. ಇದರಿಂದ ಸಮಸ್ಯೆ ಏನಾಗ್ತಾ ಇದೆ? ಸಂಪರ್ಕ ಏನೋ ಸರಳವಾಗಿ ಆಗ್ತಾ ಇದೆ, ಆದರೆ ಸಮಸ್ಯೆ ಏನಾಗ್ತಾ ಇದೆ ಗಮನಿಸ್ಬೇಕಲ್ವಾ? ಮುಖಾಮುಖಿ ಸಂಭಾಷಣೆ ಯಾವಾಗಲೂ ಕೂಡ ಸಂಬಂಧವನ್ನು ಹೆಚ್ಚು ಮಾಡುತ್ತೆ, ಆದರೆ ಮುಖಾಮುಖಿ ಸಂಭಾಷಣೆ ಇದರಿಂದ ಖಂಡಿತವಾಗಿಯೂ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ಆಗಲೇ ನಾವು ಮಾತನಾಡ್ತಾ ಇದ್ವಲ್ಲ, ತಂತ್ರಜ್ಞಾನ ಅಥವಾ ಟೆಲಿಫೋನ್ ಅಂತ ಬಂದಾಗ ಸಂಬಂಧಗಳ ಮೇಲೆ ಇದು ಹೇಗೆ ದುಷ್ಪರಿಣಾಮವನ್ನು ಬೀರುತ್ತೆ ಅಂತಂದರೆ, ಇಲ್ಲಿ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸೋದಕ್ಕೆ ಅಥವಾ ಭಾವನೆಗಳನ್ನು ಸರಿಯಾದಂತಹ ಕ್ರಮದಲ್ಲಿ ಇದನ್ನು ಹಂಚಿಕೊಳ್ಳೋದಕ್ಕೆ, ಬೇರೆಯವರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಆಗೋಲ್ಲ ತಂತ್ರಜ್ಞಾನದಲ್ಲಿ ಮುಖಾಮುಖಿ ಭೇಟಿ ಆದ ಹಾಗೆ. ಹೌದು, ಈ ರೀತಿಯಾಗಿ ಯುವಕ ಯುವತಿಯರು ಕೂಡ ಪರಸ್ಪರ ತಮ್ಮ ಭಾವನೆಯನ್ನು ಹಂಚಿಕೊಳ್ಳುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ ತಂತ್ರಜ್ಞಾನದ ಕಾರಣದಿಂದಾಗಿ, ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯ ಕಾರಣದಿಂದಾಗಿ. ಇನ್ನು ಭಾವನೆಗಳ ವ್ಯಕ್ತಪಡಿಸೋದಷ್ಟೇ ಅಲ್ಲ, ಇತರ ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳೋದು ಸಂಬಂಧದ ಬೆಳವಣಿಗೆಗೆ ಬಹಳ ಬಹಳ ಅವಶ್ಯಕ. ಇವತ್ತಿನ ಯುವಕ ಯುವತಿಯರು ಈ ತಂತ್ರಜ್ಞಾನದ ಬಳಕೆಯಿಂದಾಗಿ, ಅದರಲ್ಲೂ ವಿಶೇಷತಃ ಮೊಬೈಲ್ ಫೋನ್ಗಳ ಅತಿಯಾದಂತಹ ಬಳಕೆಯಿಂದಾಗಿ ಬೇರೆಯವರನ್ನ ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಕೂಡ ಅವರು ಕಳ್ಕೊಳ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿರುವಂತಹ ಒಂದು ವಿಚಾರ ಮಾತಾಡಬೇಕು, ಅದೇನಂತಂದರೆ ಡಿಜಿಟಲ್ ಅಡಿಕ್ಷನ್. ಅಂದರೆ ಏನು ಈ ಡಿಜಿಟಲ್ ಇದೆಯಲ್ಲ ಅಥವಾ ಮೊಬೈಲ್ ಫೋನ್ ಅಥವಾ ತಂತ್ರಜ್ಞಾನ, ಅವುಗಳ

ಅಭ್ಯಾಸದ ದಾಸ್ಯ ಅದು ಇವತ್ತು ಬಹಳ ದೊಡ್ಡ ಸಮಸ್ಯೆಯಾಗಿ ಯುವ ಜನಾಂಗವನ್ನು ಕಾಡ್ತಾ ಇದೆ. ಅನೇಕರು ಮೊಬೈಲ್ ಫೋನ್ ಇಲ್ಲದೇನೆ ಅವರು ಇರೋದಕ್ಕೆ ಆಗಲ್ಲ ಅನ್ನುವಂತಹ ಸ್ಥಿತಿ ಅನೇಕ ಯುವಕ ಯುವತಿಯರಲ್ಲಿ ಉಂಟಾಗಿದೆ. ನಿರಂತರವಾಗಿ ಫೋನ್ಗಳನ್ನು ಪರಿಶೀಲನೆ ಮಾಡ್ತಾನೆ ಇರ್ತಾರೆ, ನೋಟಿಫಿಕೇಶನ್ಗೋಸ್ಕರವಾಗಿ ಸದಾ ಕಾಯ್ತಾ ಇರ್ತಾರೆ. ಇಂಥವೆಲ್ಲ ಕೂಡ ಸರ್ವೇ ಸಾಮಾನ್ಯವಾಗಿ ಇವತ್ತು ಯುವಕರ ನಡುವೆ ನಡೀತಾ ಇದೆ, ಈ ಒಂದು ಮೊಬೈಲ್ ಫೋನ್ ವಿಷಯಕವಾಗಿ, ತಂತ್ರಜ್ಞಾನದ ವಿಷಯಕವಾಗಿ. ಈ ಒಂದು ಮೊಬೈಲ್ ಫೋನ್ನ ದಾಸ್ಯತ್ವದಿಂದಾಗಿ ಯುವಕರಲ್ಲಿ ಮನಸ್ಸಿನ ಏಕಾಗ್ರತೆ ಬಹಳ ಗಂಭೀರವಾಗಿ ಕುಗ್ಗುತ್ತಾ ಇದೆ. ಜೊತೆಗೆ ಇದು ಯುವಕರಲ್ಲಿ ಕೂಡ, ಹೇಗೆ ನಾವು ಹಿಂದೆ ಚರ್ಚೆ ಮಾಡಿದ್ವಲ್ಲ, ಮಕ್ಕಳಲ್ಲೂ ಕೂಡ ಇದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಯುವಕರಲ್ಲೂ ಕೂಡ ಓದುವಂತಹ ವಿಚಾರದಲ್ಲಿರ್ಬೋದು, ಆಟ ಪಾಠಗಳ ವಿಷಯದಲ್ಲಿ ಅಂದರೆ ಕ್ರೀಡೆ ಇರ್ಬೋದು, ಸೃಜನಾತ್ಮಕ ಚಟುವಟಿಕೆಗಳ ಕಡೆಗೆ ಆಸಕ್ತಿಯನ್ನು ಬಹಳ ಬಹಳ ಕಡಿಮೆ ಮಾಡ್ತಾ ಇದೆ. ಇನ್ನು ಸಾಮಾಜಿಕ ಹೋಲಿಕೆ ಅಥವಾ ಆತ್ಮವಿಶ್ವಾಸ ಇವೆರಡೂ ಕೂಡ ಸಾಕಷ್ಟು ಕುಸಿತ ಕಾಣ್ತಾ ಇದೆ ಯುವಕರಲ್ಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನವನ್ನು ಅವರು ನೋಡ್ತಾ ಕಾಲಯಾಪನೆಯನ್ನು ಮಾಡ್ತಾರೆ. ತಮ್ಮ ಜೀವನವನ್ನು ಇತರರ ಬದುಕಿನ ಜೊತೆಗೆ ಹೋಲಿಸುವಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಅದು ಒಳ್ಳೆಯ ದೃಷ್ಟಿಯಿಂದ ಇರ್ಬೋದು, ಕೆಟ್ಟ ದೃಷ್ಟಿಯಿಂದ ಇರ್ಬೋದು, ಹೀಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಜೀವನದ ನಿಜವಾದ ಅಂದಾಜು ಅವರಿಗೆ ಸಿಗ್ತಾ ಇಲ್ಲ, ಇಂಥದ್ದೊಂದು ಆರೋಪ ಹಿರಿಯರಿಂದ ಕೇಳಿ ಬರ್ತಾ ಇದೆ. ಇನ್ನು ನಾನು ಇತರರಷ್ಟು ಯಶಸ್ವಿಯಾಗಿಲ್ಲ ನೋಡಿ, ಈ ರೀತಿಯಾಗಿ ಹೋಲಿಕೆಯನ್ನು ಮಾಡಿಕೊಂಡ್ರೆ ಅವರಿಗೆ ಇಂಥದ್ದೊಂದು ಕುತ್ಸಿತ ಭಾವನೆ ಖಂಡಿತವಾಗಿ ಕೂಡ ಬರುತ್ತೆ. ಇತರರ ಹಾಗೆ ನಾನು ಯಶಸ್ವಿಯಾಗಿಲ್ಲ, ಇತರರಷ್ಟು ಸವಲತ್ತು ನನಗಿಲ್ಲ, ಇತರರಷ್ಟು ಸುಖ ನನಗಿಲ್ಲ, ಇತರರಷ್ಟು ಒಳ್ಳೆಯ ಜೀವನ ನನಗಿಲ್ಲ, ಇಂತಹ ಒಂದು ಹೋಲಿಕೆ ಸಹಜವಾಗಿ ಯುವಕರಲ್ಲಿ ಕಂಡು ಬರ್ತಾ ಇದೆ. ಇದು ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರ್ತಾ ಇದೆ. ಇದರ ಈ ಕಾರಣಕ್ಕಾಗಿಯೇ ನೋಡಿ ಅತ್ಯಂತ ಗಂಭೀರವಾಗಿರುವಂತಹ ವಿಚಾರ ಏನಂತಂದರೆ ಒತ್ತಡ, ಆತಂಕ, ಇದನ್ನೇ ಡಿಪ್ರೆಷನ್ ಅಂತ ಕರೀತಾರಲ್ಲ, ಅದು ಕೂಡ ಯುವಕರಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ. ಅದಕ್ಕೆ ಅತಿಯಾದಂತಹ ಮೊಬೈಲ್ ಫೋನ್ಗಳ ಬಳಕೆ, ತಂತ್ರಜ್ಞಾನಗಳ ಬಳಕೆ, ಹೀಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಹೆಚ್ಚು ಸಮಯ ಸ್ಕ್ರೀನ್ಗಳ ಮುಂದೆ ಕಳೆಯೋದ್ರಿಂದ ನಿದ್ರಾ ಕೊರತೆ, ಕಣ್ಣುಗಳ ತೊಂದರೆ, ನೋಡಿ ಇದು ಮಕ್ಕಳಿಂದ ಹಿಡ್ಕೊಂಡು ಯುವಕರಿಗೆ ಎಲ್ಲೆಲ್ಲರಲ್ಲೂ ಕೂಡ ಇದು ಆಗ್ತಾ ಇದೆ. ಇನ್ನು ತಲೆನೋವಂತೂ ಸರ್ವೇ ಸಾಮಾನ್ಯವಾಗಿ ಯುವಕರಲ್ಲಿ ಕಂಡು ಬರ್ತಾ ಇದೆ. ಬೆಳಗಿನ ಹೊತ್ತು ತರಗತಿಯ ಸಮಯದಲ್ಲೆಲ್ಲ ಕೂಡ ನಿದ್ರೆಯನ್ನು ಮಾಡ್ತಾ ಇರ್ತಾರೆ ಯುವಕರು. ಇದಕ್ಕೆ ಕಾರಣ ಕೂಡ ತಡರಾತ್ರಿಯವರೆಗೆ ಮೊಬೈಲ್ ಫೋನ್ ನೋಡೋದೇ ಹೆಚ್ಚಾನೆಚ್ಚಾಗಿ ಆಗಿರುತ್ತೆ. ರಾತ್ರಿ ಹೊತ್ತು ಫೋನ್ ಬಳಸುವಂತಹ ಒಂದು ಅಭ್ಯಾಸ ಏನು ರೂಢಿಯಾಗ್ತಾ ಇದೆ ಯುವಕರಲ್ಲಿ. ಇದರಿಂದಾಗಿ ಈ ನಿದ್ರಾ ಚಕ್ರ ಅಂತ ಕರಿತೀವಲ್ಲ, ಅದು ಹಾಳಾಗ್ತಾ ಇದೆ. ಅದು ದಿನದ ಕಾರ್ಯಕ್ಷಮತೆಯ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಸಂಬಂಧಗಳಂತೂ ದೂರವಾಗ್ತಾ ಇದೆ. ಕುಟುಂಬದ ಸದಸ್ಯರು, ಸ್ನೇಹಿತರು ಜೊತೆಗೆ ಸಮಯ ಕಳೆಯೋದಕ್ಕಿಂತ ಮೊಬೈಲ್ ಫೋನ್ಗಳಲ್ಲೇ ಯುವಕ ಯುವತಿಯರು ವ್ಯಸ್ತರಾಗಿ ಬಿಟ್ಟಿದ್ದಾರೆ. ಇದರಿಂದಾಗಿ ನಿಜವಾದಂತಹ ಸಂಬಂಧ ಅದಕ್ಕೆ ಬೆಲೆ ಇಲ್ಲ. ವರ್ಚುವಲ್ ಸಂಬಂಧಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರೀತಾ ಇದೆ. ಆತ್ಮೀಯತೆ ಮತ್ತು ಪರಸ್ಪರರಲ್ಲಿ ನಂಬಿಕೆ ಅನ್ನೋದು ಸಾಕಷ್ಟು ಕಡಿಮೆ ಆಗ್ತಾ ಇದೆ ಯುವಕರಲ್ಲಿ, ಮೊಬೈಲ್ ಫೋನ್ ಕಾರಣದಿಂದಾಗಿ, ಜೊತೆಗೆ ತಂತ್ರಜ್ಞಾನದ ಕಾರಣದಿಂದಾಗಿ. ಹೌದು, ಸಕಾರಾತ್ಮಕ ಪರಿಣಾಮವನ್ನು ನಾವು ಗಮನಿಸಬೇಕು. ತಂತ್ರಜ್ಞಾನ ಯುವಕರಿಗೆ ಅಪಾರವಾದಂತಹ ಜ್ಞಾನ ಸಂಪತ್ತಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ನಿಜ, ಆದರೆ ಈ ಎಲ್ಲ ಅಪಾಯವನ್ನು ತಂದು ಒಡ್ತಾ ಇದೆಯಲ್ಲ ಈ ತಂತ್ರಜ್ಞಾನ, ಮೊಬೈಲ್ ಫೋನು. ಇದರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ನಾವು ಕೇಳೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಬಬ್ರು ವಾಹನ ಚಿತ್ರದಿಂದ ಆಯ್ದದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಲ ಧ್ವನಿಗಳಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಕಲ್ಪನೆ.

ಮೊಬೈಲ್ ಫೋನ್ ಅಥವಾ ತಂತ್ರಜ್ಞಾನ ಸಾಕಷ್ಟು ರೀತಿಯಿಂದ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಹೌದು, ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ದುಷ್ಪರಿಣಾಮವೂ ಸಾಕಷ್ಟು ಬೀರ್ತಾ ಇದೆ, ಜೊತೆಗೆ ಇದರಿಂದ ಒಳ್ಳೆಯ ರೀತಿಯಾದಂತಹ ಒಂದು ಪರಿಣಾಮವೂ ಕೂಡ ಉಂಟಾಗ್ತಾ ಇದೆ. ಅದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿಲ್ಲ ಅಂತಂದರೆ ಈ ಒಂದು ಮಾತುಕತೆ ಪೂರ್ಣ ಆಗೋದಿಲ್ವೇನು? ಸಕಾರಾತ್ಮಕವಾಗಿಯೂ ಕೂಡ ತಂತ್ರಜ್ಞಾನ ಇರ್ಬೋದು, ಮೊಬೈಲ್ ಫೋನ್ಗಳ ಬಳಕೆ ಇರ್ಬೋದು, ಇವು ನಮ್ಮ ಮೇಲೆ ಪರಿಣಾಮವನ್ನು ಸಕಾರಾತ್ಮಕವಾಗಿ ಬೀರ್ತಾ ಇದೆ.

ನಮ್ಮ ಜೀವನವನ್ನು ರೂಪಿಸುವಂತಹ ಶಕ್ತಿಯುತ ಸಾಧನ ತಂತ್ರಜ್ಞಾನ. ಯುವಜನತೆ ತಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ, ಜ್ಞಾನವನ್ನು ವಿಸ್ತರಿಸೋದಕ್ಕೆ, ವಿಶ್ವದ ಜೊತೆಗೆ ಸಂಪರ್ಕ ಸಾಧಿಸಿ ಉದ್ಯೋಗ ಇರ್ಬೋದು, ಮಾಹಿತಿ ಇರ್ಬೋದು, ಇವೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ತಂತ್ರಜ್ಞಾನ ಸಾಕಷ್ಟು ರೀತಿಯಿಂದ ಸಹಾಯಕ ಆಗಿದೆ. ಬಹಳ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಅಂತ ನಾವೇನು ಕರಿತೀವಿ, ಸ್ಕಿಲ್ ಡೆವಲಪ್ಮೆಂಟ್, ಇವುಗಳಿಗೆ ಜೊತೆಗೆ ಈ ಎಲ್ಲ ಅವಕಾಶಗಳನ್ನು ತಂತ್ರಜ್ಞಾನ ನೀಡ್ತಾ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಪ್ರೋಗ್ರಾಮಿಂಗ್ ಇರ್ಬೋದು, ಗ್ರಾಫಿಕ್ ಡಿಸೈನ್ ಇರ್ಬೋದು, ಅಥವಾ ಭಾಷೆಗಳ ಕಲಿಕೆ ವಿಷಯದಲ್ಲೂ ಕೂಡ ತಂತ್ರಜ್ಞಾನ ಸಾಕಷ್ಟು ಸಹಾಯ ಮಾಡ್ತಾ ಇದೆ. ಇನ್ನು ಸಂವಹನದ ಸುಲಭತೆ ಜೊತೆಗೆ ಜಾಗತಿಕ ಸಂಪರ್ಕ, ಈ ಒಂದು ತಂತ್ರಜ್ಞಾನದ ಕಾರಣದಿಂದಾಗಿ, ಮೊಬೈಲ್ ಫೋನ್ಗಳ ಕಾರಣದಿಂದಾಗಿ ಸಾಕಷ್ಟು ಸರಳವಾಗಿಬಿಟ್ಟಿದ್ದಾವೆ. ಯುವಕರಿಗಂತೂ ತಂತ್ರಜ್ಞಾನ ಸಾಕಷ್ಟು ಪ್ರಯೋಜನವನ್ನು ಉಂಟು ಮಾಡ್ತಾ ಇದೆ ಸಂವಹನದ ವಿಷಯದಲ್ಲಿ. ದೂರದಲ್ಲಿರುವಂತಹ ಸ್ನೇಹಿತರಿರ್ಬೋದು ಅಥವಾ ಗುರುಗಳಿರ್ಬೋದು, ಅವರುಗಳ ಮಾರ್ಗದರ್ಶನ, ಸಲಹೆ ಇವೆಲ್ಲವೂ ಕೂಡ ಸುಲಭವಾಗಿ ತಂತ್ರಜ್ಞಾನದ ಮೂಲಕವಾಗಿ ಅಥವಾ ಮೊಬೈಲ್ ಫೋನ್ಗಳ ಮೂಲಕವಾಗಿ ಪಡ್ಕೊಳ್ಬೋದು. ವಿಭಿನ್ನ ದೇಶಗಳ ಜನರೊಂದಿಗೆ ಸಂವಹನ ನಡೆಸೋದ್ರಿಂದ ಹೊಸ ಸಂಸ್ಕೃತಿಯ ಪರಿಚಯ ನಮ್ಮ ಯುವಕರಿಗೆ ಆಗ್ತಾ ಇದೆ ಮೊಬೈಲ್ ಫೋನ್ಗಳ ಮೂಲಕ ಜೊತೆಗೆ ತಂತ್ರಜ್ಞಾನಗಳ ಮೂಲಕವಾಗಿ. ಇನ್ನು ಸೃಜನಾತ್ಮಕತೆ ಮತ್ತು ಪ್ರತಿಭಾ ಪ್ರದರ್ಶನಕ್ಕೂ ಕೂಡ ಈ ತಂತ್ರಜ್ಞಾನ ಅಥವಾ ಮೊಬೈಲ್ ಫೋನ್ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ. ಅನೇಕರಿಗೆ ಈ ಒಂದು ಸಾಮಾಜಿಕ ಜಾಲತಾಣ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇತ್ಯಾದಿಗಳೆಲ್ಲವೂ ಕೂಡ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ, ಅದು ಹಾಡಿರ್ಬೋದು, ನೃತ್ಯ ಇರ್ಬೋದು, ಬರವಣಿಗೆ ಇರ್ಬೋದು, ಇನ್ಯಾವುದೇ ಪ್ರಕಾರದ ಕಲೆ, ತಮ್ಮ ತಮ್ಮ ಕ್ಷೇತ್ರದ ಪ್ರತಿಭೆಯ ಪ್ರದರ್ಶನಕ್ಕೆ ಬಹಳ ದೊಡ್ಡ ವೇದಿಕೆಯನ್ನು ಈ ಮೊಬೈಲ್ ಫೋನ್ ಅಥವಾ ಅದರಲ್ಲಿರುವಂತಹ ತಂತ್ರಜ್ಞಾನಗಳು ಮಾಡ್ತಾ ಇದ್ದಾವೆ. ಜೊತೆಗೆ ಇನ್ನೂ ಅನೇಕ ರೀತಿಯಿಂದ ದೈನಂದಿನ ದಿನದಲ್ಲೂ ಕೂಡ ಅದು ಟಾಸ್ಕ್ ಮ್ಯಾನೇಜರ್ ಇರ್ಬೋದು, ಟೈಮಿಂಗ್ಸ್ಗಳು, ಕ್ಯಾಲೆಂಡರ್ಗಳು, ಹೀಗೆ ಮೊಬೈಲ್ ಫೋನ್ಗಳಿಂದ ಸಾಕಷ್ಟು ರೀತಿಯಾದಂತಹ ಪ್ರಯೋಜನ ಆಗ್ತಾ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಬನ್ನಿ, ಶ್ರೀಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳುವಂತಹ ಸಮಯ. ಸರಾತಿ ಅಪ್ಪಣ್ಣ ಚಿತ್ರದಿಂದ ಆಯ್ದ ಗೀತೆ, ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಉಡುಪಿ ಜಯರಾಮ್ ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಹೌದು ಸ್ನೇಹಿತರೆ, ಅತಿ ಸರ್ವತ್ರ ವರ್ಜಯೇತ್ ಅಂದರೆ ಅತಿಯಾದದ್ದನ್ನು ಎಲ್ಲ ಕಡೆಯಲ್ಲೂ ಬಿಡಬೇಕು. ಹೌದು, ಮೊಬೈಲ್ ಫೋನ್ ಅಥವಾ ತಂತ್ರಜ್ಞಾನದ ವಿಷಯದಲ್ಲೂ ಕೂಡ ಇಷ್ಟೇ. ಅತಿಯಾಗಿ ಯಾವುದರ ಕೂಡ ಬಳಸಿದರೆ ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಹಾಗೆ ಮಾಡದೆ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದೇ ಇವತ್ತಿನ ಚರ್ಚೆಯ ವಿಚಾರ. ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ

ಆರ್ ಕೆ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ವಿರಚಿತ ಒಂದು ಕವನ. ತಾಂಬೂಲದ ತುಟಿಯ ತೋರಿ ಮಲ್ಲಿಗೆಯ ಮುಡಿದುಕೊಂಡು ಬರುವವಳಾರು

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಚಂದನ ಕುಮಾರ್ ಅವರಿಂದ ಕೊಳಲು ವಾದನ ಕೇಳಿ. ಪರಿಯಾಚಕಮ ವನಸ್ಪತಿ ರಾಗ ರೂಪಕ ತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ಇದುವರೆಗೆ ಎ ಚಂದನ್ ಕುಮಾರ್ ಅವರ ಕೊಳಲು ವಾದನದಲ್ಲಿ ಪರಿಯಾಚಕಮ್ಮ ವನಸ್ಪತಿ ರಾಗ ರೂಪಕ ತಾಳದಲ್ಲಿದ್ದ ತ್ಯಾಗರಾಜರ ಕೃತಿಯನ್ನ ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಸ್ನೇಹಿತರಿಗೆ ಪ್ರೀತಿಯ ಸ್ವಾಗತ. ಬನ್ನಿ, ಮೊದಲ ಗೀತೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಲ ಧ್ವನಿಗಳಲ್ಲಿ. ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಈ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

0: ನೀನಿರು ಹೇಗೆ ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it as a
0: ಹಗಲು ಇರು.

ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ಅರ್ಪಣ್ ಚಿತ್ರದಿಂದ ಆಯ್ದ ಗೀತೆ ಅದು, ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರ ಕಲ್ಪನೆ.

0: ಮಣಿಯೊಡನೆ ರಮಣಿ ಭಾಮೆಯಾಗೆದ್ದ
1: ಗದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ ನರಕಾಸುರನ ಕೊಂದು 16,000 ನಾ

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಧರ್ಮವೀರ್ ಈ ಹಿಂದಿ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದ್ದ ದಾರಿ ತಪ್ಪಿದ ಮಗ ಚಿತ್ರದಿಂದ ಆಯ್ದ ಗೀತೆಯನ್ನು ಇದುವರೆಗೆ ನೀವು ಕೇಳಿದಿರಿ. ಜಿ ಉದಯಶಂಕರ್ ಬರೆದಿದ್ದ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಕೇಳಿ.

ಗೀತಚಂದ್ರಿಕೆ ಮೆಲೋಡಿ ಟೈಮ್. ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಮೂಡಿಬಂದವು.

ಗೀತಚಂದ್ರಿಕೆ ಮತ್ತೆ ನಾಳೆ ರಾತ್ರಿ 10 ಗಂಟೆಗೆ. ಆಕಾಶವಾಣಿ ಬೆಂಗಳೂರು.

ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಪ್ರೊಫೆಸರ್ ಸಂತೋಷ್ ನಾಯ್ಕ ಅವರಿಂದ ಚಿಂತನ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆಗಳು, 7:15 ಭಾವಗೀತೆಗಳು ಎಂಎಸ್ ಅರ್ಪಿತಾ ಅವರಿಂದ. ಇನ್ನು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಬೆಳಿಗ್ಗೆ 8:30 ಆಕಾಶವಾಣಿಯ ಅಂತರಾಳ, ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಪು.

0: 8 ಗಂಟೆ 35 ನಿಮಿಷಕ್ಕೆ ಆಕಾಶ ಬುಟ್ಟಿ, ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ನಾಗರಾಜ್ ಹಾವಲ್ದಾರ್ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. 8 ಗಂಟೆ 50 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 11 ಗಂಟೆ 30 ನಿಮಿಷಕ್ಕೆ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12 ಗಂಟೆ 5 ನಿಮಿಷಕ್ಕೆ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ಈ ಸಂದರ್ಶನ ಕಾರ್ಯಕ್ರಮ ವನಿತಾ ವಿಹಾರ ಇದರಲ್ಲಿ ಪ್ರಸಾರವಾಗಲಿದೆ. ಮಧ್ಯಾಹ್ನ 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು, ಈ ಕುರಿತಂತೆ ಡಾಕ್ಟರ್ ಭಾನುಮತಿ ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. 1 ಗಂಟೆಗೆ ಪ್ರಗತಿ ಪಥ, ಸ್ವೈನ್ ಹೆಲ್ತ್ ಕಾರ್ಡ್ ಕುರಿತಂತೆ ಮಾಹಿತಿ ನಿಮಗೆ ಸಿಗಲಿದೆ. ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಕ್ಷೇತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HL ಶ್ರೀಕಂಠ, ವ್ಯಾಖ್ಯಾನ HS ಗೋಪಾಲ್, ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಇಂದು ಮಂಜುನಾಥ್. ಸಂಜೆ 6 ಗಂಟೆ 30 ನಿಮಿಷಕ್ಕೆ ರಸವಾರ್ತೆ, 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಂತೆ ಡಾಕ್ಟರ್ ಲತಾ HS ಅವರೊಡನೆ ತಿಮ್ಮಪ್ಪ HS ಗೌಡ ಅವರು ನಡೆಸುವ ಸಂದರ್ಶನ. ತುರುವೇಕೆರೆ ತಾಲೂಕು ಮಂತ್ರಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗ್ರಹದ ತತ್ವ ಪದಗಳು. ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ. ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ. 9 ಗಂಟೆ 30 ನಿಮಿಷಕ್ಕೆ ಕ್ರೀಡಾಲೋಕ. ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ ಇದರ ಉಗಮ ಕುರಿತಂತೆ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸಂಸ್ಥಾಪಕ ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಡನೆ ಸಂದರ್ಶನ. ರಾತ್ರಿ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಓಂಕಾರನಾಥ್ ಹವಲ್ದಾರ್ ಅವರ ಗಾಯನದಲ್ಲಿ ರಾಗ್ ಯಮನ್ ಪ್ರಸಾರವಾಗಲಿದೆ. ಪಂಡಿತ್ ರವೀಂದ್ರ ಯಾವಗಲ್ ಇವರಿಗೆ ತಬಲಾ ಸಾಥ್ ನೀಡಲಿದ್ದಾರೆ. ಸತೀಶ್ ರೆಡ್ಡಿ ಕೊಳ್ಳಿ ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆಯಾಗಿ 5 ನಿಮಿಷಗಳಾಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ RS ರಘು. The Union Cabinet has approved the Mission for Cotton Productivity, Kapas Kranti, with an outlay of over 5,600 crore rupees to address bottlenecks, declining growth and quality concerns in India's cotton sector. Addressing a press briefing in New Delhi, Information and Broadcasting Minister Ashwini Vaishnaw said the mission aligns with the government's 5F vision, farm to fiber, to factory, to fashion, to foreign. And focuses on enhancing cotton productivity.
2: 5,660 crore rupees ka.
1: This project is worth 5,660 crore rupees and consists of three components. The first component is research. The second is enhancing production technologies. And the third is encouraging farmers towards new age fibers. This reflects the Prime Minister's 5F vision, creating fiber from the farm, moving from fiber to the factory, from factory to fashion, and maintaining the entire cotton supply chain from fashion to foreign shores.
2: Foreign shores tak cotton ka puri supply chain ko maintain karna.
1: The Union Cabinet has also approved the Emergency Credit Line Guarantee Scheme 5.0. Under the scheme, a 100% credit guarantee will be provided for MSMEs, while a 90% guarantee will be extended to non-MSMEs and the airline sector. The Union Cabinet has also approved two more semiconductor projects under the India Semiconductor Mission. These include the country's first commercial mini micro LED display facility based on gallium nitride technology, along with a semiconductor package.